ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸವಿಯ ಜೂನ್ ತಿಂಗಳ 6ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಿಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜನಧ್ವನಿ ಪರಿಣಾಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ. ಒಂಬತ್ತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವ ಸೇಮ್. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಗದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದೊಂದು ತಮಾಷೆ ಅನಿಸಿದರೂ ಜೀವನಕ್ಕೆ ತುಂಬ ಬೋಧಕವಾದಂಥ ಒಂದು ಕಣ್ಣ ಘಟನೆ. ನಗರದಿಂದ ತುಂಬ ದೂರ, ನಾಗರಿಕತೆಯಿಂದ ತುಂಬ ದೂರ ಕಾಡಿನಲ್ಲಿದ್ದಂಥ ಒಂದು ಆದಿವಾಸಿ ಜನರ ಗುಂಪಿತ್ತು. ಚೆನ್ನಾಗೇ ಇದ್ರು, ಪಾಪ ಸಂತೋಷವಾಗಿದ್ದರು. ನಾಗರಿಕತೆ ಅಂದರೆ ಗೊತ್ತಿಲ್ಲ ಅವರಿಗೆ, ಅದು ಬೇಕು ಎಂಬ ಆಸೆ ಇಲ್ಲ. ಒಂದು ದಿನ ಪಟ್ಟಣದಿಂದ ಒಬ್ಬ ಹುಡುಗ ಬಂದ. ನಮ್ಮ ಕೆಲವರು ಫ್ಯಾನ್ಸಿ ಇರ್ತದೆ, ಆದಿವಾಸಿಗಳನ್ನ ಉದ್ಧಾರ ಮಾಡ್ತೇವೆ ಅಂತ ಹೋಗುವಂಥವ್ರು. ಈ ಹುಡುಗ ಹೋದ. ಅವನ ವೇಷ ಭೂಷಣ ನೋಡಿ ಅವ್ರಿಗೆ ಆಶ್ಚರ್ಯ ಆಯಿತು. ಹಿಂಗೆ ಹಾಕಿದಾನೆ ಇವನು, ಇವನೇ ವಿಚಿತ್ರ ಅನಿಸೋದು ಅವರಿಗೆ. ಇವನಿಗೆ ಅವ್ರ ವಿಚಿತ್ರ ಅನಿಸ್ತಾ ಇತ್ತು. ಅವ್ರ ವೇಷ ನೋಡಿ ಇವನಿಗೆ ಬೆರಗಾಯಿತು. ತನ್ನ ಪಟ್ಟಣದ ವೈಭವ ಹೇಳಿದ. ನನ್ನ ನಗರ ಹೇಗಿದೆ, ಸಂಭ್ರಮ ಹೇಗಿದೆ ಗೊತ್ತಾ, ಏನೇನು ಅವಕಾಶಗಳಿದೆ ಅಂತ ಹೇಳಿದ. ಅದನ್ನೆಲ್ಲ ಕಾಣದಂಥ ಆಕರ್ಷಣೆ ಆದಿವಾಸಿಗಳ ನಾಯಕ ಇದ್ದಲ್ಲ ಅವನಿಗೆ ಬಂತು. ನಾನು ನೋಡ್ಕೊಂಬರ್ಬೇಕಂಥದ್ದು, ಹೇಗಿದ್ದಾರೆ ಜನ ಅಲ್ಲಿ, ನಾಗರಿಕತೆಯಲ್ಲಿ ಇರುವಂಥ ಜನ ಹೇಗಿದ್ದಾರೆ ಅಂತ. ಒಂದು ದಿವಸ ಆಸೆ ಬಲವಾದಾಗ ಆ ತರುಣನ ಕೇಳಿದ, ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ಕೇಳಿದ್ದ. ಅವನು ಹೇಗೆ ಬರಬೇಕು ಅಂತ ದಾರಿ ಹೇಳಿ ಒಂದಿಷ್ಟು ದುಡ್ಡು ಕೊಟ್ಟಿದ್ದ. ಒಂದನ್ನು ನಿರ್ಧಾರ ಮಾಡಿ ಆದಿವಾಸಿಗಳ ನಾಯಕ ಪಟ್ಟಣಕ್ಕೆ ಬಂದ ಅಂತ ಕತೆ, ತಮಾಷೆ ಕತೆ ಇದು. ಆ ನಗರ ಜೀವನ ದಿಗ್ಭ್ರಮೆ ಆಗ್ಬಿಡ್ತಾ ಅವನಿಗೆ. ಎಷ್ಟು ಜನ ಇದು, ಎಷ್ಟು ವಾಹನ, ಈ ಜನ ನಡೆಯೋಂಗೆ ಕಾಣಿಸಲ್ಲ, ಓಡ್ತಾರೆ ಎಲ್ಲರೂ, ಗಡಿಯಾರ ನೋಡ್ತಾರೆ ಓಡ್ತಾರೆ, ಗಡಿಯಾರ ನೋಡ್ತಾರೆ ಓಡ್ತಾರೆ, ಇಷ್ಟ್ಯಾಕೆ ಧಾವಂತ, ಇವರಿಗೆ ಆರಾಮಾಗಿರಬಹುದಾಗಿತ್ತಲ್ಲ ಅಂದ. ಬೆರಗಣಿಗಳಿಂದ ಆ ದೊಡ್ಡ ದೊಡ್ಡ ಅಂಗಡಿಗಳನ್ನು ನೋಡಿದ, ಕೋರೈಸು ಬೆಳಕು ನೋಡಿದ, ಮಿರುಮಿರೆ ಮಿಂಚುವಂಥ ರಸ್ತೆಗಳು, ಅದನ್ನು ಮೆರೆಸುವಂಥ ಬೆಡಗಿಯರು, ಅವನ್ನೆಲ್ಲ ನೋಡಿ ಆಶ್ಚರ್ಯ ಆಗೋಯ್ತು ಅವನಿಗೆ. ನಾಯಕ ಒಂದು ಅಂಗಡಿ ಮುಂದೆ ನಿಂತ್ಕೊಂಡ. ಅದೊಂದು ಫೋಟೋ ತೆಗೆಯೋ ಅಂಗಡಿ, ಸ್ಟುಡಿಯೋ. ಅಲ್ಲಿ ಬೇರೆ ಬೇರೆ ಚಿತ್ರ ಹಾಕಿದ್ದಾರೆ, ಒಂದು ದೊಡ್ಡ ಫಲಕ ಹಾಕಿದ್ದಾರೆ, ಅದ್ರ ಮೇಲೆ ಏನು ಬರೆದಿದೆ ಅಂತ ಪಕ್ಕದಲ್ಲಿದ್ದವನು ಕೇಳಿದ. ನನಗೆ ಓದೋಕೆ ಬರಲ್ಲ, ಏನು ಬರೆದಿದ್ದಾರಪ್ಪ ಇಲ್ಲಿ ಅಂತ. ಬರೆದಿರೋದು ತಮಾಷೆಯಾಗಿತ್ತು. ಓದಿ ಹೇಳಿದಂತೆ, ನಿಮಗೆ ಬೇಕಾದ ಹಾಗೆ ಭಾವಚಿತ್ರ ತೆಗೆಸಿಕೊಳ್ಳಿ. ಮೊದಲೇ ನಂಬರ್ ಒನ್, ನೀವಿರೋ ಹಾಗೆ ಭಾವಚಿತ್ರ ಬೇಕು ಅಂದರೆ 10 ರೂಪಾಯಿ, ನೀವಿರೋ ಹಾಗೆ ಚಿತ್ರ ಬೇಕು ಅಂದರೆ 10 ರೂಪಾಯಿ, ನೀವು ಹೇಗಿದ್ದೀರಿ ಅಂತ ಭಾವಿಸಿದ್ದೀರಲ್ಲ ಹಾಗೆ ತೆಗಿಬೇಕಾದ್ರೆ 20 ರೂಪಾಯಿ, ಬೇರೆಯವರು ನಿಮ್ಮನ್ನು ಹೇಗೆ ಗಮನಿಸಬೇಕು ಅಂತ ಆಸೆ ಪಟ್ಟಿದ್ದೀರೋ ಹಾಗೆ ತೆಗೆದ್ರೆ 30 ರೂಪಾಯಿ, ನೀವು ಹೇಗಿದ್ದರೆ ಚಂದ ಆಗ್ತಿತ್ತು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆಯೋ ಹಾಗೆ ತೆಗೆಯೋದಾದ್ರೆ 50 ರೂಪಾಯಿ. ನಾಯಕನಿಗೆ ಆಶ್ಚರ್ಯ ಆಯಿತು, ಹಿಂಗೆಲ್ಲ ಇದೆಯಾ ಇದು. ಅಂಗಡಿಯವನು ಕೇಳಿದಂತೆ, ಭಾವಚಿತ್ರ ಅಂದ್ರೆ ನಾವು ಹೇಗಿರ್ತೀವೋ ಹಾಗಿರ್ಬೇಕಪ್ಪ, ಅದು ಒಂದನೇದನ್ನು ಬಿಟ್ಟು ಬಾಕಿದ್ದನ್ನು ಯಾರಾದರೂ ಕೇಳಿದಾರಾ ಅಂತ ಅಂಗಡಿಯವನು ಕೇಳಿದ. ಅದಕ್ಕೆ ಅಂಗಡಿಯವನು ಹೇಳ್ತಾನೆ, ಸ್ವಾಮಿ ಮೊದಲನೇ ಭಾವಚಿತ್ರಕ್ಕಾಗಿ ನಮ್ಗೆ ಬಂದವರು ಯಾರೂ ಇಲ್ಲ ನಮ್ಮಲ್ಲಿ ಅಂತ. ಅಂದರೆ ನಾವೆಲ್ಲರೂ ಮತ್ತೊಬ್ರು ಹೇಗೆ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀವೋ ಹಾಗಿರಬೇಕು ಅನಿಸುತ್ತೆ. ಈಗ ನೋಡಿ ನಿಮ್ಮ ಜೀವನದಲ್ಲಿ ಆಗಿರುತ್ತೆ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಯಾರಿಗಾದ್ರೂ ಇಷ್ಟ ಆಗಿತ್ತಾ ನಿಮಗೆ? ಎಲ್ಲರೂ ಹೇಳೋದು, ನಂದು ಚೆನ್ನಾಗಿಲ್ಲರಿ, ನಿಮ್ಮ ಚೆನ್ನಾಗಿದೆ ನೋಡ್ರಿ ಅಂತಾರೆ. ಅಂದರೆ ಫೋಟೋ ಕ್ಯಾಮರಾ ಏನು ಮಾಡುತ್ತೆ ಪಾಪ, ಮುಂದೆ ಯಾರು ಕೂತಿದ್ದಾರೋ ಅದು ಹಾಗೆ ತೆಗೀತದೆ. ನಿಮ್ಮ ಮನಸ್ಸಲ್ಲಿ ಒಂದಿದೆ, ನಾನು ಹಿಂಗೆ ಕಾಣಿಸ್ತೇನೆ ಅಂತ ಒಂದಿದೆ ಆ ಭ್ರಮೆ. ಆ ಭ್ರಮೆಗೆ ಹೊಂದೋ ಅಂಥ ಚಿತ್ರ ಬರೋ ತನಕನೂ ಫೋಟೋ ಚೆನ್ನಾಗಿಲ್ಲ ಅಂತ ಅನ್ನೋದು. ಕೆಲವರು ನೋಡಬೇಕು, 16 ವರ್ಷ ತೆಗೆದಂಥ ಫೋಟೋ 70 ವರ್ಷ ಇಟ್ಕೊಂಡಿರ್ತಾರೆ, ಈ ಫೋಟೋ ಚೆನ್ನಾಗಿದೆ ಅಂತ. ಫೋಟೋ ಚೆನ್ನಾಗಿಲ್ಲ, ನಿಮ್ಮ ತಲೆಯಲ್ಲಿ ಹಂಗೆ ಕೂತ್ಕೊಂಡಿದೆ ಅದು. ಅದಕ್ಕೆ ಹೇಳ್ತಾರೆ ಭಾಳ ಮುಖ್ಯ ಇದು, ನಾವೆಲ್ಲರೂ ನಾಯಕನ ಜಾತಿಯವರೇ. ದಯವಿಟ್ಟು ನೋಡಿ, ಆಯ್ಕೆ ನಮ್ಮದು. ಭಗವಂತ ನಮ್ಮ ಜೀವನದ ಚಿತ್ರವನ್ನು ನಮ್ಮ ಬಾಗಿಲಲ್ಲಿ ಹಾಕಿದ್ದಾನೆ, ಅದನ್ನು ಹಾಗೆ ಒಪ್ಕೊಳ್ಳೋದು ಒಳ್ಳೆಯದು. ನಾವು ದಪ್ಪ ಇದ್ದೀವೋ, ತೆಳ್ಳಗಿದ್ದೀವೋ, ಉದ್ದ ಇದ್ದೀವೋ, ಗಿಡ್ಡಿದ್ದೀವೋ, ಕಪ್ಪಿದ್ದೀವೋ, ಬೆಳ್ಳಗಿದ್ದೀವೋ, ಅದು ಮುಖ್ಯ ಅಲ್ಲ. ಆದರೆ ಭಗವಂತನ ವಿಶೇಷವಾದ ಸೃಷ್ಟಿ ನೀವು ಅಂತ ನೆನಪಿರಬೇಕು. ನಿಮ್ಮಂಥ ಜೀವನ, ನಿಮ್ಮಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಹಿಂದೆ ಇಲ್ಲ, ಇವತ್ತು ಇಲ್ಲ, ಮುಂದೆ ಇರೋದಿಲ್ಲ. ಹಾಗೆ ನಿಮ್ಮನ್ನು ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದಾಗೆ ಇನ್ನೊಬ್ಬರ ಹಂಗೆ ಕಾಣಿಸೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತೀವೋ ನನಗೆ ಅರ್ಥ ಆಗೋಲ್ಲ. ಮತ್ತೊಬ್ಬರ ಚೌಕಟ್ಟಿಗೆ ನಮ್ಮ ಚಿತ್ರ ತಗಲಿಸೋದು ಅನಾರೋಗ್ಯವಾದ ಮನಸ್ಸಿನ ಲಕ್ಷಣ ಅದು. ನಮ್ಮ ಮನಸ್ಸು ಯಾವಾಗಲೂ ಆರೋಗ್ಯವಾಗಿರಲಿ.

ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65% ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು 1 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಚಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ KPTCL ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ

0: ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ ನೀರು ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟ ತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200 ಲಕ್ಷಾಂತರ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%ಕ್ಕಿಂತ ಹೆಚ್ಚು ಬಹಳ ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸಿದೆ.

0: ಮರಳಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026ನೇ ಸಾಲಿನಲ್ಲಿ ರಾಷ್ಟ್ರಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ನಿಮಿಷಗಳ ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 37ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಪಂಡಿತರೆ ಶಾಸ್ತ್ರಿಗಳೇ,
5: ಪಂಡಿತರೆ ಶಾಸ್ತ್ರಿಗಳೇ,
4: ಮಿಥ್ಯೆಯಿಂ ತಥ್ಯಕ್ಕೆ,
5: ಮಿಥ್ಯೆಯಿಂ ತಥ್ಯಕ್ಕೆ,
4: ಖಂಡಿತದಿ ಸೇತುವೆಯ,
5: ಖಂಡಿತದಿ ಸೇತುವೆಯ,
4: ಕಟ್ಟುವೊಡೆ ನೀವು,
5: ಕಟ್ಟುವೊಡೆ ನೀವು,
4: ಕಂಡಿಹಿರ ನರ ಹೃದಯದ,
5: ಕಂಡಿಹಿರ ನರ ಹೃದಯದ,
4: ಆಳ ಸುಳಿ ಬಿರುಬುಗಳ,
5: ಆಳ ಸುಳಿ ಬಿರುಬುಗಳ,
4: ದಂಡವದನು ಉಳಿದ ನುಡಿ ಮಂಕುತಿಮ್ಮ,
5: ದಂಡವದನು ಉಳಿದ ನುಡಿ ಮಂಕುತಿಮ್ಮ.
4: ಕಳೆದ 2-3 ಕಗ್ಗದ ಮುಕ್ತಕಗಳಲ್ಲಿ ನಾವು ಒಂದು ರೀತಿಯ ಪ್ರೋಗ್ರೆಷನ್ನ ನೋಡಿದ್ವಿ, ಅಂದರೆ ಒಂದರಿಂದ ಒಂದಕ್ಕೆ ಮುಂದಕ್ಕೆ ಹೋಗೋದನ್ನು ನಾವು ನೋಡಿದ್ವಿ. ನಮಗೆ ತಿಳಿಯುವಂಥ ಜ್ಞಾನ ಅಲ್ಪ, ಆ ಅಲ್ಪ ಜ್ಞಾನಗಳನ್ನು ನಾವು ಕ್ರೋಢೀಕರಿಸ್ಕೊಳ್ತಾ ಹೋದರೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬಹುದು. ಅಂದರೆ ಒಬ್ಬ ತಿಳ್ಕೊಂಡಿದ್ದನ್ನು 4-5 ಜನರ ತಿಳಿವಿನ ಜೊತೆ ಸೇರಿಸ್ಕೊಂಡಾಗ ಒಟ್ಟಾರೆ ತಿಳಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗೆ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ, ಅಂದರೆ ಸಣ್ಣದರಿಂದ ದೊಡ್ಡದರ ಕಡೆಗೆ, ಸ್ವಲ್ಪ ತಿಳುವಳಿಕೆಯಿಂದ ಹೆಚ್ಚಿನ ತಿಳುವಳಿಕೆಯ ಕಡೆಗೆ, ಸೊ ಹೀಗೆ ಪ್ರಗತಿಯನ್ನು ನಾವು ಸಾಧಿಸಬಹುದು. ಅದನ್ನು ನಮ್ಮಲ್ಲಿರುವಂಥ ಕೆಲವು ಕುಂದು ಕೊರತೆಗಳೇನಿದೆಯೋ ಅದನ್ನು ಸಂಘಟಿತವಾದ ಒಂದು ಪ್ರಕ್ರಿಯೆಯಿಂದ, ಪ್ರಯತ್ನದಿಂದ ಅದನ್ನು ದಾಟಿ ಮುಂದಕ್ಕೆ ಹೋಗಬಹುದು ಅನ್ನೋದನ್ನು ಒಂದು ರೀತಿಯ ಆಶಾದಾಯಕವಾದಂಥ ನುಡಿಗಳನ್ನು ನಾವು ಕೇಳಿದ್ವಿ. ಈಗ ಅದನ್ನು ನಾವು ಮುಂದುವರಿಸ್ತಾ ಕೆಲವು ಸರ್ತಿ ನಮಗೆ ಏನೋ ಒಂದು ಸ್ವಲ್ಪ ಅಂಶ ತಿಳಿತಾ ಇದ್ದಂಗೆ ನನಗೆ ಬಹಳ ಗೊತ್ತಿದೆ ಅನ್ನೋಂಥ ಭಾವನೆ ಬರೋಕ್ಕೆ ಶುರುವಾಗುತ್ತೆ.

ಇದರಲ್ಲಿ ಅರೆ ಬೆಂದ ಮಡಿಕೆ ಅಂತ ಒಂದು ಪ್ರಸಿದ್ಧವಾದಂಥ ನಾಣ್ಣುಡಿ ಇದೆ. ಭಕ್ತ ಕುಂಬಾರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಇದು ಬಹಳ ಪ್ರಸಿದ್ಧವಾದಂಥ ಒಂದು ಡೈಲಾಗ್ ಆಗಿತ್ತು. ಎಲ್ಲ ಭಕ್ತರೆಲ್ಲ ಕೂತಿದ್ದಾಗ ಅಲ್ಲಿ ಒಬ್ಬರು ಗುರುಗಳು, ಯಾರ ಭಕ್ತಿ ಹೆಚ್ಚಿದೆ ಅಂತ ಪರೀಕ್ಷೆ ಮಾಡು ಅಂತ ಭಕ್ತ ಕುಂಬಾರನಿಗೆ ಹೇಳ್ತಾರಂತೆ. ಎಲ್ಲರೂ ಧ್ಯಾನಮಗ್ನರಾಗಿ ಕೂತಿದ್ದಾರೆ. ಅದು ಎಲ್ಲರೂ ಧ್ಯಾನಮಗ್ನರಾಗಿ ಕೂತಿದ್ದಾಗ ಗೋರ ಕುಂಬಾರ ಅವನು ಬಂದು ಎಲ್ಲರ ಮುಂದೆ ಏನೋ ಒಂದು ಶಬ್ದ ಮಾಡೋದೋ ಎಲ್ರಿಗೋ ಏನೋ ಹೊಡೆಯೋದೋ ಮಾಡ್ತಾನೆ. ಬಹಳ ಹಿರಿಯರಾದಂಥ ಒಬ್ಬ ಭಕ್ತರಿಗೆ ಇದೇ ರೀತಿ ಮಾಡಿದಾಗ ಅವರು ಕೋಪದಿಂದ ಏನು ನನಗೆ ಹೊಡಿತಾ ಇದೆಯಾ ಅಂತ ಪ್ರತಿಕ್ರಿಯೆ ನೀಡ್ತಾರೆ. ಆಗ ಕುಂಬಾರ ಹೇಳ್ತಾನೆ, ಇದು ಅರೆ ಬೆಂದ ಮಡಿಕೆ. ಯಾಕೆ ಧ್ಯಾನದಲ್ಲಿರಬೇಕಾದ್ರೆ ಬೇರೆ ಯಾವುದರ ಗಮನ ಕೂಡ ಇರಬಾರ್ದು, ಬೇರೆ ಎಲ್ಲೂ ಗಮನ ಹೋಗಬಾರ್ದು. ಯಾರೇ ಏನೇ ಮಾಡಿದರೂ ಅವರು ಧ್ಯಾನಮಗ್ನರಾಗೆ ಮುಂದುವರಿಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ ಅಂತಂದರೆ ಧ್ಯಾನದಲ್ಲಿ ಅವರು ಸಾಕಷ್ಟು ಮಗ್ನರಾಗಿಲ್ಲ ಅಂತ. ಆದರೆ ಆ ವ್ಯಕ್ತಿಯಲ್ಲಿದ್ದಂಥ ಒಂದು ಅಹಂಭಾವ, ನಾನು ಎಷ್ಟೆಲ್ಲ ತಿಳ್ಕೊಂಡಿದ್ದೀನಿ, ಈ ಒಬ್ಬ ಕುಂಬಾರ ಯಹ್ ಕಶ್ಚಿತ್ ಕುಂಬಾರ ನನ್ನನ್ನು ಬಂದು ಈ ಥರ ಹೇಳ್ತಾನಲ್ಲ, ಈ ಥರ ಮಾಡ್ತಾನಲ್ಲ ಅಂತ. ಸೊ ಆ ಅಹಂಕಾರದಿಂದ ಅವರು ನಾನು ದೊಡ್ಡ ಮೇಧಾವಿ ವಿದ್ವಾಂಸ ದೊಡ್ಡ ಭಕ್ತ ಅಂತ ಅಂದ್ಕೊಂಡಿದ್ರು. ಆದರೆ ಅವರ ಒಂದು ಸ್ಥಿತಿ ಅರೆ ಬೆಂದ ಮಡಿಕೆಯಂತೆ, ಅರ್ಧ ಬೆಂದ ಮಡಿಕೆ ಸ್ವಲ್ಪ ಹಿಂಗಂದ್ರೆ ಅದು ಮುರಿದು ಹೋಗ್ಬಿಡುತ್ತೆ, ಸಂಪೂರ್ಣವಾಗಿ ಬೆಂದ ಮಡಿಕೆ ಮಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ನಮ್ಮಲ್ಲಿ ಅನೇಕರ ಒಂದು ಪರಿಸ್ಥಿತಿ ಹೀಗೆ ಇರುತ್ತೆ. ಅಲ್ಪ ಸ್ವಲ್ಪ ತಿಳ್ಕೊಂಡಂಗೆ ಅದು ನಾನು ಬಹಳ ತಿಳ್ಕೊಂಬಿಟ್ಟಿದ್ದೀನಿ ಅನ್ನೋಂಥ ಒಂದು ಅಹಂಕಾರ ಮೂಡ್ಬಿಡುತ್ತೆ. ಹಾಗೆ ಪಂಡಿತರೇ ಶಾಸ್ತ್ರಿಗಳೇ ಅಂತಂದರೆ ಇಲ್ಲಿ ಯಾರೋ ಒಬ್ಬರ ಹೆಸರು, ಮನೆತನದ ಹೆಸರು ಅಂತ ಅಲ್ಲ. ಸಂಸ್ಕೃತದಲ್ಲಿ ಶಾಸ್ತ್ರ ಅಂತಂದರೆ ಸೈನ್ಸ್ ಅಂತ, ವಿಜ್ಞಾನ. ಈಗ ನಾವು ಸಮಾಜ ಶಾಸ್ತ್ರ ಅಂತೀವಿ. ಸೊ ಹಾಗೆ ಆ ಶಾಸ್ತ್ರ, ಇಟ್ಸ್ ಅ ಸೋಷಿಯಲ್ ಸೈನ್ಸಸ್. ಸೊ ಒಂದೊಂದಕ್ಕೂ ಕೂಡ ಆ ಥರ ಶಾಸ್ತ್ರ ಅಂತ ಸೇರಿಸ್ತಾ ಹೋಗ್ತದೆ. ಶಾಸ್ತ್ರ ಅಂದರೆ ಸೈನ್ಸ್. ಸೊ ಸೈನ್ಸನ್ನು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋಂಥ ಸೈಂಟಿಸ್ಟ್ಗಳೇ, ಎಲ್ಲವನ್ನೂ ಓದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋಂಥ ಪಂಡಿತರೇ, ಸ್ವಲ್ಪ ಕೇಳಿ. ನೀವೆಲ್ಲ ಓದಿ ತಿಳ್ಕೊಂಡಿರಬಹುದು, ಆದರೆ ನಿಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಅನುಭವ ಪೂರಿತವಾದದ್ದು? ಆ ಅನುಭವ ಅಂತಂದ್ರೇನು? ನಮಗೆ ಕಣ್ಣಿಗೆ ಕಾಣುವಂಥದ್ದನ್ನು ನಾವು ಮುಟ್ತೀವಿ, ನಾವು ಅಳಿತೀವಿ, ಅದು ಚಿಕ್ಕದು ದೊಡ್ಡದು ಅಂತಂತೀವಿ, ಅಥವಾ 10 20 ಅಂತ ಎಣಿಸ್ತೀವಿ. ಅದು ನೇರವಾಗಿ ನಮ್ಮ ಜ್ಞಾನೇಂದ್ರಿಯಗಳಿಂದ ನಾವು ಗ್ರಹಿಸಬಹುದಾದಂಥ, ಅಳೆಯಬಹುದಾದಂಥ ವಿಚಾರಗಳು. ಆದರೆ ಅದರಿಂದ ನನಗೆ ಆದ ಅನುಭವವನ್ನು ಇಷ್ಟು KG ಅನುಭವ ಅಂತ ಹೇಳೋಕ್ಕಾಗಲ್ಲ, ಇಷ್ಟು ಲೀಟರ್ ನೋವಾಯಿತು ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಪ್ರಶ್ನೆ ಇರುವಂಥದ್ದು, ನಾನು ತಿಳಿಯಬಹುದಾಗಿರುವಂಥದ್ದು ಯಾವುದನ್ನು ನಾನು ಮುಟ್ಟಿ ತಿರುಗಿಸಿ ಅಳೆದು ಪರೀಕ್ಷಿಸಬಹುದೋ ಅಂಥದ್ರ ಬಗ್ಗೆ ಮಾತ್ರ ನಾನು ಜ್ಞಾನವನ್ನು ಪ್ರಮಾಣೀಕರಿಸಬಹುದು. ಆದರೆ ನನಗೆ ಬರುವಂಥ ಭಾವನೆಗಳನ್ನು ಆ ರೀತಿ ಇಷ್ಟು ಅಷ್ಟು ಅಂತ ಹೇಳಿ ಪ್ರಮಾಣೀಕರಿಸೋಕ್ಕೆ ಸಾಧ್ಯ ಆಗಲ್ಲ. ನಾವು ಎಷ್ಟೋ ಸರ್ತಿ ಈ ಅನುಭವಗಳ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಕೂಡ ಇದು ಯಾಕೋ ಸರಿ ಇಲ್ಲ ಅಂತ ನಮಗೆ ಮನಸ್ಸಿಗೆ ಅನ್ನಿಸಿದಾಗ ಕಣ್ಣಿಗೆ ಕಂಡರೂ ಕೂಡ ಅದನ್ನು ಪ್ರಮಾಣಿಸಿ ನೋಡೋಣ ಅಂತ ಅನಿಸುತ್ತೆ. ಕನ್ನಡದಲ್ಲಿ ನಾವು ಪ್ರಸಿದ್ಧವಾದಂಥ ಒಂದು ಗಾದೆ ಇದೆ, ಕಣ್ಣು ಕಾಣದ್ದನ್ನು ಕರುಳು ಅರಿಯುತ್ತೆ ಅಂತ. ಸೊ ಎದುರುಗಡೆ ಏನಾದರೂ ಒಂದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದರೂ ಕೂಡ ಅದು ನಮ್ಮ ಕಣ್ಣುಗಳು ಗ್ರಹಿಸಿ ಮೆದುಳಿಗೆ ತಿಳಿಸಿ ಅಲ್ಲಿ ಏನೋ ಇದೆ ಅಂತ ಹೇಳ್ತಾ ಇದೆ. ಆದರೆ ಮೆದುಳು ಅರ್ಥ ಮಾಡಿಕೊಂಡಿದ್ದನ್ನು ಹೃದಯ ಅನ್ನೋಂಥ ಒಂದು, ನಾವು ಡಿಸೆಕ್ಟ್ ಮಾಡಿದ್ರೂ ನಮಗೆ ಸಿಕ್ಕದೇ ಇರೋಂಥ ಭಾಗ ಒಂದಿದೆ, ಆ ಭಾಗ ಇದನ್ನು ವಿಶ್ಲೇಷಣೆ ಮಾಡುತ್ತೆ, ಹೃದಯ ವಿಶ್ಲೇಷಣೆ ಮಾಡುತ್ತೆ. ಆ ಹೃದಯಕ್ಕೂ, ನಮ್ಮನ್ನೆಲ್ಲ ರಕ್ತ ಸಂಚಾಲನೆ ಮಾಡ್ತಾ ಜೀವಂತವಾಗಿಟ್ಟಿರುವಂಥ ಹೃದಯಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಇದು ಅನಾಟಮಿಯಲ್ಲಿ ನಮಗೆ ಸಿಕ್ಕುವಂಥ ಹೃದಯ ಅಲ್ಲ, ನಮ್ಮ ಶರೀರದ ಎದೆಗೂಡಿನಲ್ಲಿರುವಂಥ ಡಬ್ ಡಬ್ ಹೊಡೆಯುವಂಥ ಹೃದಯ ಅಲ್ಲ. ನಮಗೆ ತಿಳಿದ ವಿಚಾರಗಳನ್ನು ಅನುಭವಿಸಿ ಅದರ ಒಳಗುಟ್ಟನ್ನು ನಮಗೆ ತಿಳಿಸಿಕೊಡುವಂಥ ಒಂದು ಭಾಗ ಅದು. ಸದಾಕಾಲ ನಮ್ಮ ಜ್ಞಾನೇಂದ್ರಿಯಗಳಿಂದ ನಮಗೆ ಬರ್ತಾ ಇರುವಂಥ ಮಾಹಿತಿಯನ್ನು ಗಮನಿಸ್ತಾ ಪರಿಷ್ಕರಿಸುತ್ತಾ ಅದು ಆಚೆ ಈಚೆ ಅದು ಹಾಕ್ತಾ ಇರುತ್ತೆ. ಇದು ಸರಿ, ಇದು ತಪ್ಪು, ಇದು ಹೌದು, ಇದು ಅಲ್ಲ

0: ಇದು ಸತ್ಯ ಇದು ಮಿಥ್ಯ. ಸೊ ಹಾಗೆ ಮಾಡ್ತಾ ಇರುವಾಗ ಕೆಲವು ಸತ್ಯ ಅಂತ ಅನ್ನಿಸ್ದಂಥದ್ದು ಕಣ್ಣಿಗೆ ಕಂಡಿದ್ದು ಇಲ್ಲಪ್ಪ ಇದು ಮಿಥ್ಯ ಅನ್ನತ್ತಂತೆ ಹೃದಯ. ಹಾಗೆ ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ವೋ ಅಂಥದ್ದನ್ನ ಹೃದಯ ಹೇಳುತ್ತಂತೆ ಇದು ಕಣ್ಣಿಗೆ ಕಾಣಿಸದೆ ಹೋದರೂ ಕೂಡ ಇದರಲ್ಲಿ ಸತ್ಯ ಇದೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಕರುಳು, ನಾನು ಹೇಳ್ತಾ ಇದ್ದೀನಿ ಇದು ಸತ್ಯ. ಸೊ ಇಂತಹ ವ್ಯತ್ಯಾಸಗಳು ನಮ್ಮ ನಿತ್ಯ ಜೀವನಗಳಲ್ಲಿ ಅನೇಕ ಬರುತ್ತೆ. ಇದರಲ್ಲಿ ಸ್ವಾರಸ್ಯಕರವಾದಂಥ ಒಂದು ಅಂಶ ಅಂತಂದರೆ ನಾವು ರಿಸರ್ಚ್ ಅಂತೆಲ್ಲ ಓದ್ತೀವಿ ಮಾಡ್ತೀವಿ ಅದನ್ನೆಲ್ಲ ನಾವು ಪ್ರತಿಬಿಂಬಿಸ್ತೀವಲ್ವಾ. ಆಗ ನಾವು ರಿಸರ್ಚರ್ಸ್ ಏನು ಅನ್ಕೋತೀವಿ, ವಿಜ್ಞಾನ ಏನು ಅನ್ಕೊಳ್ಳುತ್ತೆ ಅಂತಂದರೆ ಒಂದು ಕ್ಷೇತ್ರದಲ್ಲಿ ಒಂದು ಆಯಾಮದಲ್ಲಿ ನಾವು ಮಾಡಿದಂಥ ಸಂಶೋಧನೆ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಎಲ್ಲ ಆಯಾಮಗಳಿಗೂ ಅನ್ವಯ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ. ಅದು ದುರಹಂಕಾರದ ನಂಬಿಕೆ ಅಂತಲೂ ಎಷ್ಟೋ ಸತಿ ಅನಿಸುತ್ತೆ. ಉದಾಹರಣೆಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ಅಂತ ನಾವು ಮಾಡಿದ್ವಿ, ಒಂದು ರಿಸರ್ಚ್ ಮಾಡಿದ್ವಿ ಅಂದ್ಕೊಳ್ಳೋಣ. ಸೊ ಪ್ರತಿಶತ ಪ್ರತಿ 100 ವ್ಯಕ್ತಿಗಳಿಗೆ ಒಂದು 10 ಜನಕ್ಕೆ ಡಯಾಬಿಟಿಸ್ ಇದೆ ಅಂತ ಅಂದಾಗ ವಿಜ್ಞಾನದ ಒಂದು ಈ ಪಂಡಿತ ಶಾಸ್ತ್ರಿಗಳ ಒಂದು ನಡವಳಿಕೆಯ ವಿಶೇಷತೆ ಏನಪ್ಪ ಅಂತಂದರೆ ನಾನು ನೋಡಿದಂತೆ 10% ಜನರಿಗೆ ಡಯಾಬಿಟಿಸ್ ಇರುತ್ತೆ. ಅದನ್ನು ನಾನು ಯಾವುದೋ ಬೇರೆ ಯಾವುದೋ ಊರಿಗೆ ಹೋದೆ, ಕಲ್ಕತ್ತಾಗೆ ಹೋದೆ ಅಂದ್ಕೊಳ್ಳೋಣ. ಸೊ ಈ ಜ್ಞಾನವನ್ನೇ ನಾನು ಅಲ್ಲಿ ತೊಗೊಂಡು ಹೋಗ್ತೀನಿ, ಅಲ್ಲಿ ತೊಗೊಂಡೋಗಿ ಅಲ್ಲೂ ಕೂಡ ನಾನು ಅದನ್ನೇ ಅನುಷ್ಠಾನಕ್ಕೆ ತರೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಆದರೆ ಅಲ್ಲಿ ಸತ್ಯಾಂಶ ಬೇರೆಯೇ ಇರಬಹುದು. ಸತ್ಯಾಂಶದ ಅಲ್ಲಿನ 100 ಜನಕ್ಕೂ 10% ಡಯಾಬಿಟಿಸ್ ಇರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಸಂಖ್ಯೆಯನ್ನೇ ನಾವು ನಂಬುವಂಥದ್ದು ಕಷ್ಟ.
1: ಯಾವ ಪರಿಸ್ಥಿತಿಯಲ್ಲಿ ಯಾವ ಸಂದರ್ಭದಲ್ಲಿ ಯಾವ
0: ಆಗು ಹೋಗುಗಳಿಗೆ ಸಂಬಂಧಿಸಿದಂತೆ 10% ಇತ್ತು ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಸತ್ಯಾಂಶವಯ ಆಗುತ್ತಾ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳೋದೇ ಇಷ್ಟು ಕಷ್ಟವಾಗಿರುವಾಗ, ಅಂದರೆ ಅಂಕಿಅಂಶಗಳನ್ನು ಅರ್ಥ ಮಾಡಿಕೊಳ್ಳೋದೇ ಇಷ್ಟು ಕಷ್ಟ ಆಗಿರುವಾಗ, ಇನ್ನು ಅಳಿಯಕ್ಕೆ ಆಗದೇ ಇರುವಂತಹ ಹೃದಯದ ಅನುಭವಗಳನ್ನು ಅದಕ್ಕೂ ನಾವು ಕೈಯಲ್ಲಿ ಮುಟ್ಟಿ ಅಳೆದು ನೋಡುವಂಥ ವಸ್ತುಗಳಿಗೂ ಅದು ನಮ್ಮ ಹೃದಯದಲ್ಲಿ ಪ್ರೇರೇಪಿಸ್ತಾ ಇರುವಂಥ ಭಾವನೆಗಳಿಗೂ ಸಂಬಂಧವನ್ನು ನಾವು ಕಲ್ಪಿಸೋದಕ್ಕೆ ಸಾಧ್ಯವ? ನಿಖರವಾಗಿ ಎಲ್ಲರಲ್ಲೂ ಹೀಗೇ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವ? ಅದು ಸಾಧ್ಯ ಇಲ್ಲ. ಹಾಗಾಗಿ ಕಣ್ಣಿಗೆ ಇಂದ್ರಿಯಗಳಿಗೆ ಗೋಚರವಾದದ್ದು ಒಂದು ಹಂತದಲ್ಲಿ ಮಾತ್ರ ಸತ್ಯ. ಅದು ನಮ್ಮ ಹೃದಯದಲ್ಲಿ ಪ್ರಚೋದಿಸುವಂಥ ಅನುಭವಗಳು ಅಳತೆಗೆ ಮೀರಿದ್ದು, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಕೆಜಿ ಲೀಟ್ರ್ಗಳು ನಮಗೆ ಪ್ರಯೋಜನಕ್ಕೆ ಬರಲ್ಲ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದು ಈ ಇದರ ಮುಖ್ಯವಾದಂಥ ಭಾವ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಬದುಕೆಂಬ 3 ಅಕ್ಷರದ ಅಚ್ಚರಿ ಹಾಗೂ ಒಂದು ಬಸ್ ಪ್ರಯಾಣ ಒಂದು ಜೀವನ ಪಾಠ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಹಿಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕೆಂಬ ಮೂರಕ್ಷರದ ಅಚ್ಚರಿ ಹಾಗೂ ಒಂದು ಬಸ್ ಪ್ರಯಾಣ ಒಂದು ಜೀವನ ಪಾಠ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬದುಕು ಈ ಮೂರಕ್ಷರದ ಪದ ಯಾವಾಗಲೂ ಒಂದು ಅಚ್ಚರಿ ಎನಿಸಿ ನನ್ನ ಮನಸ್ಸಿಗೆ ಕಾಡುವುದುಂಟು. ಏಕೆಂದರೆ ಆ ಭಗವಂತ ನಮಗೆಲ್ಲ ಕೊಟ್ಟಿರುವುದು ಒಂದೇ ಒಂದು ಬದುಕು. ಬಯಸಿದರೂ ನಾವು ಇನ್ನೊಂದು ಮತ್ತೊಂದು ಅಂತ ಲೆಕ್ಕ ಹಾಕಿ ಬೇರೆ ಬದುಕನ್ನು ಪಡೆಯಲಾರೆವು. ಇರುವ ಒಂದು ಬದುಕನ್ನೇ ಸರಿಯಾಗಿ ಜೀವಿಸದೆ ಸುಮ್ಮನೆ ಮನಸ್ಸಿಗೆ ಕಿರಿಕಿರಿ ನೋವು ಮಾಡಿಕೊಂಡು ಬೇರೆಯವರಿಗೂ ನೆಮ್ಮದಿಯಿಂದ ಬದುಕಲು ಬಿಡಲಾರ

ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕೆ ನಮ್ಮ ಬದುಕನ್ನು ನಾವು ಮಾರ್ಪಡಿಸುತ್ತ ಅಂತಹ ಸನ್ನಿವೇಶಗಳಿಗೆ ನಮ್ಮನ್ನು ನಾವು ಅಳವಡಿಸಿಕೊಂಡರೆ ಮಾತ್ರ ನಿಜವಾದ ನೆಮ್ಮದಿ ಸಂತಸ ಪಡೆಯುತ್ತೇವೆ ಅನ್ನೋದಂತೂ ಸತ್ಯ. ನಾವು ಕಾಣುವ ಕನಸುಗಳು ದೊಡ್ಡದಾಗಿದ್ದರೆ ಖಂಡಿತ ತಪ್ಪಿಲ್ಲ. ಆದರೆ ಅದೆಲ್ಲ ನನ್ನ ಸಾಗಿಸುವ ಶಕ್ತಿ ಮನಸ್ಸಿನಲ್ಲಿ ದೃಢ ನಿಶ್ಚಯ ನಮ್ಮಲ್ಲಿದ್ದರೆ ಮಾತ್ರ ಆ ಕನಸಿಗೆ ಒಂದು ಬೆಲೆ. ಇಲ್ಲದಿದ್ದರೆ ನಾವು ಸಹ ಅಂಬಾನಿಯಂತಾಗಬೇಕೆಂದು ಬಯಸಿದರೆ ಸಾಮಾನ್ಯವಾಗಿ ಜೀವಿಸುವ ಬದುಕು ನಮ್ಮಿಂದ ಕೈತಪ್ಪಿ ಹೋಗುವ ಸಂಭವವಿರುತ್ತದೆ. ನಾವು ಬಾಳುವ ಬದುಕಲ್ಲಿ ಸದಾಕಾಲ ವಿಶ್ವಾಸವಿರಬೇಕು. ಆದರೆ ಅತಿಯಾದ ಆತ್ಮವಿಶ್ವಾಸವಿರಬಾರದಷ್ಟೇ. ಅದಿದ್ದರೆ ಮಾತ್ರ ಬದುಕು ದುಸ್ತರವೆನಿಸುವುದು. ನಮ್ಮ ಬದುಕನ್ನು ಮತ್ತೊಬ್ಬರ ಬದುಕಿನೊಂದಿಗೆ ಹೋಲಿಸಿದಾಗಲೇ ಸಮಸ್ಯೆ ಉದ್ಭವವಾಗುತ್ತದೆ. ಹಾಗೊಂದು ವೇಳೆ ಹೋಲಿಸಿಕೊಳ್ಳುವ ಸಂದರ್ಭ ಬಂದರೆ ನಮಗಿಂತ ಯಾರಿಗೆ ಕಮ್ಮಿಯಾದ ಅವಕಾಶ ಸಿಕ್ಕಿರುವುದೋ ಅಂಥವರೊಡನೆ ಹೋಲಿಸಿಕೊಂಡಾಗ ನಮಗೆ ಆ ಭಗವಂತ ಇಷ್ಟಾದರೂ ಕರುಣಿಸಿದ್ದಾನೆ ಅನ್ನುವ ಸತ್ಯದ ಹರಿವಾಗಿ ಬದುಕು ಸಹನೀಯವೆನಿಸುವುದು. ನಾವು ಎದುರಿಸುವ ಬದುಕಿನಲ್ಲಿ ಅದೆಷ್ಟೋ ರೀತಿಯಲ್ಲಿ ಅಡೆತಡೆಗಳಿದ್ದರೂ ಅವುಗಳನ್ನೆಲ್ಲ ನಿವಾರಿಸುವ ಶಕ್ತಿಯನ್ನು ಸಹ ಆ ಭಗವಂತನೇ ನಮಗೆ ಕೊಟ್ಟಿರುತ್ತಾನೆಂಬ ಸತ್ಯವನ್ನು ಮಾತ್ರ ನಾವು ಮರೆತಂತಿರುತ್ತೇವೆ. ನಾವು ಯಾವಾಗಲೂ ಏನು ಬೇಡದೆ ಚಿಂತೆಗಳಲ್ಲಿ ಆ ಕ್ಷಣದಲ್ಲಿ ನಿವಾರಣೆಯಾಗದ ಯೋಚನೆಗಳಲ್ಲಿ ಮುಳುಗಿ ಬದುಕನ್ನು ಅದರಲ್ಲಿರುವ ಅಮೂಲ್ಯವಾದ ಕ್ಷಣಗಳನ್ನು ಆಸ್ವಾದಿಸದೆ ಕಳೆದು ಬಿಡುತ್ತೇವೆ. ಮುಂದೆ ಇದರ ಹರಿವಾಗುವ ಕಾಲ ಬಂದಾಗ ನಾವು ಮೌಲ್ಯಯುತವಾದುದೊಂದು ನಿಧಿಯ ಕಳೆದುಕೊಂಡೆವೆಂದು ಪರಿತಪಿಸಿ ಗೋಳಿಡುತ್ತೇವೆ. ಅದೆಂದಿಗೂ ನಮ್ಮ ಪಾಲಿಗೆ ನಿಲುಕದ ನಕ್ಷತ್ರವಾಗಿ ಬಿಡುತ್ತದೆ. ಆಗಾಗ ಬಾರದೆಂದರೆ ನಮಗಿರುವ ಯೋಗ್ಯತೆಯನ್ನು ಪರಿಗಣಿಸಿ ನಮ್ಮ ಗುರಿಯ ತಲುಪುವ ನಿಶ್ಚಯ ಮಾಡಬೇಕಿದೆ. ಬದುಕಿನ ವಿಧ ವಿಧ ಮುಖಗಳು, ವಿವಿಧ ಮಜಲುಗಳು ನಮಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿಯೇ ನಿತ್ಯ ಕಾಣಸಿಗುತ್ತದೆ. ಒಂದು ಉದ್ಯಾನವನದಲ್ಲಿ ನಡೆಯುತ್ತಾ ಗಮನಿಸುವುದಾದರೆ ಅರಳುತ್ತಿರುವ ಹೂವಿರಬಹುದು, ಕಿಲಕಿಲನೆ ನಗುತ್ತಿರುವ ಮಗುವಿರಬಹುದು, ತಮ್ಮ ಬಜ್ಜು ಬಾಯಿಯಲ್ಲಿ ನಗುತ ಹರಟುವ ಇಳಿ ಪ್ರಾಯದವರ ಆ ಮುಗ್ಧ ನಗುವಿನಲ್ಲಿ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ಆಗಸದಲ್ಲಿ ಹಾರಾಡುವ ಹಕ್ಕಿಗಳ ಕಲರವ ನೋಡುತ್ತಾ ನಮ್ಮ ಗೋಳನ್ನೆಲ್ಲ ಮರೆತು ನಾವು ಬಾಳುವ ಬದುಕನ್ನು ಸುಂದರಗೊಳಿಸುವ ಪ್ರಯತ್ನವನ್ನಾದರೂ ಮಾಡಬಹುದಲ್ಲವೇ? ಇನ್ನಾದರೂ ಕೊರಗದೆ, ಚಿಂತಿಸದೆ ಪ್ರತಿ ಕ್ಷಣವನ್ನು ಆಸ್ವಾದಿಸಿ ನಗುತ್ತ ಬದುಕಿಬಿಡಿ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ಒಂದು ಬಸ್ ಪ್ರಯಾಣ ಒಂದು ಜೀವನ ಪಾಠ. ಮಧ್ಯಾಹ್ನದ ಬಿಸಿಲು, ಬಸ್ ಸ್ಟ್ಯಾಂಡ್ನಲ್ಲಿ ಜನರ ಗದ್ದಲ, ಗ್ರಾಮದ ಹಳೆಯ ಕೆಂಪು ಬಸ್ ಧೂಳು ಎಬ್ಬಿಸುತ್ತ ಬಂದು ನಿಂತಿತು. ಜನ ಎಲ್ಲ ಒದ್ದಾಡುತ್ತಾ ಬಸ್ ಹತ್ತೋಕೆ ನುಗ್ಗುತ್ತಿದ್ದರು. ಅದರ ಮಧ್ಯೆ ಒಬ್ಬ ಮುದುಕ, ಕೈಯಲ್ಲಿ ಹಳೆಯ ಚೀಲ, ಕಣ್ಣುಗಳಲ್ಲಿ ದಣಿವು, ಬಸ್ ಮೆಟ್ಟಿಲು ನೋಡುತ್ತಾ ನಿಧಾನವಾಗಿ ಕಾಲು ಎತ್ತಿದರು. ಮೊದಲ ಮೆಟ್ಟಿಲೇ ಅವರಿಗೆ ಬೆಟ್ಟದಷ್ಟು ಕಷ್ಟವಾಗಿ ಕಾಣಿಸಿತು. ಹಿಂದೆ ನಿಂತಿದ್ದ ಮಗ ಮಾತ್ರ ಅಸಹನೆಯಿಂದ, ಅಪ್ಪ ಬೇಗ ಹತ್ತಿ, ಹಿಂದೆ ಎಲ್ಲರಿಗೂ ಕಾಯುತ್ತಿದ್ದಾರೆ ಎಂದು ಜೋರಾದ ಧ್ವನಿಯಲ್ಲಿ ಹೇಳಿದ. ತಂದೆ ಏನು ಮಾತನಾಡಲಿಲ್ಲ. ಮತ್ತೊಂದು ಮೆಟ್ಟಿಲು ಹತ್ತಲು ಪ್ರಯತ್ನಿಸಿದರು, ಕಾಲು ನಡುಗಿತು. ಅಷ್ಟರಲ್ಲಿ ಕಂಡಕ್ಟರ್ ಮುಂದೆ ಬಂದು, ಅಯ್ಯ ನಿಧಾನ, ನಾನು ಇದ್ದೀನಿ ಎಂದು ಅವರ ಕೈ ಹಿಡಿದು ನಿಧಾನವಾಗಿ ಮೇಲೆ ಕರೆತಂದು ಒಂದು ಸೀಟಿನಲ್ಲಿ ಕೂರಿಸಿದ ನಂತರ ಕಂಡಕ್ಟರ್ ಆ ಹುಡುಗನ ಕಡೆ ನೋಡಿದ. ಅವನ ಧ್ವನಿ ಜೋರಾಗಿರಲಿಲ್ಲ, ಆದರೆ ಮಾತು ನೇರವಾಗಿ ಹೃದಯಕ್ಕೆ ತಗುಲಿತು. ತಮ್ಮ, ಇವತ್ತು ನಿಮಗೆ ಇವರ ನಿಧಾನ ಕೋಪ ಬರುತ್ತಿದೆ ಅಲ್ವಾ? ಆದರೆ ಒಂದು ಕಾಲದಲ್ಲಿ ಇದೇ ಕೈಗಳು ನಿನ್ನನ್ನು ಹಿಡಿದು ನಡೆಯಲು ಕಲಿಸಿರಬಹುದು. ನೀನು ಬಿದ್ದು ಹತ್ತಾಗ ಇದೇ ಭುಜ ನಿನ್ನನ್ನು ಒತ್ತಿರಬಹುದು. ಶಾಲೆಗೆ ಬಸ್ ತಪ್ಪಬಾರದೆಂದು ಇದೇ ಕಾಲು ಓಡಿರಬಹುದು. ಈಗ ವಯಸ್ಸಾಗಿದೆ ಅಷ್ಟೇ, ಮರ ನಿಧಾನವಾಗಿ ಒಣಗುತ್ತಿದೆ. ಅಂದರೆ ಅದರ ನೆರಳನ್ನು ಮರೆತು ಬಿಡಬಾರದು. ಬಸ್ ಒಳಗೆ ಕ್ಷಣಕಾಲ ಮೌನ. ಕಂಡಕ್ಟರ್ ಶಿಲ್ಪಿ ಹೂದಿ ರೈಟ್ ಎಂದರು. ಬಸ್ ಮುಂದೆ ಸಾಗಿತು. ಹುಡುಗನ ಮುಖ ಬದಲಾಗಿತ್ತು. ತಂದೆಯ ಕಡೆ ನೋಡಿದ. ಮೊದಲ ಬಾರಿ ಅವನ ನಡುಗುವ ಕೈ ಅವನಿಗೆ ಕಾಣಿಸಿತು. ಅವನು ನಿಧಾನವಾಗಿ ತಂದೆಯ ಚೀಲವನ್ನು ಕೈಯಲ್ಲಿ ತೆಗೆದುಕೊಂಡು ಅಪ್ಪನ ಪಕ್ಕ ಕೂತು, ಅಪ್ಪ ಇಲ್ಲಿ ನಾನು ಇದ್ದೀನಿ ಎಂದು ಕಿವಿಯಲ್ಲಿ ಉಸುರಿದ.
ತಂದೆ

0: ಹೇಳಲಿಲ್ಲ. ಆದರೆ ಅವರ ಕಣ್ಣೆಂಚಿನಲ್ಲಿ ಮಿನುಗಿದ ನೀರು ಸಾವಿರ ಮಾತಿಗಿಂತ ದೊಡ್ಡದು. ಕಂಡಕ್ಟರ್ ಟಿಕೆಟ್ ಕೇಳುತ್ತಾ ಸಣ್ಣಗೆ ನಕ್ಕ. ಜೀವನದಲ್ಲಿ ಕೆಲವರು ಟಿಕೆಟ್ ಮಾತ್ರ ಕೊಡುವುದಿಲ್ಲ, ಒಂದು ಪಾಠವನ್ನು ಕೊಟ್ಟು ಹೋಗುತ್ತಾರೆ. ಆ ಕ್ಷಣಕ್ಕೆ ಆ ಗಾದೆ ಮತ್ತೆ ನೆನಪಾಯಿತು. ಹಣ್ಣೆಲೆ ಬೀಳುವಾಗ ಹಸಿರೆಲೆ ನಗಾಡುತ್ತೆ, ಆದರೆ ಒಂದು ದಿನ ಆ ಹಸಿರೆಲೆಯು ಹಣ್ಣೆಲೆಯಾಗುತ್ತದೆ ಅನ್ನೋದನ್ನು ಜೀವನ ತುಂಬ ನಿಧಾನವಾಗಿ ಕಲಿಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬದುಕಿ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವ ಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ: ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡ 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
2: आंकड़े आए हैं, उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
1: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು.

0: ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೂರನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಅಮೆರಿಕನ್ ಡಾಲರ್ಗಳಿಂದ 30 ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ 2 ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ 8.8% ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು ಸುಮಾರು 5 ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ,

0: ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018ರಲ್ಲಿ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು, ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಿಗ್ಗೆ 9:30ಕ್ಕೆ ಆರಂಭವಾಗಲಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು, ಮಾರ್ಚ್ 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ರ ಆರ್ಥಿಕ ವರ್ಷದಲ್ಲಿ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಗಂಟೆಗೆ.
1: ಇನ್ನು ಮುಂದೆ ಜನಧ್ವನಿ ಯಶೋಗಾಥೆ ಮತ್ತು ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಎಚ್ಚಿಟಿಕೋಟೆ ತಾಲೂಕಿನ ರಾಜಿಗೌಡನ ಹುಂಡಿ ಹಾಡಿಯ ಶ್ರೀಮತಿ ಮಂಜುಳಾ ಮತ್ತು ಹೊಸಹೊಳಲು ಗ್ರಾಮದ ಶ್ರೀಯುತ ಕೋಡಿಗೌಡರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ರಾಜೇಗೌಡನ ಹುಂಡಿ ಹಾಡಿಯ ಶ್ರೀಮತಿ ಮಂಜುಳಾರವರು. ಕೇಳುಗರೆ, ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮದ ಒಂದು ಯಶೋಗಾಥೆ ಅಂದ್ರೆ ತಪ್ಪಾಗ್ಲಾದು. ಯಾಕಂದ್ರೆ ನಮ್ಮ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮುಖರ ಅವರ ಒಂದು ಸಮಸ್ಯೆ ಬಗೆಹರಿದ್ರದ್ದು ತುಂಬಾ ಖುಷಿಯ ವಿಷಯವಾಗಿದೆ. ಹಾಗಾಗಿ ಆ ಒಂದು ಸಮಸ್ಯೆಯ ಬಗ್ಗೆ ಮತ್ತು ಆ ಸಮಸ್ಯೆಯಿಂದ ಅವ್ರಿಗೆ ಯಾವ ರೀತಿ ಮುಕ್ತಿ ಅನ್ನೋದು ದೊರೆತಿದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ ಮೇಡಮ್. ಏನ್ ಕೆಲಸ ಮಾಡ್ತೀರಾ ಮೇಡಮ್ ನೀವು?
1: ನಾವು ಹಣ್ಣೂರಲ್ಲಿ ಸಿಕ್ಸ್ಟಿನೇಟರ್ ಕೆಲಸ ಮಾಡ್ತಿದೀವಿ ಮೇಡಮ್. ಒಂದು ವರ್ಷದಿಂದ ಮೇಡಮ್.
0: ಒಂದು ವರ್ಷದಿಂದ ಮಾಡ್ತಾ ಇದ್ರಾ? ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
1: ನಾನು, ನಮ್ಮ ಅಮ್ಮ ಮತ್ತೆ ನನ್ನ ಮಗಳು ಇದೀವಿ ಮೇಡಮ್.
0: ಅಂದ್ರೆ ನಿಮಗೆ ಮಕ್ಕಳು ಕೂಡ ಇದ್ದಾರೆ? ಓಕೆ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ಮ ಪರಿಚಯವಾಗಿ. ಮೊದಲಿಗೆ ನಮ್ಮ ಜನಧ್ವನಿ ಯಾವ ಮುಖಾಂತರ ನಿಮ್ಗೆ ಪರಿಚಯ ಆಯ್ತು ಮೇಡಮ್? ಮ್ಯಾಮ್, ನಮ್ಮ ಜನಧ್ವನಿ ಯಾವ ಮುಖಾಂತರ ನಿಮ್ಗೆ ಪರಿಚಯ ಆಯ್ತು?
1: ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ.
0: ಯಾವ ತರ ನಿಮ್ಗೆ ಇಲ್ಲಿ ಜನಧ್ವನಿ ಇದೆ ಅಂತ ಯಾರು ಇನ್ಫಾರ್ಮೇಶನ್ ಕೊಟ್ರು? ಇನ್ಫಾರ್ಮ್ ಮಾಡಿದ್ರಾ? ಹೇಗನ್ಸುತ್ತೆ ಮ್ಯಾಮ್ ಜನಧ್ವನಿ ಬಗ್ಗೆ ನಿಮ್ಗೆ?
1: ತುಂಬಾ ಖುಷಿ ಅನಿಸ್ತದೆ ಮೇಡಮ್. ಗಾಡಿಗಳು ಸಮಸ್ಯೆ ಬಗ್ಗೆ ಎಲ್ಲ ಹೇಳ್ತಾರಲ್ಲ ಮೇಡಮ್, ಅದ್ರ ಬಗ್ಗೆ ಎಲ್ಲ ತುಂಬಾ ಇದಾಯ್ತು ಮೇಡಮ್.
0: ಯಾವಾಗ್ಲಿಂದ ಕೇಳ್ತಿದ್ರಿ ಮೇಡಮ್ ನೀವು ಜನಧ್ವನಿ ಕಾರ್ಯಕ್ರಮ?
1: ಒಂದು ವರ್ಷದಿಂದ ಮೇಡಮ್.
0: ಒಂದು ವರ್ಷದಿಂದ. ಯಾವ್ಯಾವ ತರ ಕಾರ್ಯಕ್ರಮಗಳನ್ನ ಕೇಳ್ತಾ ಬರ್ತಾ ಇದ್ರಿ ಮೇಡಮ್ ನೀವು?
1: ಅದೇ ಈಗ ಸಮಸ್ಯೆಗಳ ಬಗ್ಗೆ, ಈಗ ನಮ್ಮ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರಲ್ಲ ಮೇಡಮ್, ಅದ್ರ ಬಗ್ಗೆ ಎಲ್ಲ ಕೇಳ್ತೀವಿ.
0: ಅಂದ್ರೆ ನೀವು ಆಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ್ರಿ?
1: ಹೌದು
0: ಮೇಡಮ್. ಮ್ಯಾಮ್, ಈಗ ಹೇಳಿದ್ರಿ ನೀವು ನಮ್ಮ ಊರಿಗೆ ಒಂದು ಶೌಚಾಲಯ ವ್ಯವಸ್ಥೆ ನೇರ ಸಂದರ್ಶನ ಫೋನ್ ಇನ್

0: ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಒಂದು ದಿನಗಳ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರಿ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಂಚ್ಕೊಳ್ಳೋದಾದ್ರೆ
1: ಶೌಚಾಲಯ ಇರ್ಲಿಲ್ಲ, ಇವಾಗ ಎಲ್ಲಾರ್ಗೂ ಶೌಚಾಲಯ ಆಗಿದೆ. ಒಂದತ್ತು ಕುಟುಂಬಕ್ಕೆನ ಬಂದಿದೆ. ಅದ್ರದ್ದೆಲ್ಲ ವರ್ಕ್ ಕಾರ್ಡ್ ಎಲ್ಲ ಸಿಕ್ಕಿದೆ.
0: ವರ್ಕ್ ಕಾರ್ಡ್ ಎಲ್ಲ ಸಿಕ್ಕಿದ್ಯಾ?
1: ಅದಿನ್ನೂ ಕಟ್ಟಿಸಿಲ್ಲ ಮೇಡಮ್.
0: ಈ ತರ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು ಮೇಡಮ್?
1: ನಮ್ಗೆ ಎಲ್ಲೇ ಸಂಸ್ಥೆ ಕಡೆಯಿಂದ ಬಂದಿದ್ರು, ಅವರೇ ಹೇಳಿದ್ರು ಮೇಡಮ್. ಅದು ಬೇರೆಯವರು ಅಲ್ಲಿ ಅಡಿಗೆ ಹೋಗಿ ಮಾಹಿತಿ ತಗೊಂಡಿದ್ರು, ಅವ್ರು ಬೇರೆಯವ್ರು ಮಾತಾಡಿದ್ರಂತೆ. ಅವಾಗ ನನ್ಗೆ ಫೋನ್ ಮಾಡಿದ್ರು ಅವರು. ಆಮೇಲೆ ನಮ್ಗೆ ಗೊತ್ತಾಗಿರೋದು.
0: ನೀವೇ ಕರೆ ಮಾಡಿ ಮಾತಾಡಿದ್ರ ಸರ್ ಜೊತೆ?
1: ನಾವೇ ಕರೆ ಮಾಡಿ ನಾವು ಮಾತಾಡಿದ್ರು ಮೇಡಮ್. ಬೇರೆಯವ್ರು ಅಡಿಗೆ ಹೋಗಿ ಅಡಿಗೆ ಬೇರೆಯವ್ರು ಮಾತಾಡಿದ್ರಂತೆ ಮೇಡಮ್, ತಾಯಮ್ಮ ಮತ್ತೆ ಜಯಮ್ಮ ಅಂತ ಅವರು. ಅವಾಗ ಅವರು ನಮ್ಮ ನಂಬರ್ ಎಲ್ಲ ಕೊಟ್ಟು ನಮ್ಮ ಕೈ
0: ಮಾತಾಡಿದ್ರು. ಏನಂತ ಮಾತಾಡಿದ್ರಿ ಮ್ಯಾಮ್?
1: ಯಾರು ಮೇಡಮ್? ಅವರು.
0: ನೀವು? ನೀವು?
1: ನಾವು ಅದೇ ಆಡಿ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಮೇಡಮ್.
0: ಏನ್ ಸಮಸ್ಯೆ ಇತ್ತು ಮ್ಯಾಮ್?
1: ಚರಂಡಿ ಚರಂಡಿ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಇತ್ತು. ನೀರಿನ ವ್ಯವಸ್ಥೆ ಎಲ್ಲ ಇತ್ತು ರೇಗದೆ, ಶೌಚಾಲಯ ಇರ್ಲಿಲ್ಲ. ಅದ್ರ ಬಗ್ಗೆ ಎಲ್ಲ ಮಾತಾಡಿ.
0: ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಶೌಚಾಲಯ ವ್ಯವಸ್ಥೆ ಒಂದು ಕಾರ್ಯಕ್ರಮ ಮಂದಗತಿಯಲ್ಲಿ ಸಾಗ್ತಾ ಇದೆ. ಎಷ್ಟು ಜನಕ್ಕಾಗಿದೆ ಮೇಡಮ್ ಈ ಶೌಚಾಲಯ ವ್ಯವಸ್ಥೆ?
1: ಹತ್ತು ಕುಟುಂಬಕ್ಕೆ ಆಗಲಿ ಮೇಡಮ್.
0: ಹತ್ತು ಕುಟುಂಬಕ್ಕೆ ಶೌಚಾಲಯ ವ್ಯವಸ್ಥೆ ಆಗಿದೆಯಾ? ಎಷ್ಟು ಖುಷಿ ಅನ್ಸುತ್ತೆ ಮೇಡಮ್ ಒಂದು ಫೋನ್ ಕರೆ ಮುಖಾಂತರ ಈ ಒಂದು ಸಮಸ್ಯೆಗೆ ಪರಿಹಾರ ದೊರಕಿದೆ ಅಂತಂದ್ರೆ?
1: ಈಗ ಮೊದಲೆಲ್ಲ ಇರ್ಲಿಲ್ಲ, ಇವಾಗ ಶೌಚಾಲಯ ಎಲ್ಲ ಬಂದರೆ ಆರ್ಡರ್ ಕಾಪಿ ಎಲ್ಲ ಸಿಗ್ತದೆ ಅಂದ್ರೆ ಖುಷಿ ಮೇಡಮ್.
0: ಎಷ್ಟು ದಿನ ಆಯ್ತು ಮೇಡಮ್ ಆರ್ಡರ್ ಕಾಪಿ ಸಿಕ್ಕಿ?
1: ಒಂದ್ ತಿಂಗಳ ಆಯ್ತು ಮೇಡಮ್. ಅಂದ್ರೆ ಈಗ ಏನು ಸಮಸ್ಯೆ ಇಲ್ಲ ಮೇಡಮ್. ಅದೊಂದು ಮತ್ತೆ ಈಗ ಇದು ನಮ್ಗೆ ಅಲ್ಲಿ ಇದು ಸಮುದಾಯ ಭವನ ಕಟ್ಟಲಿಕ್ಕೆಲ್ಲ ಜಾಗ ಇಲ್ಲ. ಸಮುದಾಯ ಭವನ ಬೇಕು ಆಡುಗಳಿಗೆ, ಅದೊಂದು ಸಮಸ್ಯೆ ಇದೆ ಮೇಡಮ್.
0: ಅಂದ್ರೆ ಇನ್ನಿತರ ಸಮಸ್ಯೆಗಳ ಬಗ್ಗೆನೂ ಗಮನ ಹರಿಸಬೇಕು.
1: ಹೌದು
0: ಮೇಡಮ್. ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳೇನಾದ್ರು ಕೇಳ್ತಾ ಇದ್ರಾ?
1: ಇಲ್ಲ ಮೇಡಮ್, ಮಕ್ಕಳಿಗೆ ಸಂಬಂಧಪಟ್ಟಂಗೆ ಇನ್ನೇನು ಕಾರ್ಯಕ್ರಮ
0: ಕೇಳ್ತಾ ಇದ್ರಾ ರೇಡಿಯೋ ಕೇಂದ್ರದಲ್ಲಿ? ಅಂದ್ರೆ ಈ ತರ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಮತ್ತೆ ಸಾಂಗ್ ಗಳಾದ್ರೆ ಕೇಳ್ತೀರಾ ನೀವು? ಈಗ ಜನಧ್ವನಿ ಹತ್ರದಲ್ಲಿ ಇರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್?
1: ಕೇಳೋದ್ರಿಂದ ನಮ್ಗೂ ತುಂಬಾ ಖುಷಿ ಆಯ್ತು ಮೇಡಮ್.
0: ಉಪಯೋಗ ಆಗ್ತಾ ಇದೆಯಾ?
1: ಉಪಯೋಗ ಆಗ್ತದೆ ಮೇಡಮ್.
0: ಯಾವ ತರ?
1: ನಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲ ಹೇಳ್ಕತ್ತೀವಲ್ಲ, ಅದ್ರ ಬಗ್ಗೆ ಖುಷಿ ಆಯ್ತದೆ.
0: ಧನ್ಯವಾದ ಹೇಳಕ್ಕೆ ಏನಾದ್ರು ಇಷ್ಟಪಡ್ತೀರಾ? ಈಗ ಇಲಾಖೆಗಾಗಿರ್ಬೋದು, ಇನ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಆಡಿಗೆ ಸಂಬಂಧಪಟ್ಟಂತೆ ಯಾವ್ದಾರ ಕಾರ್ಯಕ್ರಮಗಳು ನಿಮಗ್ ಬೇಕಾಗಿದೆಯಾ? ಆಮೇಲೆ ಅಂದ್ರೆ ಆಡಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತಾ ಇದ್ರ? ಅವತ್ತು ನೀವು ಕರೆ ಮಾಡಿದ್ರಲ್ಲ, ಇತರರಿಗೂ ಹೇಳಿದ್ರ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಳಿ ಅಂತ?
1: ಹೌದು ಮೇಡಮ್, ಹೇಳಿದೆ.
0: ಯಾರಿಗೆ ಮ್ಯಾಮ್?
1: ನಮ್ಮ ಊರಲ್ಲಿ ಅಲ್ಲಿ ಜ್ಯೋತಿ ಅಂತ ಅವರೇ, ಅವರಿಗೆಲ್ಲ ಹೇಳಿದೆ.
0: ಅವ್ರು ಯಾವ ತರ ಸಮಸ್ಯೆನ ಹಂಚ್ಕೊಂಡ್ರು? ಅವ್ರಿಗೂ ಸಮಸ್ಯೆ ಬಗ್ಗೆ ಅರ್ದಿದ್ಯಾ?
1: ಹೌದು ಮೇಡಮ್, ಅವ್ರಿಗೂ ಮನೆ ಇಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತ ಹೇಳಿದ್ರು.
0: ಅಲ್ಲ, ಅವ್ರಿಗೂ ಕೂಡ ಏನಾರು ಮನೆ ಬಗ್ಗೆ ಏನಾರು ಇಂಪ್ರೂವ್ಮೆಂಟ್ ಆಗಿದೆಯಾ?
1: ಇಲ್ಲ ಮೇಡಮ್,
0: ಇನ್ನೂ ಇಲ್ಲ. ಒಟ್ಟಿನಲ್ಲಿ ನೋಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಒಂದು ಕರೆ ಮುಖಾಂತರ ನಿಮ್ಮ ಊರಿಗೆ ಶೌಚಾಲಯ ವ್ಯವಸ್ಥೆ ಆಗಿದೆ, ಇದಕ್ಕೆ ನೀವು ಕಾರಣ ಆಗಿದ್ದೀರಾ, ನಮ್ಮ ಜನಧ್ವನಿನೂ ಕಾರಣ ಆಗಿದೆ. ಈ ಮುಖಾಂತರ ಜನಧ್ವನಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
1: ಜನಧ್ವನಿಗೆ ತುಂಬಾ ಥ್ಯಾಂಕ್ಸ್.
0: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.

0: ಗಿರಿರಾಜ್ನ ಧ್ವನಿ. ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶ್ರೀಯುತ ಕೋಡಿಗೌಡರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ತತ್ತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತುಂಬಾ ಖುಷಿ ಆಯ್ತು ತಾತ, ಈ ವಯಸ್ಸಿನಲ್ಲೂ ಕೂಡ ನಮ್ಮ ಜನಧ್ವನಿ ರೇಡಿಯೋ ಕೇಂದ್ರವನ್ನ ನೀವು ಆಲಿಸ್ತಾ ಇರೋದು ನಮಗೆ ತುಂಬಾ ಖುಷಿಯ ವಿಚಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ. ಯಾವೂರು?
1: ನಮ್ಮೂರು ಹೊಸಹೊಳಲು ಗ್ರಾಮ. ನಮ್ಮ ಹೆಸರು ಕೋಡಿಗೌಡ ಅಂತ. ನಮ್ಮ ಹೆಂಗಸರು ಪುಟ್ಟಮ್ಮ ಅಂತ.
0: ಎಷ್ಟು ವರ್ಷದಿಂದ ನಿಮಗೆ ಜನಧ್ವನಿ ಪರಿಚಯ ಇದೆ?
1: 5 ವರ್ಷದಿಂದ ಕೇಳ್ತೇನೆ.
0: 5 ವರ್ಷದಿಂದ ಕೇಳ್ತಾ ಇದ್ರಾ?
1: 5 ವರ್ಷದಿಂದ.
0: ಮನೇಲಿ ಯಾರ್ಯಾರು ಕೇಳ್ತಿರೋದತ್ತ ನೀವು?
1: ನಮ್ಮನೆಯವ ನಾನು ಇದ್ರೆ ಕೇಳರು.
0: ಯಾವ್ಯಾವ ಕಾರ್ಯಕ್ರಮ ಕೇಳ್ತಾ ಇದ್ರಾ ಇವಾಗ ನೀವು? ಈಗ ಕಗ್ಗ ಬರ್ತಿದ್ಯಲ್ಲ, ಕೇಳ್ತಿದ್ರಾ? ಹೇಗ್ ಬರ್ತಾ ಇದೆ ಕಗ್ಗ? ವಿಷಯಗಳು ಅರ್ಥ ಆಗ್ತಿದ್ಯಾ?
1: ಎಲ್ಲ ಅರ್ಥ ಆಯ್ತು.
0: ಇನ್ಯಾವ ರೀತಿ ಕಾರ್ಯಕ್ರಮಗಳು ಬರ್ಬೇಕು? ಇನ್ಯಾವ ರೀತಿ ಕಾರ್ಯಕ್ರಮಗಳು ಬರ್ಬೇಕು ನಿಮ್ಗೆ?
1: ಎಲ್ಲ ಇದು ವಾರ್ತೆಗಳು ಕೇಳ್ತೀವಿ. 4-5 ಮೈ ವಾರ್ತೆ, ಪ್ರದೇಶ ಸಮಾಚಾರ ಕೇಳಿದ್ರೆ ನಮ್ಗೆ ಸಮಾಧಾನ ಆಗಲ್ಲ. ಎಲ್ಲ ಕೇಳ್ತೀವಿ. ಕೇಳಿದ್ರೆ ನಮ್ಗೆ ಗುರುಗಳಿದ್ದಾರೆ. ನಾವು
0: ಅಂದ್ರೆ ಈಗಲೂ ಕೂಡ ರೇಡಿಯೋವನ್ನ ನಿರಂತರವಾಗಿ ಕೇಳ್ತಾ ಇದ್ರ?
1: ಕೇಳಿದ್ರೆ ನಮ್ಗೆ ಸಮಾಧಾನ ಆಗಲ್ಲ. 6 ಶುರು ಮಾಡ್ತೀನಿ, 8 8 ಕೇಳ್ತೀವಿ.
0: ಯಾವ ಕಾರ್ಯಕ್ರಮ ಅತಿ ಹೆಚ್ಚು ಇಷ್ಟ ನಿಮ್ಗೆ?
1: ಎಲ್ಲಾ ಕಾರ್ಯಕ್ರಮಗಳು ನಮ್ಗೆ ಇಷ್ಟವಾಯ್ತು. ಎಷ್ಟೊಂದು ಕೇಳಿದ್ರೆ ನಮ್ಗೆ ದಿನ ಸಮಾಧಾನ ಆಗಲ್ಲ.
0: ಅಂದ್ರೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಇಷ್ಟ ಆಗ್ತವೆ ಅಂತ ಹೇಳ್ತಿದ್ರಿ?
1: ಪ್ರತಿಯೊಂದು ಬರ್ತವ ನಮ್ಗೆ. ತಿಳ್ಕೊಳಕ್ಕೆ ತಿಳ್ಕೊಳವ್ರ ನಡೆಯೋರ್ಗ ಬಾರಿ ಇದು ಸ್ವರ್ಗದಲ್ಲಿದ್ದಾರೆ.
0: ಈಗ ಅಧಿಕಾರಿಗಳೆಲ್ಲ ಮಾತಾಡ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ?
1: ನಮ್ಮ ಪರವಾಗಿಲ್ಲ, ಒಳ್ಳೇದಾಯ್ತು ದೇವ್ರೆ. ಎಲ್ಲಿ ಸೃಷ್ಟಿ ಮಾಡಿದ್ಯಪ್ಪ ನಮ್ಗ, ಎಷ್ಟೊಂದು ಕೇಳಿದ್ರೆ ನಮ್ಗೆ ಜೀವ ಸಮಾಧಾನ ಆಗ್ತಿಲ್ವಲ್ಲ ಅಂತ ನಮ್ಗೆ ಸಂತೋಷ ಪಟ್ಟಿರ್ತಾನೆ. ನಾವು ಹಾಡಾಡ್ತೀವಿ ಬೇಕು ಅಂದ್ರೆ.
0: ರೇಡಿಯೋ ಕಾರ್ಯಕ್ರಮಗಳನ್ನ ಯಾವ್ದ್ರಲ್ಲಿ ಕೇಳ್ತಾ ಇದ್ರಿ ನೀವು?
1: ರೇಡಿಯೋ
0: ಇದೆಯಾ? ಹೇಗ್ ಬರ್ತಾ ಇದೆ ಕಾರ್ಯಕ್ರಮಗಳು? ಹೇಗ್ ನಡ್ಸ್ಕೊಡ್ತಾ ಇದ್ರೆ ಕಾರ್ಯಕ್ರಮಗಳನ್ನ? ಅಲ್ಲಿ ನಡ್ಸ್ಕೊಡೋರು ಹೆಂಗ್ ನಡ್ಸ್ಕೊಡ್ತಾ ಇದಾರೆ? ಇನ್ನೇನಾದ್ರು ಬದಲಾವಣೆ ಬೇಕಾ? ಇಂಥ ಕಾರ್ಯಕ್ರಮಗಳು ಬೇಕು ಅಂತ ಈಗ ಹರಿಕತೆ
1: ಕತೆಗಳು ಬರ್ತಾನೆ. ಒಂದೊಂದು ಕತೆಗಳು 3 ಸರಿ ಆಗ್ತಾರ ತಿಳ್ಕೊಳವ್ರಾದ್ರೆ ಎಷ್ಟು ತಿಳ್ಕೊಬೋದು.
0: ಹೌದು,
1: ಕೇಳಿದ್ರೆ ನಮ್ಗೆ ಜೀವ ಸಮಾಧಾನ ಆಗಲ್ಲ.
0: ಇದು ಬಿಟ್ಟು ಯಾವ್ದೇ ರೇಡಿಯೋ ಕೇಂದ್ರ ಕೇಳಲ್ವಾ ನೀವು?
1: ಕೇಳ್ತೀವಲ್ಲ.
0: ಯಾವ್ದು ಕೇಳ್ತೀರಿ?
1: ಆಕಾಶವಾಣಿ, ಜನಧ್ವನಿ, ಸರ್ಗೂರಲ್ಲಿ ಏನ ಬರ್ತದೆ ಎಲ್ಲ ಕೇಳ್ತೀನಿ.
0: ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತೀರಿ. ಜನಧ್ವನಿ ಸರ್ಗೂರಲ್ಲಿ ಇರೋದು ನಿಮ್ಗೆ ಎಷ್ಟು ಖುಷಿ?
1: ದೇವರಿದ್ದಾಗ ನಮ್ಗ ಅದೇ.
0: ನೀವು ಭಾಗವಹಿಸಿದಿರಾ?
1: ಭಾಗವಹಿಸ್ತೀನಿ. ಅಲ್ಲೂ ಬಂದ್ರೆ ಅಲ್ಲಿ ಹಾಡಾಡಿದಿಲ್ಲ. ನೀವು ಹಾಡು ಭಾರಿ ಚಂದ, ಅರ್ಥ ಗರ್ಭಿತವಾಗಿ ಹಾಡಾಡ್ತೀರಿ ಅಂತ
0: ಹೇಳ್ತಾರ.
1: ಬೆಳ್ತಿನ ಜಾವಕ್ಕೂ ಒಂದ್ಸಲ ಆಡಿಸ್ಬಿಟ್ಟು ಇದು ಅಳಗಂಡ ನೋಡಿ ಇನ್ನೂ ಉಳಿಸಿದ್ರಿ ನೀವು ಅಂತ ಅವರು ಆಕಾಶವಾಣಿ ಹಾಕಿ
0: ಒಟ್ಟಿನಲ್ಲಿ ಹತ್ರದಲ್ಲಿರೋದು ನಿಮ್ಗೆ ಖುಷಿ ಆಗುತ್ತೆ.
1: ಬಹಳ ಸಂತೋಷವಾಯ್ತು.
0: ತುಂಬಾ ಖುಷಿ ಆಯ್ತು. ಈ ವಯಸ್ಸಿನಲ್ಲೂ ಕೂಡ ನೀವು ನಿಮ್ಮ ಪತ್ನಿ ಇಬ್ರು ಕೇಳ್ತಾ ಇರೋದು ನಮ್ಮ ರೇಡಿಯೋನ ನಮಗೂ ಕೂಡ ತುಂಬಾ ಖುಷಿಯ ವಿಷಯ.
1: ನಮಗೂ 90 ಆಗುತ್ತೆ. ಎಲ್ಲ ಭಗವದ್ಗೀತೆ ಕೇಳ್ತೀನಿ. ಅದು ಸಣ್ಣದ್ರಲ್ಲಿ ಕೇಳಿದ್ದು ಆ ಕಥ, ಅದನ್ನ ಕೇಳಿ ನಾವು ಅಯ್ಯೋ ಪಾಪ ಅವು ಭಾರಿ.
0: ಅಜ್ಜಿಗೆ ಯಾವ ತರ ಕಾರ್ಯಕ್ರಮ ಇಷ್ಟ?

0: ಕೇಳ್ತಾರ ಅಷ್ಟೇ, ಪ್ರತಿಯೊಂದು ಕೇಳ್ತೀವಿ ನಾವು.
1: ಪ್ರತಿಯೊಂದು ಕೇಳ್ತೀರಾ? ತುಂಬಾ ಖುಷಿ ಆಯ್ತದ ಇಷ್ಟೊತ್ತು ನಮ್ ಜೊತೆ ಮಾತನಾಡಿದಕ್ಕೆ. ಧನ್ಯವಾದಗಳು.
0: ನಮಸ್ಕಾರ.
1: ನಮಸ್ಕಾರ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ರಾಜೇಗೌಡನ ಹುಂಡಿ ಹಾಡಿಯ ಶ್ರೀಮತಿ ಮಂಜುಳಾರವರು. ಇಲ್ಲಿಗೆ ಈ ದಿನದ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ನಿನ್ನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಜನಧ್ವನಿ ಬಾನುಲಿ ಕೇಂದ್ರದ ವ್ಯವಸ್ಥಾಪಕರಾದ ಶ್ರೀಯುತ ನಿಂಗರಾಜುರವರು ಹಾಗೂ ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಶಿಲ್ಪಾ, ಫಮಿದ, ಕಲಾವತಿ, ಮಹೇಂದ್ರ, ಜಯಶೀಲಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, MC 4 ರೂಪಾಯಿ.

ಬಾದಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಪುಟ್ಟ ಧಾನ್ಯಗಳೇ ಸಂಜೀವಿನಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಣಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪುಟ್ಟ ಧಾನ್ಯಗಳೇ ಸಂಜೀವಿನಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಒಂದು ಕಾಲದಲ್ಲಿ ಬಡವರ ಆಹಾರ ಎಂದು ಕರೆಯಲ್ಪಟ್ಟಿದ್ದ ಸಿರಿಧಾನ್ಯಗಳು ಇಂದು ಜಾಗತಿಕ ಮಟ್ಟದಲ್ಲಿ ಸೂಪರ್ ಫುಡ್ ಲಿಸ್ಟ್ನಲ್ಲಿ ಸೇರಿವೆ. ಸಾವಿರಾರು ವರ್ಷಗಳ ಹಿಂದೆ ಭಾರತೀಯ ಕೃಷಿ ಪರಂಪರೆಯ ಅಸ್ಮಿತೆಯಾಗಿದ್ದ ಸಿರಿಧಾನ್ಯ ಹೇಗೆ ವಿಸ್ಮೃತಿಗೆ ಜಾರಿತು ಎನ್ನುವುದು ಸಂಶೋಧನಾತ್ಮಕ ವಿಷಯವಾಗಿದೆ. ಮಿಲ್ಲೆಟ್ಸ್ನಿಂದ ತಯಾರಾಗುವ ಉಪ್ಪಿಟ್ಟು, ಲಡ್ಡು, ರೊಟ್ಟಿ, ಅಷ್ಟೇ ಏಕೆ ಐಸ್ಕ್ರೀಮ್ಗಳು ಟ್ರೆಂಡ್ನಲ್ಲಿವೆ. ಅನ್ನ ಗೋಧಿ ಬಿಡಿ ಸಿರಿಧಾನ್ಯ ಬಳಸಿ ಎಂಬ ಕ್ಯಾಂಪೇನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಜಾಗತಿಕ ಮಟ್ಟದಲ್ಲಿ ಆವರಿಸಿಕೊಂಡಿದೆ. ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಹಿಡಿದು ವಿಶ್ವ ಆರೋಗ್ಯ ಸಂಸ್ಥೆಯವರು ಮಿಲ್ಲೆಟ್ಸ್ ಬಗ್ಗೆ ಅಷ್ಟೊಂದು ಒತ್ತು ನೀಡುತ್ತಿರುವುದು ಏಕೆ ಎಂದರೆ ಈ ಸಿರಿಧಾನ್ಯಗಳು ಭಾರತದ ಅತ್ಯಂತ ಪ್ರಾಚೀನ ಬೆಳೆಗಳು, ನಮ್ಮ ಪೂರ್ವಿಕರ ಮೂಲ ಆಹಾರ. ಹರಪ್ಪ ಮತ್ತು ಮಹೇಂಜದಾರೋ ನಾಗರಿಕತೆಯ ಉತ್ಪನ್ನದಲ್ಲಿ ಇವುಗಳ ಅವಶೇಷಗಳು ಪತ್ತೆಯಾಗಿವೆ. ಸಾಹಿತ್ಯದಲ್ಲಿ ಕವಿ ಕನಕದಾಸರ ರಾಮಧ್ಯಾನ ಚರಿತೆ ರಾಗಿಯ ಶ್ರೇಷ್ಠತೆಯನ್ನು ಸಾರಿ ಹೇಳುತ್ತದೆ. ಋಗ್ವೇದ ಮತ್ತು ಕಾಳಿದಾಸನ ಕೃತಿಗಳಲ್ಲಿ ಇದನ್ನು ಮಂಗಳಕರ ಧಾನ್ಯಗಳೆಂದು ಉಲ್ಲೇಖಿಸಲಾಗಿದೆ. 1960ರ ದಶಕಗಳವರೆಗೂ ಭಾರತೀಯ ದಿನನಿತ್ಯದ ಆಹಾರದಲ್ಲಿ ಈ ಸಿರಿಧಾನ್ಯಗಳದೇ ಆಧಿಪತ್ಯವಿತ್ತು. ಆದರೆ 1960ರಲ್ಲಿ ಬಂದ ಭೀಕರ ಬರಗಾಲ, ಯುದ್ಧಗಳು ಹಾಗೂ ಜನಸಂಖ್ಯಾ ಸ್ಫೋಟ ನಮ್ಮನ್ನ ಹಸಿವಿನ ಸುಳಿಗೆ ದುಡಿದವು. ಈ ಹಸಿವಿನ ಯುದ್ಧ ಗೆಲ್ಲಲು ಹಸಿರು ಕ್ರಾಂತಿಯನ್ನು ಅಂದರೆ ಗ್ರೀನ್ ರೆವಲ್ಯೂಷನ್ ಅನಿವಾರ್ಯವಾಗಿ ಒಪ್ಪಿಕೊಂಡಿದ್ದವು. ಹಸಿವಿನಿಂದ ಜನರನ್ನ ಹೊರಬರಲು ವಿಜ್ಞಾನಿ ಎಂ ಎಸ್ ಸ್ವಾಮಿನಾಥನ್ ರವರು ಹಾಗೂ ಅವರ ತಂಡ ವೇಗವಾಗಿ ಬೆಳೆಯುವಂತಹ ಗೋಧಿ ಮತ್ತು ಅಕ್ಕಿ ತಳಿಗಳನ್ನು ಅವುಗಳ ಇಳುವರಿಯನ್ನು ಹೆಚ್ಚಿಸಲು ಕೀಟನಾಶಕಗಳನ್ನು ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಭಾರತೀಯರಿಗೆ ಪರಿಚಯಿಸಿದರು. ಸಿರಿಧಾನ್ಯಗಳನ್ನು ಒರಟು ಧಾನ್ಯಗಳು ಎಂದು ವರ್ಗೀಕರಿಸಲಾಯಿತು. ನಿಧಾನವಾಗಿ ಸಿರಿಧಾನ್ಯಗಳ ಜಾಗವನ್ನು ಗೋಧಿ ಮತ್ತು ಬಿಳಿ ಅಕ್ಕಿ ಆವರಿಸಿಕೊಂಡವು. ಕನ್ನಡಿಗ ಪದ್ಮಶ್ರೀ ಹಾಗೂ ಕೃಷಿ ರತ್ನ ಪುರಸ್ಕೃತ ಮಿಲಿಟ್ ಮ್ಯಾನ್ ಆಫ್ ಇಂಡಿಯಾ ಖಾದರ್ ವಾಲಿರವರು ಅವುಗಳಿಗೆ ಸಿರಿಧಾನ್ಯ ಎಂದು ಹೆಸರಿಟ್ಟರು. ಸಿರಿ ಎಂದರೆ ಸಂಪತ್ತು ಎಂದರ್ಥ. ಈ ಧಾನ್ಯಗಳಲ್ಲಿ ಆರೋಗ್ಯದ ಅತಿದೊಡ್ಡ ಸಂಪತ್ತು ಇರುವುದರಿಂದ ಈ ಹೆಸರು.

ಬಂದಿದೆ. ಸಿರಿಧಾನ್ಯಗಳು ಪೌಷ್ಟಿಕಗಳ ಗಣಿ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ರಾಗಿ ತಿಂದವನು ರೋಗಿಯಾಗಲಾರ ಎಂದು ವರ್ಣಿಸಲ್ಪಟ್ಟಿದ್ದಾರೆ. ಅತ್ಯಂತ ಕಡಿಮೆ ನೀರಿನಲ್ಲಿ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಬೆಳೆಯುವ ಇವು ರೈತನಿಗೆ ಆರ್ಥಿಕ ಸಿರಿ ನೀಡುತ್ತದೆ. ಇದನ್ನು ಸೇವಿಸುವವನಿಗೆ ಆರೋಗ್ಯ ಸಿರಿ ನೀಡುತ್ತದೆ. ಇವತ್ತು ಜಗತ್ತು ಗ್ಲುಟನ್ ಫ್ರೀ ಡಯೆಟ್ ಎಂದು ಬೊಬ್ಬೆ ಹೊಡೆಯುತ್ತಿದೆ. ಮೈದಾ ಹಾಗೂ ಗೋಧಿಯಲ್ಲಿರುವ ಗ್ಲುಟನ್ ಅಂಶ ನಮಗೆ ಗೊತ್ತಿಲ್ಲದಂತೆ ನಮ್ಮ ಜೀರ್ಣಾಂಗವನ್ನು ಹಾಳು ಮಾಡುತ್ತಿದೆ. ಆದರೆ ನಮ್ಮ ಸಜ್ಜಿ, ಸಾಮಿ, ಬಡಗು, ರಾಗಿ, ಜೋಳ, ಕೊರಳೆಗಳಲ್ಲಿ ಈ ಸಮಸ್ಯೆಯೇ ಇಲ್ಲ. ಪ್ರತಿಯೊಂದು ಸಿರಿಧಾನ್ಯವು ತನ್ನದೇಯಾದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಹಾಗಾದರೆ ಇವುಗಳ ಪ್ರಯೋಜನವನ್ನು ನೋಡುವುದಾದರೆ, ಮೊದಲಿಗೆ ರಾಗಿಯನ್ನು ನೋಡುವುದಾದರೆ, ಇದು ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲ. ಮೂಳೆಗಳ ಬಲವರ್ಧನೆಗೆ ಮತ್ತು ಬೆಳೆಯುವ ಮಕ್ಕಳಿಗೆ ಅಮೃತವಿದ್ದಂತೆ. ಎರಡನೆಯದಾಗಿ ನವಣೆ. ಇದು ನರಮಂಡಲದ ಆರೋಗ್ಯಕ್ಕೆ ಶ್ರೇಷ್ಠವಾಗಿದೆ. ಶ್ವಾಸಕೋಶದ ಶುದ್ಧೀಕರಣ ಮತ್ತು ತೂಕದ ಇಳಿಕೆಗೆ ಸಹಕಾರಿಯಾಗಿದೆ. ಸಾಮಿ, ಮಹಿಳೆಯರ ಹಾರ್ಮೋನ್ ಸಮಸ್ಯೆಗಳನ್ನು ಅಂದರೆ PCOD ಸರಿಪಡಿಸಲು ಮತ್ತು ಸಂತಾನೋತ್ಪತ್ತಿ ಅಂಗಗಳ ಆರೈಕೆಗೆ ಇದು ಉತ್ತಮವಾಗಿದೆ.

ಶಕ್ತಿಯನ್ನ ಹೆಚ್ಚಿಸಲು ಮತ್ತು ಅನಿಮಿಯಾ ತಡೆಗಟ್ಟಲು ಸಹಕಾರಿಯಾಗಿದೆ. ಕೊರಳೆ ಹೆಚ್ಚಿನ ನಾರಿನ ಅಂಶ ಇರುವುದರಿಂದ ಕರುಳಿನ ಸಮಸ್ಯೆ ಮತ್ತು ಮಲಬದ್ಧತೆಗೆ ರಾಮಬಾಣವಾಗಿದೆ. ಸಜ್ಜೆ ದೇಹಕ್ಕೆ ಹೆಚ್ಚಿನ ಶಕ್ತಿ ನೀಡುತ್ತದೆ. ಕಬ್ಬಿಣಾಂಶ ಹೆಚ್ಚಾಗುವುದರಿಂದ ರಕ್ತಹೀನತೆಯನ್ನ ಹೋಗಲಾಡಿಸುತ್ತದೆ. ಜೋಳ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದಾಗಿದೆ. ಹೃದಯದ ಆರೋಗ್ಯ ಕಾಪಾಡಲು ಮತ್ತು ಶಕ್ತಿಯನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ಭಾರತದ ಪ್ರಸ್ತಾವನೆ ಮೇರೆಗೆ ವಿಶ್ವಸಂಸ್ಥೆಯು 2023ರನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸಿತು. ಪ್ರಧಾನಿ ನರೇಂದ್ರ ಮೋದಿರವರು ಇದನ್ನ ಶ್ರೀಯನ್ನ ಎಂದು ಗೌರವಿಸಿ ಕರೆದರು. ಇದರ ಬಳಕೆಗಾಗಿ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಇಂದು ಭಾರತ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದರ ಮರುಬಳಕೆ ನಮ್ಮ ಆರೋಗ್ಯ ವೃದ್ಧಿಗೆ ಮಾತ್ರವಲ್ಲದೆ ನಮ್ಮ ಮಣ್ಣಿನ ಸತ್ವಕ್ಕೆ, ರೈತನ ಶ್ರಮಕ್ಕೆ ಮತ್ತು ಪೂರ್ವಜರ ಜ್ಞಾನಕ್ಕೆ ನಾವು ನೀಡುವಂತಹ ಗೌರವವಾಗಿದೆ. ಮುಂದಿನ ಪೀಳಿಗೆಗೆ ನಾವಿಡುತ್ತಿರುವ ಆರೋಗ್ಯದ ಬುನಾದಿಯಾಗಿದೆ. ಈ ಪೌಷ್ಟಿಕ ಕ್ರಾಂತಿಯು ಭಾರತವನ್ನು ವಿಶ್ವದ ಆರೋಗ್ಯ ಭೂಪಟದಲ್ಲಿ ಮತ್ತೊಮ್ಮೆ ನಮ್ಮ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಿ. 2026ರಲ್ಲಿ ಈ ಕಾಲಘಟ್ಟದಲ್ಲಿ ನಾವು ಎದುರಿಸುತ್ತಿರುವ ಆರೋಗ್ಯದ ಬರಗಾಲಕ್ಕೆ ಈ ಪುಟ್ಟ ಧಾನ್ಯಗಳೇ ಸಂಜೀವಿನಿಯಾಗಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪುಟ್ಟ ಧಾನ್ಯಗಳೇ ಸಂಜೀವಿನಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಪುಟ್ಟ ಧಾನ್ಯಗಳೇ ಸಂಜೀವಿನಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನು ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ, ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡುವುದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದ್ರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದ್ಬಿಟ್ಟಿದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ? ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನನಗೆಲ್ಲವುದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡ್ಲು ಒತ್ತತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರುವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡೋ ಅಲ್ಲಿ ಇಲ್ಲಿ ನೋಡಿಕೊಂಡೋ ಹೋಗ್ತೀವಿ. ಯಾಕೆಂದ್ರೆ ನಾವಾಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ? ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂತೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ ತಿರುಗಿಸ್ತೇನೆ ಅಂಥೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ, ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ

0: ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನು ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ದರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನು ನೋಡಿ ಆನಂದಿಸಬಹುದು. ಮನಸ್ಸನ್ನು ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನು ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೇ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನಾ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮ ಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ, ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ,

ನಿಗೊಂದು ಇಷ್ಟ ಆಯ್ತಾ, ಅದಕ್ಕೆ ದನಿಗೂಡೋದನ್ನು ಕಲಿಯೋಣ. ಅದನ್ನ ಮುಂದೂಡೋದು ಬೇಡ. ಕಲ್ಲು ಅರಳಿ ಶಿಲೆಯಾಗೋದಕ್ಕೆ ಕ್ರೀ ಶಕ್ತಿ ಬೇಕು. ಅಂದರೆ ಹುಳಿ ಪೆಟ್ಟಿನ ಪೆಟ್ಟು ಅದಕ್ಕೆ ತಗಲಬೇಕು. ಆ ಹುಳಿ ಪೆಟ್ಟನ್ನು ತಗಲಿಸಿ ಕೊಡು ಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ನಿನ್ನೊಳಗಿನ ಶಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆತ್ಮನಲ್ಲಿಯೇ ಆ ಶಕ್ತಿಯನ್ನು ನೆಲೆ ನಿಲ್ಲಿಸಿ ಈ ಒಂದು ಜೀವನದ ಸಾರ್ಥಕ್ಯವನ್ನು ಪಡೆದುಕೋ. ಆ ಮೂಲಕ ಭಗವಂತನಲ್ಲಿಯೇ ಶರಣಾಗಿ ಭಗವಂತನನ್ನೆಯೇ ಪಡೆಯಬಹುದು ನೀನು ಅನ್ನೋವಂಥ ಒಂದು ಪದ್ಯದ ಸಾರಾಂಶವನ್ನು ಇಲ್ಲಿ ಮುದ್ದರಾಮನು ಕೂಡ ಹೇಳ್ತಾ ಇದ್ದಾನೆ. ಕೊಡುಮೂರ್ತ ರೂಪವನು, ಅಮೂರ್ತವಾಗಿರುವಂಥ ಯಾವುದೇ ಒಂದು ರೀತಿಯಾದ ಆಕಾರ ಇಲ್ಲದೆ ಇರುವಂಥ ನಿನ್ನ ಶಕ್ತಿಗೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥ ಒಂದು ಸಾಕಾರ ರೂಪದ ಮೂರ್ತ ಶಕ್ತಿಯನ್ನು ಕೊಟ್ಟು ನೀನು ಈ ಬದುಕಿನ ಸಾರ್ಥಕ್ಯವನ್ನು ಪಡೆದುಕೋ ಅಂತ ಹೇಳಿ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ, ಇಚಡಿಕೋಟೆ ತಾಲೂಕಿನ ಕಿಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಜಯಪುರ ಹೋಬಳಿಯ ಹನುಮನಹಳ್ಳಿಯ ಶ್ರೀಮತಿ ವಿದ್ಯಾಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರದಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ HD Kote ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಜಯಪುರ ಹೋಬಳಿಯ ಅನುಗನಹಳ್ಳಿಯ ಶ್ರೀಮತಿ ವಿದ್ಯಾಶ್ರೀರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
2: ಥ್ಯಾಂಕ್ ಯು. ಮೇಡಮ್,
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸನ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಮೂಲತಃ ಎಲ್ಲಿಯವರು, ನಿಮ್ಮ ಒಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
2: ಹಾ ಮೇಡಮ್, ನಾನು ಮೂಲತಃ ಹಳ್ಳಿಯವಳೇನೆ, ಅನಗಳ್ಳಿ ಅಂತ ನಮ್ದು, ಮೈಸೂರು ತಾಲೂಕು ಜಯಪುರ ಹೋಬಳಿ. ಇಲ್ಲಿಂದ ನಾನು ಡಿಗ್ರಿ ಮಾಡಿದೆ, ಡಿಗ್ರಿ ಮಾಡಿ ಮದ್ವೆ ಆಯ್ತು, ಮಗು ಆಯ್ತು, ಮನೇಲೆ ಇದ್ದೆ. ಆಮೇಲಿಂದ ಏನ್ ಬಿಡು, ಇನ್ ಮಗು ನೋಡ್ಕೊಳ್ಳೋದೇ ಅಲ್ವಾ ಅಂತ ಸುಮ್ನಿದ್ದೆ. ಸುಮ್ನಿದ್ದಾಗ ನನ್ಗೊಂದ್ ಸಿಕ್ಕ ಆಪರ್ಚುನಿಟಿ ಇದು, ಅದಕ್ಕೆ ನನ್ಗೆ ತುಂಬಾ ಖುಷಿ ಇದೆ. ಈಗ ನಮ್ ಜೀವನನೇ ಅದರಿಂದ ನಡೆಸ್ತಾ ಇದೀನಿ ಅಂದ್ರೆ ಸಖತ್ ಖುಷಿ ಆಗತ್ತೆ ಮೇಡಮ್. ನಮ್ಗೆ ಹೇಳ್ಕೊತಂತ ಮೇಡಮ್ ಆಗಿರ್ಬೋದು, ಸೇರಿಸ್ದಂತ ಮೇಡಮ್ ಆಗಿರ್ಬೋದು, ಅವ್ರಿಗೆಲ್ಲ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ.
1: ಓಕೆ ಮೇಡಮ್, ಏನ್ ಶಿಕ್ಷಣ ಪಡ್ಕೊಂಡಿದೀನಿ ಅಂತ ಹೇಳಿದ್ರೆ ನೀವು
2: ಓದಿರೋದ BCA
1: BCA ಮಾಡಿರುವಂತದ್ದು. ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ಮೇಡಮ್?
2: ಕುಟುಂಬದಲ್ಲಿ ಗಂಡ, ಮಗು, ನಾನು, ಅತ್ತೆ, ಮಾವ, ನಾದ್ನಿ. ನನ್ನ ನಾದ್ನಿನು ಸುದ ನನ್ನ ಜೊತೆಗೆ ಸೇರ್ಕೊಂಡು ಅವಳನ್ನು ಕಲ್ತಿದ್ದು, ಇಬ್ರು ಒಟ್ಟಿಗೆ ಕಲ್ತಿ ಇವಾಗ ಒಂದೇ ಮನೇಲಿ ಇಬ್ರು ಒಟ್ಟಿಗೆ ಮಾಡ್ತಾ ಇದೀವಿ. ಎಲ್ಲೇ ಮದ್ವೆಗೆ ಹೋದ್ರು ಇಬ್ರು ಒಟ್ಟಿಗೆ ಹೋಗ್ತಿವಿ
1: ಮೇಡಮ್. ಅಂದ್ರೆ ಇವಾಗ ನೀವು RLC ಅಲ್ಲಿ ಬಿಟ್ಟು

0: ಟೆಕ್ನಿಷಿಯನ್ ತರಬೇತಿಯನ್ನು ಯಾವಾಗ ಪಡ್ಕೊಂಡ್ರಿ ಮೇಡಮ್?
1: ಮೇಡಮ್ ಹೋದ ವರ್ಷ.
0: ಒಂದು ವರ್ಷ ಆಯ್ತು ನೀವು ಈ ಒಂದು ತರಬೇತಿ? ಓಕೆ, ಅಂದರೆ ನಿಮ್ಗೆ ಹೇಗೆ ಗೊತ್ತಾಯಿತು ಈಗ ಜೈಪುರ ಸೆಂಟ್ರಲ್ಲಿ ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ?
1: ನನಗೆ ಗೊತ್ತಿರಲಿಲ್ಲ ಮೇಡಮ್, ರುಕ್ಮಿಣಿ ಅಂತ ಮೇಡಮು ಅವರು ಬಂದು ಊರಲ್ಲಿ ಹೇಳಿದ್ರು ಇದ್ರ ಬಗ್ಗೆ, ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ, ಹಿಂಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಳಿ ಅಂತ. ನನಗೂ ತುಂಬ ದಿನದಿಂದ ಕಲಿಬೇಕು ಅನ್ನೋ ಆಸೆ ಇತ್ತು, ಬಟ್ ಮಗು ಇದ್ದಿದ್ದ ಕಾರಣದಿಂದ ಕಲಿಯೋಕ್ಕೆ ಬೇರೆ ಕಡೆ ಹೋಗಿ ಕಲಿಯೋಕ್ಕೆ ಆಗಿರಲಿಲ್ಲ. ಹಂಗೆ ಮತ್ತೆ ಬೇರೆ ಕಡೆ ಕಲಿತೀನಿ ಅಂದ್ರೂ ತುಂಬ ದುಡ್ಡು ಕೊಟ್ಟು ಕಲಿಬೇಕು ಅದೆಲ್ಲ ಯೋಚನೆ ಇತ್ತು ಮನಸ್ಸಲ್ಲಿ, ಅದಕ್ಕೇನೆ ಕಲ್ತಿರ್ಲಿಲ್ಲ. ರುಕ್ಮಿಣಿ ಮೇಡಮ್ ಬಂದು ಹೇಳ್ದಾಗ, ಹಿಂಗೆ ಹೇಳ್ಕೊಡ್ತಾರೆ ಅಂತ ಹೇಳ್ದಾಗ ನಮಗೂ ಒಂದು ಖುಷಿ ಆಯಿತು, ಹೋಗಿ ನೋಡೋಣ. ಅಯ್ಯೋ, ಹಂಗೆ ಒಂದು ಕಡೆ ಅನ್ನಿಸ್ತು, ಸಿಟಿಗಳಲ್ಲಿ ಹೇಳ್ಕೊಡೋದೆಲ್ಲ ಒಂಥರ ಇವಾಗಿನ ಟ್ರೆಂಡಿ ಆಗಿರುತ್ತೆ, ಇಲ್ಲಿ ಹಳ್ಳಿಲಿ ಹೇಳ್ಕೊಡ್ತಾರೆ ಹೆಂಗಿರುತ್ತೋ ಏನೋ ಅನ್ನೋ ಒಂದು ಮನಸ್ಥಿತಿಲೇ ಹೋಗಿದ್ದು. ಆದರೆ ಯಾವ ಸಿಟಿಲಿಗೂ ಕಡಿಮೆ ಇಲ್ಲ ಅನ್ನೋ ಥರ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದು ನಮ್ಗೆ ಸಖತ್ ಖುಷಿ.
2: ಹೌದು ಮೇಡಮ್.
0: ಒಟ್ಟಾರೆ 3 ತಿಂಗಳ ತರಬೇತಿಯಲ್ಲಿ ನೀವು ಏನೇನೆಲ್ಲ ಕಲ್ತ್ರಿ ಮೇಡಮ್? ಈಗ ಡೇ ಫಸ್ಟಲ್ಲಿ ಹೋದಾಗ ಹೇಗಿತ್ತು, ಮುಗಿಯೋ ಅಷ್ಟರಲ್ಲಿ ಏನೇನೆಲ್ಲ ಕಲ್ತಿ ನೀವು ಒಬ್ಬ ಬ್ರಿಟಿಷಿಯನ್ನಾಗಿ ಹೊರಹೊಮ್ಮಿದ್ರ, ಇದರ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ಮೇಡಮ್?
1: ಮೊದಲನೇ ದಿನ ಹೋದಾಗ ಮೇಡಮ್ ಮೆಹಂದಿ ಇದನ್ನೆಲ್ಲ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಮೆಹಂದಿ ಲೈನ್ ಹಾಕೋಕ್ಕೂ ಸುದಾ ಬರ್ತಿರ್ಲಿಲ್ಲ ನಮಗೆ, ಅಲ್ಲಿಂದ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲಿಂದ ಐಬ್ರೋಸು, ಫೇಶಿಯಲ್ಲು, ವ್ಯಾಕ್ಸು, ಮೆನಿಕ್ಯೂರು, ಪೆಡಿಕ್ಯೂರು, ಹೆಡ್ ಮಸಾಜು, ಫೇಶಿಯಲ್ಲು, ಥ್ರೆಡ್ನಿಂಗು, ಎಲ್ಲ ಡೀಟ್ಯಾನು, ಆಮೇಲೆ ಫೇಸ್ದು ಏನೇನು ಇರುತ್ತೆ ಈಗ ಕ್ಲೀನಪ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಹೇಳ್ಕೊಟ್ರು. ಆಮೇಲಿಂದ ಮೇಕಪ್ಗೆ ಬಂದರು, ಹೇರ್ ಸ್ಟೈಲು ಹತ್ತು ಥರ ಹೇರ್ ಸ್ಟೈಲ್ ಹೇಳ್ಕೊಟ್ರು, ಸ್ಯಾರಿ ಡ್ರೆಪ್ಪಿಂಗಲ್ಲಿ ಹೇಳ್ಕೊಟ್ರು, ಆಮೇಲೆ ಮೇಕಪ್ 3 ಥರ ಮೇಕಪ್ ಹೇಳ್ಕೊಟ್ರು ಮೇಡಮ್.
0: ಸೊ ಈ 3 ತಿಂಗಳ ತರಬೇತಿಲಿ ಇಷ್ಟೆಲ್ಲ ನೀವು ಕಲ್ತ್ರಿ?
1: ಹೌದು.
0: ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರ ಹೊಮ್ಮಿದ್ರಿ ಅಂತ ಅನಿಸ್ತಾ ಮೇಡಮ್ ಹೇಗೆ?
1: ತುಂಬ ಚೆನ್ನಾಗಿ ಮೇಡಮ್, ನಾವು ಮನಸ್ಸಿಟ್ಟು ಕಲ್ತ್ರೆ ಇದ್ರಲ್ಲೇನೆ, ನಾವು ಮನಸ್ಸಿಟ್ಟು ಕಲ್ತ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ 3 ತಿಂಗಳಲ್ಲಿ ಗೊತ್ತಾಯ್ತು ನಮಗೆ.
0: ಅಂದರೆ ಈಗ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನೀವು ಬೇರೆ ಬೇರೆ ಕೆಲಸಗಳನ್ನ ನಿರ್ವಹಿಸ್ಬೋದಿತ್ತು, ಅದರಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡು ಒಬ್ಬ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್?
1: ನಾನು ಮದುವೆ ಮುಂಚೆ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಾ ಇದ್ದೆ, DLF IT ಪಾರ್ಕಲ್ಲಿ. ಅಲ್ಲಿಂದ ಮದುವೆ ಆದ್ಮೇಲಿಂದ ಮಾಮೂಲಿ ಹಿಂಗೆ ಮನೆ ಸಂಸಾರ ಅಂತ ಆಯ್ತು, ಮಕ್ಕಳಾಯ್ತು. ಅದಾದ್ಮೇಲಿಂದ ಅಯ್ಯೋ ಎಲ್ಲೂ ಹೋಗೋದು ಬೇಡ, ಮನೇಲೇ ಇರೋಣ ಅಂತ ಅನ್ನಿಸ್ತಿತ್ತು. ಮಗು ಆದ್ಮೇಲೆ ಎಲ್ಲಿಗೂ ಹೋಗೋಕ್ಕಾಗಲ್ಲ, ಬೇರೆ ಕಡೆ ಈಗ ಬೇರೆ ಊರಿಗಂತೂ ಹೋಗೋಕ್ಕೆ ಆಗಲ್ಲ ಮಗು ಬಿಟ್ಟು ಅಂತ ಅನ್ನಿಸ್ತಿತ್ತು. ಆಮೇಲಿಂದ ಇಲ್ಲಿ ಹೇಳಿದ್ಮೇಲೆ ಒಂದು ಅನ್ನಿಸ್ತು, ಯಾಕೆ ಕಲಿಬಾರ್ದು, ಯಾಕೆ ನಾನು ಮಾಡಬಾರ್ದು ಅಂತ ಅನ್ನಿಸ್ತು. ಆವಾಗ ಹೋಗಿ ಸೇರಿ ಕಲ್ತಿದ್ದೆ, ಈ ಕಲ್ತಿ ನಡೆಸ್ದೆ. ಅದರಿಂದನೇ ಹೇಳ್ಬೇಕು ಅಂದ್ರೆ ಅದರಿಂದನೇ ನಮ್ಮ ಇವಾಗ ಏನಿದೆ ನನ್ನ ಸ್ವಂತವಾಗಿ ದುಡಿಮೆ ಏನಿದೆ ಅದೆಲ್ಲ ಇದರಿಂದನೇ ಮಾಡ್ತಾ ಇರೋದು.
0: ಓಕೆ, ಅಂದ್ರೆ ಈಗ ಟ್ರೈನಿಂಗ್ 3 ತಿಂಗಳ ತರಬೇತಿ ಪಡ್ಕೊಂಡೆ ಅಂತ ಹೇಳಿದ್ರಿ, ಸೊ ಅಲ್ಲಿ ಅನುಭವವನ್ನು ಹಂಚ್ಕೊಳತಾದ್ರಿ ಮೇಡಮ್?
1: ಅಲ್ಲಿ ಅನುಭವ VRNC ನಲ್ಲಿ ಮೇಡಮ್, ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು, ಈ ಸ್ಟೂಡೆಂಟ್ಗಳು ಈಗ ಏನೋ ಹೇಳ್ಕೊಡ್ಬೇಕು ಅನ್ನೋ ಥರ ಹೇಳ್ಕೊಡಲ್ಲ, ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಸರ್ ಸಪೋರ್ಟ್ ಆಗಿರ್ಬೋದು, ಮೇಡಮ್ ಸರ್ ನಮ್ಮ ನೇತ್ರ ಮೇಡಮ್ ಸಪೋರ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿ ಏನೇನು ಹೇಳ್ಕೊಡ್ಬೋದು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಮತ್ತೆ ಹೆಂಗಿರ್ಬೇಕು ಕ್ಲಾಸಲ್ಲಾದ್ರೂ, ನಾವೀಗ ಒಂದು ನಮಗೆ ಕಾಲೇಜೆಲ್ಲ ಮುಗ್ದು ಸುಮಾರು ವರ್ಷ ಆಗೋಗಿದೆ, ಅದರ ಅನುಭವನ ಮತ್ತೆ ರೀಕ್ರಿಯೇಟ್ ಮಾಡಿಕೊಟ್ರು ಅದು. ಆಮೇಲೆ ನಮ್ಮ ನೇತ್ರ ಮೇಡಮ್ ಒಂದೊಂದು ಈಗ ಏನು ಐಬ್ರೋಸೆ ಇರ್ಬೋದು, ಒಂದೊಂದು ಕೂದಲು ಕೀಳೋದು ಹೆಂಗಿರುತ್ತೆ, ಹೆಂಗೆ ಕೀಳ್ಬೇಕು ಅನ್ನೋದ್ರಿಂದ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ದು. ಫುಲ್ ಎಲ್ಲಾನು ಹಂಗೆ ಹೇಳ್ಕೊಟ್ರು, ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ಅನುಭವ ಅಂತೂ ತುಂಬಾ ಚೆನ್ನಾಗಿತ್ತು ಮೇಡಮ್.
0: ಈಗ ಮಹಿಳೆಯರ ಕಾರ್ಯನಿರ್ವಹಿಸುವಂತ ಸ್ಥಳ ಅದು, ಸೇಫ್ಟಿ ಪರ್ಪಸ್ ಆದ್ರೆ ಏನೆಲ್ಲ ಅನುಕೂಲಗಳಿತ್ತು ಮೇಡಮ್ ನಿಮ್ಗೆ?
1: ಸೇಫ್ಟಿ ಪರ್ಪಸ್ ಅಂತ ಎಲ್ಲ ಆತರ ಅನುಕೂಲನು ಇತ್ತು ಮೇಡಮ್. ಈಗ ಊಟ ನಾವೇ ತಗೊಂಡೋಗ್ತಾ ಇದ್ವಿ, ಸರ್ರು ಅಷ್ಟೇನೆ, ಅಷ್ಟೇ ಹೆಣ್ಮಕ್ಳು ಅಂತ ಅಷ್ಟೇ ಕಾಳಜಿ ವಹಿಸ್ತಿದ್ರು, ಅಷ್ಟೇ ಈಗ ಏನಂತಾರೆ ಮಾಮೂಲಿ ಈಗ ಹೆಣ್ಮಕ್ಳು ಇರೋ ಜಾಗ ಅಂತಂದ್ರೆ ಹೆಂಗಿರುತ್ತೆ ಅದನ್ನೆಲ್ಲ ನಮ್ ಸರ್ ನೋಡ್ಕೋತಿದ್ರು. ನಮ್ದಲ್ಲಿ ಯಾವ್ದೇ ತೊಂದ್ರೆ ಅಂತದಂತ ಯಾವ್ದೇ ಒಂದು ಇಲ್ಲಿ 3 ತಿಂಗಳಲ್ಲಿ ನಮ್ಗೆ ಒಂದು ದಿನನು ಒಂದು ಹೆಣ್ಮಕ್ಳಿಗೆ ಒಂದು ತೊಂದ್ರೆ ಆಯ್ತು ಅನ್ನೋದಲ್ಲಿ ಎಲ್ಲೂ ಕಾಣ್ಲಿಲ್ಲ.
0: ಒಂದು ವರ್ಷದ ಹಿಂದೆ VRLS ಸೆಂಟರ್ ಅಲ್ಲಿ 3 ತಿಂಗಳ ತರಬೇತಿಯನ್ನ ಪಡ್ಕೊಂಡ್ರಿ, ಬ್ಯೂಟಿಷಿಯನ್ ತರಬೇತಿ.
1: ಹೌದು.
0: ಸೊ ತದನಂತರದಲ್ಲಿ ನೀವು ಸ್ವ ಉದ್ಯೋಗವನ್ನ ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
1: ಅದಾಗ ಇದು ಟ್ರೈನಿಂಗ್ ಅಲ್ಲಿ ಇದ್ದಿದ್ದಂಗೆನೆ ನಮಗ್ ಮದ್ವೆಗಳು ಆರ್ಡರ್ ಬರಕ್ ಸ್ಟಾರ್ಟ್ ಆಯ್ತು. ಮೇಕಪ್ ಕಲ್ತಿದ್ದಂಗೆನೆ ನಾವು ಈಗ ನಮ್ಮ ಫ್ಯಾಮಿಲಿಲೆಲ್ಲ ಹೇಳ್ಕೊಂಡ್ವಿ, ನಾವು ಕಲ್ತಿದೀವಿ, ಯಾವ್ದಾದ್ರು ಮದ್ವೆ ಇದ್ರೆ ನಮ್ಗೆ ಹೇಳಿ ಅಂತ ಹೇಳಿದ್ವಿ, ಅವ್ರು ನಮ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಹಂಗ್ ಕಲ್ತಿದ ತಕ್ಷಣನೆ ನಮ್ಗೆ ಮದ್ವೆಗಳ ಆರ್ಡರ್ ಸಿಗಕ್ ಸ್ಟಾರ್ಟ್ ಆಯ್ತು. ಅಂದ್ರೂ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಸಖತ್ ಭಯ, ಫಸ್ಟ್ ಟೈಮ್ ಮಾಡಕ್ ಹೋಗ್ತಾ ಇದೀವಿ ಹೆಂಗ್ ಬರುತ್ತೋ ಏನೋ ಅನ್ನೋ ತರನೇ ಸ್ಟಾರ್ಟ್ ಆಯ್ತು. ಇವಾಗ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗೋಯ್ತು. ನಾವ್ ಏನೇ ಕಲ್ತಿದ್ರು ಈಗ ಹೋಗ್ ಮಾಡ್ತೀವಿ ಅಂದಾಗ

0: ಮತ್ತೆ ಆದ್ರೂ ಭಯ ಇದ್ದೇ ಇರುತ್ತೆ ಅಲ್ವಾ ಮೇಡಮ್. ನಾನು ಎಷ್ಟೇ ಚೆನ್ನಾಗಿ ಕಲ್ತಿರ್ಬೋದು, ಈಗ ಬೇರೆ ಕಡೆ ಹೋಗಿ ಮಾಡ್ತೀವಿ ಅಂತಂದಾಗ ಭಯ ಅಂತೂ ಇದ್ದೇ ಇರುತ್ತೆ. ಹಂಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹಂಗೆ ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಈಗ್ಲೂ ಆಗತ್ತೆ ಭಯ, ಆದ್ರೂ ಹೋಗ್ತಾ ಹೋಗ್ತಾ ಹೋಗ್ತಾ ಸರಿ ಹೋಯ್ತು.
1: ಪ್ರಸ್ತುತ ಬಿಸ್ನೆಸ್ ಹೇಗ್ ನಡೀತಾ ಇದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ ಮೇಡಮ್. ಬಿಸ್ನೆಸ್ ಗೆ ತೊಂದ್ರೆ ಇಲ್ಲ, ಮದುವೆ ಆರ್ಡರ್ ಸಿಗುತ್ತೆ, ಇಲ್ಲಾಂದ್ರೆ ಒಂದು ಅಟ್ ಲೀಸ್ಟ್ ಐಬ್ರೋಸ್ ಆದ್ರೂ ಬಂದೇ ಬರ್ತಾರೆ, ಇಲ್ಲ ಫೇಶಿಯಲ್ ಆದ್ರೂ ಬಂದೇ ಬರ್ತಾರೆ ಮದುವೆ ಆರ್ಡರ್ ಇಲ್ಲ ಅಂತಂದ್ರೆ.
1: ಪ್ರಸ್ತುತ ನಿಮ್ಮ ಒಂದು ಸರ್ವಿಸ್ ಅಥವಾ ಕೆಲಸ ಕಾರ್ಯ ಅಂದ್ರೆ ಏನೇನೆಲ್ಲ ನೀವು ಜನಗಳಿಗೆ ಸರ್ವಿಸ್ ಕೊಡ್ತಾ ಇದ್ದೀರಿ ಮೇಡಮ್?
0: ಫೇಶಿಯಲ್ ಕೊಡ್ತೀನಿ ಮೇಡಮ್, ಮನೆಗೆ ಕರೆದ್ರೆ ಹೋಮ್ ಸರ್ವಿಸ್ ಕೊಡ್ತೀವಿ, ಮೆನಿಕ್ಯೂರ್ ಪೆಡಿಕ್ಯೂರ್ ಐಬ್ರೋಸ್ ಮನೆಗೆ ಬರ್ತಾರೆ, ಮೆಹಂದಿ ಹಾಕಕ್ ಹೋಗ್ತೀವಿ, ಇಷ್ಟು ಮಾಡ್ತಾ ಇದೀವಿ ಮೇಡಮ್.
1: ಇವಾಗ ಟ್ರೈನಿಂಗ್ ನಿಂದನೇ ಹಣ ಒಟ್ಟಾರೆ ಸಂಪಾದನೆ ಮಾಡಕ್ ಶುರು ಮಾಡಿದ್ರಿ?
0: ಹೌದು ಹೌದು.
1: ಬೇರೆಯವ್ರಿಗೂ ಏನಾದ್ರೂ ಈ ತರಬೇತಿ ಕೊಡ್ತಾ ಇದೀರಾ ಹೇಗೆ ಮೇಡಮ್?
0: ಇಲ್ಲ ಮೇಡಮ್, ನಾವು ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ, ಸೇರ್ಕೋತೀವಿ ಅಂತ ಇಂಟ್ರೆಸ್ಟ್ ಇರೋರ್ಗೆ ಸೇರ್ಕೊಳ್ಳಿ ಅಂತ ಹೋಗಿ ಹೇಳ್ತಾ ಇದ್ವಿ.
1: ಈ ಮುಂಚೆ ಯಾವ ವೃತ್ತಿಯನ್ನ ಮಾಡ್ತಾ ಇದ್ರಿ?
0: ನಾನು ತಮಿಳ್ನಾಡಲ್ಲಿ ಇದ್ದೆ ಮೇಡಮ್, DLF IT ಪಾರ್ಕ್ ಅಲ್ಲಿ ಇದ್ದೆ ನಾನು. ಅಲ್ಲಿಂದ ಮತ್ತೆ ಮೈಸೂರಿಗೆ, ಮದ್ವೆ ಫಿಕ್ಸ್ ಆದ್ಮೇಲೆ ಮೈಸೂರಿಗೆ ಬಂದಿದ್ದು.
1: ಅಂದ್ರೆ ನಿಮ್ದೆಲ್ಲ ಫ್ಯಾಮಿಲಿ ಅಲ್ಲಿ ಇದ್ರ ತಮಿಳ್ನಾಡಲ್ಲಿ?
0: ಇಲ್ಲ ಇಲ್ಲ, ನಾನ್ ಮಾತ್ರ ಕೆಲ್ಸಕ್ಕೆ ಹೋಗಿದ್ದಲ್ಲಿಗೆ.
1: ಹೇಗ ಅನ್ಸುತ್ತೆ ಮೇಡಮ್ ಅಲ್ಲಿ ಒಂದು ಸ್ಯಾಲರಿಗೆ ಕೆಲಸ ಮಾಡ್ತಾ ಇದ್ರಿ? ಪ್ರಸ್ತುತ ನೀವೇ ಒಂದು ಸ್ವಂತ ಉದ್ಯೋಗ,
0: ಏನೋ ಪ್ರೆಷರ್ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಸ್ವಂತ ನಾವೇ ಮಾಡ್ತಾ ಇದೀವಿ ಅಂದ ಖುಷಿ ಆಗುತ್ತೆ. ಯಾರ್ದೋ ಕೈ ಪ್ರೆಷರ್ ಅಲ್ಲಿ ಟಾರ್ಗೆಟ್ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಹಿಂಗ್ ನಾವೇ ನಮ್ ಕೈಯಲ್ಲಿ ನಾವೇ ಮಾಡ್ತಾ ಇದೀವಿ ಅಂದಾಗ ತುಂಬಾ ಖುಷಿ ಆಗುತ್ತೆ.
1: ಬಿಸ್ನೆಸ್ ನ ಆರಂಭ ಮಾಡ್ಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ?
0: ಕಲಿತ ಕಲಿತಾನೆ ಅನ್ನಿಸ್ತು, ಯಾಕೆ ಮುಂದುವರಿಬಾರ್ದು ಇದ್ರಲ್ಲೇನೆ, ಯಾಕೆ ಯಾಕೆ ಮಾಡಬಾರ್ದು, ಯಾಕೆ ನನ್ನ ಕೈಯಲ್ಲಿ ಯಾಕೆ ಆಗಲ್ಲ, ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಕಲಿತ ಕಲಿತಾನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ.
1: ಸೊ ಬ್ಯೂಟಿಷಿಯನ್ ವೃತ್ತಿ ಜೊತೆಗೆ ಮನೆ ನಿರ್ವಹಣೆ ಏನ ಮಾಡ್ತಿದ್ದೀರಿ? ಹೊರಗಡೆ ಆರ್ಡರ್ ಮೇಕಪ್ ಅವು ಇವು ಬರುತ್ತೆ ಹೋಗೋದು, ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದೀರಿ ಮೇಡಮ್?
0: ಮನೆಯವ್ರ ಸಪೋರ್ಟ್ ಇಲ್ಲದೆ ಏನು ಮಾಡಕ್ ಆಗಲ್ಲ. ಮನೆಯವ್ರ ಸಪೋರ್ಟ್ ಇಲ್ದಿರ ಮನೆಯಿಂದ ಈಚೆನೂ ಹೋಗಕ್ ಆಗಲ್ಲ ಅಲ್ವಾ ಮೇಡಮ್. ಮನೇಲಿ ಅಷ್ಟು ಸಪೋರ್ಟ್ ಮಾಡ್ತಾ ಇದಾರೆ, ಮಾಡ್ತೀಯಾ ಕಲ್ತಿದ್ದೀರಾ ಹೋಗಿ ಮಾಡಿ ಮನೇಲೇ ಇದ್ದು ಏನ್ ಮಾಡ್ತೀರಾ ಮಾಡಿ ಅಂತ ಅವ್ರ ಸಪೋರ್ಟ್ ಕೊಡೋದಕ್ಕೆ ನಾವು ಹೋಗಿ ಮಾಡ್ತಾ ಇರೋದು.
1: ಪ್ರಸ್ತುತ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ?
0: ಚೆನ್ನಾಗಿ ನಡೀತಾ ಇದೆ.
1: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ? ಪ್ರಸ್ತುತ ಆರ್ಥಿಕವಾಗಿ ಹೇಗೆ ಸಬಲರಾಗಿದ್ದೀರಿ ಮೇಡಮ್?
0: ಹಿಂದೆ ಆರ್ಥಿಕವಾಗಿ ಪ್ರತಿಯೊಂದು ರೂಪಾಯಿಗೂ ಸುದ ನಾನ್ ನನ್ ಸ್ವಂತ ನನ್ ಪ್ರತಿಯೊಂದು ಒಂದು ಏನೇ ತಗೋಬೇಕು ಅಂತಂದ್ರು ನನ್ ಗಂಡನ ಹತ್ರನೇ ಇಸ್ಕೋತಿದ್ದೆ. ಇದು ಇವಾಗ ನಾನೀಗ ಅವ್ರಿಗೆ ಕೊಟ್ಟು ನಾನೇ ಇಸ್ಕೋತೀನಿ, ಮತ್ತೆ ನನ್ ದುಡ್ಡು ಅಂತ ಕೊಟ್ಟು ಇಸ್ಕೋತೀನಿ ಆತರ ಈಗ.

0: ಫ್ರೆಂಡ್ಸ್ಗಳಾದ್ರು ಮೇಡಮ್, ನನಗೆ ಹೊಸ ಹೊಸ ಫ್ರೆಂಡ್ಸ್ಗಳಾದ್ರು. ಅವ್ರು ಹೊಸ ಹೊಸ ಬೇರೆ ಬೇರೆ ಊರಿಂದ ಬರ್ತಿದ್ರು, ಅವ್ರ ಜೊತೆ ಎಲ್ಲ ಬೆರ್ತಿ ಕಲ್ತಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಬೇರೆ ಕಡೆ ಎಲ್ಲಿ ಕಲ್ತಿದ್ರು ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ವೇನೋ, ಜೈಪುರದಲ್ಲಿ ಕಲ್ತಿದ್ದಂತೂ ನಂಗೆ ಸಖತ್ ಖುಷಿ ಆಯ್ತು.
1: ಅಂದ್ರೆ ನಿಮ್ಗೆ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಹೇಗೆ?
0: ಹೌದು, ಕೈಗೆಟುಕುವ ದರದಲ್ಲಿ. ಈಗ ಬೇರೆ ಕಡೆ ಮೈಸೂರಲ್ಲೇ ಕೇಳಿ ಮೇಡಮ್, ಒಂದೊಂದ್ ಬರೀ ಒಂದೊಂದ್ ತಿಂಗಳು ಕ್ಲಾಸ್ಗೆನೆ 1,00,000 ತಗೋತಾರೆ. ನಿಜಾನವಲ್ಲೆಲ್ಲ ಹೋಗಿ ಸೇರ್ ಕಲಿಯಕ್ ಆಗ್ತಿತ್ತು. ಅಲ್ಲಿ ಏನ್ ಹೇಳ್ಕೊಡ್ತಾರೆ ಸೇಮ್ ಅದೇ ತರ ಇಲ್ಲೂ ಹೇಳ್ಕೊಡ್ತಾರೆ ಅಂತಂದ್ಮೇಲೆ ಯಾಕೆ ಕಲಿಬಾರದು?
1: ಈಗ ಒಟ್ಟಾರೆ ಈಗ ನೀವು ಬ್ಯೂಟಿಷಿಯನ್ ಮತ್ತೆ
0: ಮೇಕಪ್
1: ಆರ್ಟಿಸ್ಟ್, ಅದ ಎರಡು ತರಬೇತಿ ಇಲ್ಲೇ ಪಡ್ಕೊಂಡ್ರ ನೀವು?
0: ಎರಡು ತರಬೇತಿನೂ ಅಲ್ಲೇ ಕಲ್ತು. ನಾನು ಅಲ್ಲಿಂದ ಕಲ್ತು ಬಂದ ಮೇಲೆ ನಾನು ಯಾವ್ದೇ ತರದ ಬೇರೆ ತರದ ಬೇರೆ 1 ಡೇ ಕ್ಲಾಸ್ ಆಗ್ಲಿ ಇಲ್ಲ 15 ದಿವಸಕ್ಕೆ ಯಾವ್ದಕ್ಕೂ ಹೋಗಿಲ್ಲ ಮೇಡಮ್. ಅಲ್ಲಿ ಏನ್ ಕಲ್ತಿದೀವಿ ಅದನ್ನೇ ಈಗ ಮಾಡ್ತಿರೋದು.
1: ಎಷ್ಟು ಅನುಕೂಲ ಆಯ್ತು ಮೇಡಮ್ ಈಗ ಸ್ಥಳೀಯ ಮಹಿಳೆಯರಿಗೆ? ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿ, ಎಚ್ಡಿ ಕೋಟೆ, ಸರ್ಗೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ, ಜೈಪುರ ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ.
0: ಹೌದು, ನನಗ್ ಮಾತ್ರ ಅಲ್ಲ ಮೇಡಮ್, ಇವಾಗ ಟೈಲರಿಂಗು ಕಲತ್ರು, ಅಲ್ಲೂ ತುಂಬಾ ಜನ ಮಹಿಳೆಯರು ತುಂಬಾ ಬಡ ಹುಡುಗಿರು ಬಂದಿದ್ದನ್ನ ನಾವು ನೋಡಿದೀವಿ. ಅಲ್ಲಿ ಹೇಳ್ತಿದ್ದ ನಾವು ಕೇಳಿದೀವಿ, ಇವಾಗ ಬಟ್ಟೆ ಹೊಲ್ದಿ ಈಗ ನಾನು ಒಂದೆರಡು ಬ್ಲೌಸ್ ಹೊಲ್ದಿ ಈಗ ನಾನೇ 4 ಕಾಸು ಸಂಪಾದನೆ ಮಾಡಿ ನನ್ನ ಹತ್ರ ಇಟ್ಕೋತೀನಿ ಅಂತ ಹೇಳೋದನ್ನ ಕೇಳಿದೀನಿ. ಈ ತರ ಟ್ರೈನಿಂಗು ಇಷ್ಟು ಕಡಿಮೆ ದರದಲ್ಲಿ ಕೊಟ್ಟಿ ಹೆಣ್ಮಕ್ಳನ್ನ ಒಂದು ಇಷ್ಟು ಎತ್ತರಕ್ಕೆ ತರ್ತಾ ಇದಾರೆ ಅಂತಂದ್ಮೇಲೆ ಅದು ಒಂಥರ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಖುಷಿ ಆಗತ್ತೆ.
1: ಅಂದ್ರೆ ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಮಹಿಳೆಯರಿಗಷ್ಟೇ ಅಲ್ದೇನೆ ಯುವಕ ಯುವತಿಯರಿಗೆ ಆಗಿರ್ಬೋದು,

0: ಇವರಿಗೆಲ್ಲ ಸಾಕಷ್ಟು ಈಗ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಮೊಬೈಲ್ ರಿಪೇರಿ, ಹಸು ಸಾಕಾಣಿಕೆ, ಕೃಷಿ, ರೇಷ್ಮೆ ಹುಳು ಸಾಕಾಣಿಕೆ, ಸೊ ಈ ರೀತಿ ನಾನಾ ರೀತಿಯ ತರಬೇತಿಗಳನ್ನ ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್?
1: ಖುಷಿಯಾಗುತ್ತೆ ಮೇಡಮ್. ಇವಾಗ ಎಷ್ಟೋ ಡಿಗ್ರಿಗಳು ಓದಿ ಕೆಲಸ ಇಲ್ಲದೆ ಇದ್ದಾರೆ, ನೋಡಿದೀರಾ ಎಷ್ಟು ಡಿಗ್ರಿಗಳು, ಡಬಲ್ ಡಿಗ್ರಿ ಹೋಗ್ತಾರೆ, ಟ್ರಿಬಲ್ ಡಿಗ್ರಿ ಹೋಗ್ತಾರೆ. ಈಗ ನನ್ನ ಪ್ರಕಾರ ಈ ಡಿಗ್ರಿಗಳಿಗಿಂತ ನಮ್ಗೆ ಸ್ಕಿಲ್ಸ್ ಮುಖ್ಯ ಅನ್ಸುತ್ತೆ. ನನಗೆ ಇವಾಗ ಡಿಗ್ರಿಗಳಿಗಿಂತ ಸ್ಕಿಲ್ಸ್ ಇದ್ರೆ ನಾವ್ ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಮಾಡ್ಬೋದು ಅಂತ ಅನ್ಸುತ್ತೆ. ಅದನ್ನ ನಾನ್ ನೋಡಿದ್ದೆ ಇಲ್ಲಿ ಕೆಂಚನಹಳ್ಳಿಲಿ. ನಾನ್ ನೋಡೆ ಈಗ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಈಗ ಮೊಬೈಲ್, ಈಗ ಮೊಬೈಲ್ ರಿಪೇರಿ ಕಲ್ತಿ ಅವರೇ ಒಂದ್ ಸ್ವಂತ ಅಂಗಡಿ ಇಟ್ಕೊಂಡ್ರು ಅವ್ರ ಜೀವನ ನಡೆಯುತ್ತೆ ಇವಾಗ. ಅದಕ್ಕೆ ಯಾವ ಡಿಗ್ರಿ ತಗೊಂಡು ಏನ್ ಪ್ರಯೋಜನ ಅಂತ ಅನ್ಸುತ್ತೆ ಇವಾಗ. ಹೌದು,
0: ಈಗ ಬ್ಯೂಟಿಷಿಯನ್ ಜೊತೆಗೆ ಬೇರೆ ಏನೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಮೇಡಮ್?
1: ಬ್ಯೂಟಿಷಿಯನ್ ಅದೇ ಮೇಕಪ್ ಮಾಡ್ತೀವಿ ಮೇಡಮ್, ಮದುವೆ ಆರ್ಡರ್ ತಗೋತೀವಿ, ಮೆಹಂದಿ ಹಾಕ್ತೀವಿ, ಇದೆಲ್ಲ ಮಾಡ್ತಾ ಇದೀವಿ, ಐಬ್ರೋಸ್ ಮಾಡ್ತೀವಿ.
0: ಈ ಹಿಂದೆ ಇದ್ದಿದ್ದಕ್ಕೂ ನೀವು ಇವಾಗ್ಲೂ ಪ್ರಸ್ತುತ ತುಂಬಾ ಬದಲಾವಣೆಯನ್ನ ಕಂಡಿದ್ದೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ.
1: ಹೌದು,
0: ನಿಮ್ಮ ಒಂದು ಸ್ವಂತ ಬೆಳವಣಿಗೆ, ಸ್ವ ಬೆಳವಣಿಗೆಯನ್ನ ನೋಡೋದಾದ್ರೆ ಮೇಡಮ್, ಈ ಹಿಂದೆ ಹೇಗಿದ್ರಿ, ಪ್ರಸ್ತುತ ಹೇಗಿದ್ದೀರಿ?
1: ಹೌದು, ಇವಾಗ ನಂದೇ ಅಂತ ಸ್ವಂತ ಕೆಲ್ಸ ಇದೆ. ಈಗ ಮೇಕಪ್ ಏನೇನ್ ಬೇಕು ಎಲ್ಲಾ ಸಾಮಾನು ಇನ್ವೆಸ್ಟ್ ಮಾಡಿ ತಗೊಂಡಿದೀವಿ. ಅದು ನಾವೇನ್ ಸ್ವಂತ, ನಮ್ಗೆ ಅವಾಗ ಸದ್ಯಕ್ಕೆ ನಮ್ಗೆ ಇನ್ವೆಸ್ಟ್ ಮಾಡೋಷ್ಟು ಇರ್ಲಿಲ್ಲ. ಯಾರ ಹತ್ರನೋ ಮದ್ವೆ ಫಸ್ಟ್ ಆರ್ಡರ್ ಬಂದಾಗ ಯಾರ ಹತ್ರನೋ ನನ್ನ ಫ್ರೆಂಡ್ ಹತ್ರ ಮೇಕಪ್ ಐಟಮ್ಸ್ ಇಸ್ಕೊಂಡೋಗಿ ಮಾಡಿದ್ದು ಮೇಡಮ್. ಅದ್ರಲ್ಲಿ ಬಂದಂತ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿ ಇವಾಗ 100,000 ಆಗೋಷ್ಟು ಐಟಮ್ಸ್ ಗಳನ್ನ ತಗೊಂಡಿದೀವಿ ನಾವು. ಸುತ್ತಮುತ್ತ ಜನಗಳೆಲ್ಲ ಖುಷಿ ಪಡ್ತಾರೆ, ಅಯ್ಯೋ ಮನೇಲಿದ್ದಿ ಈ ತರ ಕಲ್ತಿ ಹಿಂಗಾದ್ರಲ್ಲ ಅಂತ ಸುತ್ತಮುತ್ತ ಜನ ಎಲ್ಲ ಖುಷಿ ಪಡ್ತಾರೆ. ಅದು ಖುಷಿ ಇದೆ ನಮಗೆ.
0: ಈಗ ಒಟ್ಟಾರೆ ಮನೆಯ ನಿರ್ವಹಣೆಯ ಜೊತೆಗೆ ಪೂರ್ತಿ ಸಮಯ ಬ್ಯೂಟಿಷಿಯನ್ ಮತ್ತೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರಿ.
1: ಹೌದು.
0: ಈಗ ನೀವು ಒಬ್ಬ ಮಹಿಳೆಯಾಗಿ ಇದುವರೆಗೂ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್, ಈಗ ಜೀವನದಲ್ಲೇ ಆಗಿರ್ಬೋದು ಅಥವಾ ಒಂದು ವೃತ್ತಿ ಜೀವನದಲ್ಲೇ ಆಗಿರ್ಬೋದು, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ?
1: ಸವಾಲುಗಳು ಅಂದ್ರೆ ಮೇಡಮ್ ಅದೇ ಮನೇಲಿ ಕಷ್ಟ ಇತ್ತು. ಈಗ ಸ್ವಂತ ದುಡಿಮೆ ಇಲ್ದಿರ ಕುತ್ಕೊಳ್ಳದೆ, ಓದಿ ಕುತ್ಕೊಳ್ಳದೆ ಒಂದ್ ದೊಡ್ಡ ಸವಾಲು ಮೇಡಮ್. ಓದಿ ನಾನೇನು ಮಾಡ್ದೆ ಮನೇಲಿ ಕೂತಿದ್ದೀನಿ ಅಂದ್ರೆ ಅದೇ ದೊಡ್ಡ ಸವಾಲು. ಇವಾಗ ನಾನು ಯಾರ ಕೈ ಕೆಳಗಡೆನು ಕೆಲಸ ಮಾಡ್ದಿರಾ, ಸ್ವಂತ ನಾನು ದುಡಿತಾ ಇದ್ದೀನಿ ಅಂದ್ರೆ ಅದೇ ಖುಷಿ. ಅಷ್ಟೇ ಹೇಳ್ತೀನಿ ಅಷ್ಟೇ.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್? ನಿಮ್ಮ ಒಂದು ಸ್ವ ಉದ್ಯೋಗಕ್ಕೆ ಆಗಿರ್ಬೋದು ಅಥವಾ ಆರ್ಥಿಕ ಪರಿಸ್ಥಿತಿ ಇಷ್ಟೆಲ್ಲ ಸುಧಾರಿಸೋದಕ್ಕೆ ಕುಟುಂಬದ ಸಹಕಾರ ಹೇಗಿದೆ?
1: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಅತ್ತೆ ಮಾವ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮೇಡಮ್. ನಾ ಮಗು ಇದೆ, ಮಗುನ ಮದ್ವೆಗೆ ಹೋದ್ರೆ ಒಂದೊಂದ್ ದಿನ ಎರಡೆರಡು ದಿನ ಆಗತ್ತೆ ಬರೋದು, ಅವಾಗೆಲ್ಲ ನಾವು ನೋಡ್ಕೋತೀವಿ ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ.
0: ಒಟ್ಟಾರೆ ಕುಟುಂಬದ ಸಹಕಾರದೊಂದಿಗೆ ಇಷ್ಟೆಲ್ಲ ಸಾಧನೆಯನ್ನ ಮಾಡ್ಲಿಕ್ಕೆ ಅನುಕೂಲವಾಗಿದೆ. ಮುಂದಿನ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್, ಏನೆಲ್ಲ ಗುರಿಯನ್ನ ಇಟ್ಕೊಂಡಿದ್ದೀನಿ ನಿಮ್ಮ ಜೀವನದಲ್ಲಿ?
1: ಒಂದು ಸ್ವಂತ ಪಾರ್ಲರ್ ಓಪನ್ ಮಾಡ್ಬೇಕು ಮೇಡಮ್. ಆಮೇಲೆ ಇನ್ನೂ ಚೆನ್ನಾಗಿ ಮೇಕಪ್ ಕಲ್ತು ಇನ್ನೂ 4 ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ.
0: ನೀವೇ ಒಂದು ಟ್ರೈನಿಂಗ್ ಸೆಂಟರ್ ನ ಆರಂಭ ಮಾಡ್ಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ. ಸೊ ನಿಮ್ ತರನೇ ಹಲವಾರು ಮಹಿಳೆಯರು ಸ್ವ ಉದ್ಯೋಗ ಮಾಡಬೇಕು, ಸ್ವಾವಲಂಬನೆ ಜೀವನ ನಡೆಸಬೇಕು ಅಥವಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರ್ಬೇಕು ಅಂತ ಇರುವಂತ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
1: ಈ ತರ ಸೆಂಟರ್ಗಳು ನಮ್ಗೆ ಕಾಣಿಸಲ್ಲ ಮೇಡಮ್. ಆಯ್ತಾ, ನಾವ್ ಅಟ್ ಲೀಸ್ಟ್ ನಾವು ನಮ್ಗೆ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ನಾವು ಹೋಗಿ ಕಲಿತೀವಿ ಕಲಿತೀವಿ ಅನ್ನ ಹೆಣ್ಮಕ್ಳಿಗೆ ಇಂತ ಒಂದು VRLC ಅಂತ ಒಂದು ಏನಂತಾರೆ ಒಂದು ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡದು, ಇಂತ ಎಲ್ಲಾ ಹೆಣ್ಮಕ್ಳಿಗೂ ಸಿಗ್ಬೇಕು, ಎಲ್ಲಾ ಹೆಣ್ಮಕ್ಳು ಸ್ವಂತವಾಗಿ ನಿಲ್ಬೇಕು ಅನ್ನೋದೇ ನನ್ನ ಆಸೆ.
0: ಸೊ ಮಹಿಳೆಯರಿಗೆ ಈ ತರದೆಲ್ಲ ಒಂದು ಅವಕಾಶಗಳು ಸಿಕ್ಕದನ್ನ ಬಳಸ್ಕೋಬೇಕು ಅನ್ನೋದನ್ನ ಸಂದೇಶ ತಿಳಿಸಬೇಕು,
1: ಇಂಥದನ್ನೆಲ್ಲ ಬಳಸ್ಕೋಬೇಕು ಅನ್ನೋದೇ ನನ್ನ ಆಸೆ.
0: ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನ್ ಸಲಹೆ ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಿ ಮೇಡಮ್?
1: ಮೇಡಮ್ ಏನ್ ಹೇಳ್ತೀನಿ ಅಂತಂದ್ರೆ, ಮಹಿಳೆಯರು ಈಗ ಗಂಡಸರು ದುಡ್ದೆ ದುಡಿತಾರೆ, ದುಡಿಯಲ್ಲ ಅಂತಲ್ಲ, ಆದ್ರೂ ಈಗಿನ ಕಾಲದಲ್ಲಿ ಯಾವಾಗ ಏನಾಗತ್ತೆ ಅನ್ನೋದು ನಿಜ ಗೊತ್ತಿರಲ್ಲ. ಅದಕ್ಕೆ ಅಂತ ಹೆಣ್ಮಕ್ಳು ತಮ್ಮ ಕೈಯಲ್ಲಿ ಯಾವ್ದಾದ್ರು ಒಂದ್ ಕೆಲ್ಸ ಇಟ್ಕೋಬೇಕು ಅಂತ ಹೇಳ್ತೀನಿ.
0: ಒಟ್ಟಾರೆ ಯಾವ್ದಾದ್ರು ಒಂದ್ ತರಬೇತಿಯನ್ನ ಪಡ್ಕೊಂಡು ಯಾವ್ದಾದ್ರು ಒಂದ್ ಕೆಲಸದಲ್ಲಿ ನಿರತರಾಗಿ ಅನ್ನೋದನ್ನ ಕಿವಿ ಮಾತು ಹೇಳ್ತಾ ಇದೀರಿ.
1: ಹೌದೌದು,
0: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.

0: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಜಯಪುರ ಹೋಬಳಿಯ ಅನುಗನಹಳ್ಳಿಯ ಶ್ರೀಮತಿ ವಿದ್ಯಾಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹೆ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ.

0: ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
4: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
3: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
4: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ.
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ ಸಂತೋಷ ಹರಿದ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.

0: GOV.in ನಲ್ಲಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಜಿಲ್ಲೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
5: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು, ನೀವು ಕೂಡ ಕರೆ ಮಾಡಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
6: ನಮಸ್ತೆ.
5: ಮೇಡಮ್, ಮೊದಲನೇದಾಗಿ ಈ ಒಂದು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಥವಾ ತಿಳಿಸ್ಬೋದಾ ಮೇಡಮ್?
6: ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1A, 2A, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಒಂದು, ಮತ್ತೆ ಅದರಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸ್ತವೆ.
5: ಮೇಡಮ್, ಈಗ ತಾವು ಹೇಳಿದ್ರಿ 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
6: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದ್ರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕೆ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು, ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
5: ಮೇಡಮ್, ಈಗ ಹೇಳಿದ್ರಿ ಇದೀಗ ತಾವು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಯಾವ್ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ
7: ಹಲೋ.
5: ಹಾ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
7: ದೇವರಾಜ್ ಅಂತ ಮಾತಾಡ್ತಾರೆ.
5: ಹಾ ದೇವರಾಜ್, ದೇವರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಮೇಡಮ್ ಇದ್ದಾರೆ.
7: ಮೇಡಮ್ ಹಲೋ.
6: ಹಲೋ ಹೇಳಿ.

0: ಮೇಡಮ್ ನಮಸ್ಕಾರ.
1: ನಮಸ್ತೆ
0: ಮೇಡಮ್, ಇದು ಚೌರಾಜ್ ಅಂತೂ ಮೆಟ್ರಿಕ್ ಹಾಸ್ಟೆಲ್ ಐತಲ್ಲ ಮೇಡಮ್, ವಿದ್ಯಾರ್ಥಿನಿಲಯ, ನಿಮ್ಮ ಬರ್ತಾ ಮೇಡಮ್?
1: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲ ತಾಲೂಕಲ್ಲೂ ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
0: ಇಲ್ಲಿವರೆಗೂ ಮಕ್ಕಳ ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳ ಅಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಪಡ್ತಾ ಇಲ್ಲ ಮೇಡಮ್. ಮೇಡಮ್, ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿ ಬುಕ್ ಆಗಲಿ ಬ್ಯಾಗ್ ತಗೋಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
1: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳಬೇಕಾಗುತ್ತೆ
0: ಮೇಡಮ್.
1: ಅದನ್ನ ಇವರು ಸರಿ ಕೇಳಿರ್ತೀನಿ, ಅವರು ನಂಬರ್ ಕೊಟ್ಟಿರ್ತೀನಿ, ತಾವೊಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಡಿ.
0: ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮೇಡಮ್, ಸ್ಕಾಲರ್ಶಿಪ್ ಆದಾಯ ಕಡಿಮೆ ಕೇಳ್ತಾರೆ ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕುತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಟ್ರೈಬಲ್ ಸಹ 70,000 ಆಗಿರ್ತಾರೆ ಮೇಡಮ್.
2: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು, ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಈ ತರದ್ದು, ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದಾರೆ. ಈಗ ಇದು ಸ್ಕಾಲ
0: ಅದು ಇದೆ ಸರ್.
2: ಹೇಳಿ
0: ಮೇಡಮ್. ಮತ್ತೆ ಮೇಡಮ್ ಹಲೋ
1: ಹೇಳಿ.
0: ಇದು ಗಂಗಾ ಕಲ್ಯಾಣ ಯೋಜನೆನ ಈಗ MLA ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೋಕಾಗಲ್ಲ ಮೇಡಮ್.
1: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೆ ಆಯ್ಕೆ ಆಗ್ಬೇಕಾಗುತ್ತೆ.
0: ಪ್ರತಿಯೊಂದು ಸೌಲಭ್ಯಗಳ ಈಗ ದೇವರಾಜ್ ಅವರು ಸ್ವಲ್ಪ ಜನಗಳಿಗೆ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳ ಸೌಲಭ್ಯ ಸಿಕ್ಕಿ ಎಂಬುದು ಒಂದು ಕಾರ್ಯ ಯೋಜನೆ ಮಾಡಿದ್ರು ಮೇಡಮ್, ಯೋಜನೆ ತಂದ್ರು. ಇವತ್ತು ಅದನ್ನ ಶಾಸಕರ ಕೈಗಳಿತ್ತು, ಅದು ಪಾಪ ಯಾವ ಅಂದ್ರೆ ಯಾವ ಪಾಪ ರೈತ ಮಕ್ಕಳಿಗೂ ಸಹ ಸಿಕ್ಕಿಲ್ಲ ಮೇಡಮ್.
1: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕು ಅದು
0: ಮೇಡಮ್. ಈಗ ಅದ್ ಬಿಟ್ರೆ ಮೇಡಮ್ ಬೇರೆ ಏನಾದ್ರು
1: ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, PUC ಆಗಿ ವೃತ್ತಿಪರ ಕೋರ್ಸ್ಗಳಿಗೆ CET ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು ಸ್ಕೀಮ್ ಇದೆ
0: ಮೇಡಮ್.
1: ಅದೇನಿಲ್ಲ, ಅದಿಲ್ಲ, ಜಿಲ್ಲಾ ಪಂಚಾಯತ್ CEO ಅವ್ರ ಅಧ್ಯಕ್ಷತೆಯಲ್ಲಿ ಇರ್ತದ
0: ಮೇಡಮ್. ಇನ್ನೊಂದು, ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡೋದು ಮೇಡಮ್, ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ ನಿಮ್ಮ ಜರೂರತ್ತು?
1: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು, ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ, ಎಲ್ಲ ನಿಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು ಸಿಗ್ತಾ ಇಲ್ಲ ಅಂತ ಅದೊಂದು ಸ್ಕೀಮ್ ನ ತೆಗೆದಾಕಿದ್ದಾರೆ ಈಗ. ಹೌದು, ಒಂದೇ ಕಡೆ ಇರೋಂತವ್ರು ಒಂದೇ ಸಂಘದಲ್ಲಿ 10 ಜನ ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟ್ ಅವ್ರು ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ, ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡಿ.
0: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸಕರ ಕೈಗೆ ಹೋಗ್ಬೇಕು.
1: ಹೌದು,
0: ಅದು ಯಾರು ಶಾಸಕರನ್ನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅವಕಾಶ ಸಿಗತ್ತೆ. ಈಗ ಬಡವರು ಈಗ ರೈತರ ಮಕ್ಕಳು ಯಾರಕ್ಕೆ ಮುಂದಿರೋಣ, ಮಕ್ಕಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದುವರೋಣ ಅಂತಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
1: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ MLA ಅವ್ರನ್ನ ಈ ತರ ಹೇಳಿ ಮಾಡ್ಕೊಡ್ತಾರೆ
0: ಮೇಡಮ್. MLA ಅವ್ರು ಏನಪ್ಪಾ ಅಂದ್ರೆ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ
1: ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
2: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೆ. ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ ಈಗ ತಮ್ಮ ಈ ಒಂದು ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳ ಸಹಾಯಧನ ಸಿಗುತ್ತೆ ಮೇಡಮ್?
1: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತೆ ಕೃಷಿಯೇತರ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರು ನಮ್ಮಿಂದ ಸಾಲ ಸೌಲಭ್ಯ.

0: ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮವನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅಲ್ಲಿ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
1: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನು ತಲುಪಿಸ್ಬೇಕು ಅಂತಕ್ಕಂಥ ಗುರಿ

0: ಮೀನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು,
1: ನೇರ ಸಾಲ 1 ಲಕ್ಷದವರೆಗೆ, ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ. 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
0: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
1: ಸಹಾಯಧನ 20,000 ಬರುತ್ತೆ.
0: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಅರ್ಹತೆಗಳಿರ್ಬೇಕು, ಏನ್ ಮಾನದಂಡಗಳಿರ್ಬೇಕು ಮೇಡಮ್?
1: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ರೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ನಾವು ಅದನ್ನ ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತಿದೆ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದೀವಿ ಅಂತ. ಅದ್ರ ಮೇಲೆ ನಮಗೆ 50% ಅಂದ್ರೆ 5 ಲಕ್ಷ ಆದ್ರೆ 2.5 ಲಕ್ಷ ಸಬ್ಸಿಡಿ ಬರುತ್ತೆ, 6 ಲಕ್ಷ ಆದ್ರೆ 3 ಲಕ್ಷ, ಮ್ಯಾಕ್ಸಿಮಮ್ 3 ಲಕ್ಷ ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ. ಉಳಿದಿದ್ದು ಬ್ಯಾಂಕು ಕೊಡ್ಬೇಕಾಗುತ್ತೆ.
0: ಬ್ಯಾಂಕ್ ಕಟ್ಕೊಂಡು
1: ಬ್ಯಾಂಕಲ್ಲಿ ಕಟ್ಕೋಬೇಕು,
0: ಆ ಸಬ್ಸಿಡಿ ಹಣ ಕೂಡ ಅವ್ರಿಗೆ ಉಚಿತವಾಗಿ ಇರುತ್ತೆ
1: ನಮ್ಮಿಂದ ಬ್ಯಾಂಕಿಗೆ. ಡಿಬಿಟಿ ಆಗುತ್ತೆ ಇದೆಲ್ಲ, ಯಾವ್ದು ಚೆಕ್ ಮೂಲಕ ಯಾವ್ದು ಕೊಡೋದಿಲ್ಲ, ಡಿಬಿಟಿ ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ ಡಿಬಿಟಿ ಮಾಡಿರೋದ್ರಿಂದ ಡಿಬಿಟಿ ಮೂಲಕನೇ ಆಗ್ತದೆ. ಮೊದ್ಲೆಲ್ಲ ಚೆಕ್ ಕೊಡ್ತಾ ಇದ್ದು, ಈಗ ಅದು ಇಲ್ಲ, ಈಗ ಡಿಬಿಟಿ ಮಾಡ್ಬೇಕು.
0: ಇದು ವಾಹನ ಖರೀದಿ, ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಇದನ್ನ ಹೇಗೆ ಎಲ್ಲಾ ವರ್ಗದವರು ಕೂಡ, ಈ ಒಂದು 11 ವರ್ಗ ಬರುತ್ತೆ ಅಂದ್ರೆ 11 ವರ್ಗದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಪಡೆದುಕೊಳ್ಬಹುದಾ ಅಥವಾ ಹೇಗೆ ಮೇಡಮ್?
1: ಹೌದು, 11 ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ. ಕನಿಷ್ಠ 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಸಣ್ಣ ರೈತರು ಆಗಿರ್ಬೇಕು. ಅವರು ಸಣ್ಣ ರೈತರು ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ, ಮತ್ತೆ ಅವರ ಚೆಕ್ ಬಂದಿ RTC ದಾಖಲಾತಿಗಳೆಲ್ಲ ತಡ್ಕೊಂಡು ಅವ್ರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ್ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿಯವರೇ ಬಂದು ಕೊಳವೆ ಬಾವಿ ಕೊರೀತಾರೆ. ಅದ್ರ ನಂತರ ಅವರಿಗೆ ಪಂಪ್ ಸೆಟ್ಟು 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ ನ DBT ಮಾಡ್ತಾ ಇದಾರೆ ಪಂಪ್ ಸೆಟ್ಗೆ. ಮೊದ್ಲೇ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನೂ ಪಂಪ್ ಸೆಟ್ಟೆ ಕೊಡ್ತಾರೆ. 25-26 ಸಾಲಿಂದ ಎಲ್ಲ ಪಂಪ್ ಸೆಟ್ಟೆ ಕೊಡ್ತಾರೆ. 21-22 ರಿಂದ 24 ವರೆಗೆ DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವ್ರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ, KEB ಆನ್ಲೈನ್ ರಿಜಿಸ್ಟ್ರೇಷನ್ ಹಣನೂ ಕಟ್ತೀವಿ ಠೇವಣಿ ಹಣನ, ಉಳಿದಿದ್ದ ಅಮೌಂಟ್ ಅವರಿಗೆ DBT ಆಗುತ್ತೆ.
0: ಅಂದ್ರೆ ಇದೆಲ್ಲ ಕೂಡ ಉಚಿತವಾಗಿ
1: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ. ಅವ್ರಿಗೇನು ಕೊಳವೆ ಬಾವಿ ಕೊಳೆದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ, ಅದಾಗ ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟು ಹಣ ನಾವು ಕೊಡ್ತೀವಿ, ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕೋಬೇಕಾಗುತ್ತೆ.
0: ಓಕೆ, ಅಂದ್ರೆ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರನೇ ಅರ್ಜಿ
1: ಸಲ್ಲಿಸಬೇಕು,
0: ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳಿರುತ್ತೆ
1: ಅರ್ಜಿಗೆ ಅಂತಂದ್ರೆ ಅವ್ರದ್ದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು RTC ವಂಶವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
0: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದ್ರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಯುವಕರಿಗೆ, ಹೇಗೆ ಮೇಡಮ್?
1: ಅದೇ ಸ್ವಯಂ ಉದ್ಯೋಗ ಅಂದ್ರೆ ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವ್ದು ಯೋಜನೆಗಳು ಇಲ್ಲ.
0: ಹಾಗೆ ಮೇಡಮ್,
1: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
0: ಟೈಲರಿಂಗ್
1: ಕಲ್ತಿರ್ಬೇಕು ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಅದು MLA ಸೆಲೆಕ್ಷನ್ ಆಗ್ಬೇಕು, ಅದನ್ನ ನಾವು ಟೈಲರಿಂಗ್ ಮಿಷಿನ್ ಕೊಡ್ತಾ ಇದೀವಿ.
0: ಅಂದ್ರೆ ಅವರು ಎಷ್ಟು 3 ತಿಂಗಳ ಒಂದು ತರಬೇತಿಯನ್ನು ಪಡ್ಕೊಂಡು ಪ್ರಮಾಣ ಪತ್ರ
1: ಅನುಭವ ಪತ್ರ ಕೊಟ್ರೆ ಸಾಕದ, ಇಂತಲ್ಲಿ ಪ್ರಮಾಣ ಪತ್ರ ಕಲ್ತಿದೀನಿ ಅಂತ ಕೊಟ್ರು ಸಾಕು, ಟೈಲರಿಂಗ್ ಮಾಡ್ತಾ ಇರ್ಬೇಕು.
0: ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಈಗ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
1: ಇಂಜಿನಿಯರಿಂಗ್, ಡೆಂಟಲ್, ಮೆಡಿಕಲ್ ಇಂತ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದೀವಿ. ಸಾಲ ಅಂದ್ರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸ್ಗೆ 4 ವರ್ಷನೂ ನಾವು ವರ್ಷಕ್ಕೆ 1 ಲಕ್ಷದವರೆಗೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು ಡಿಬಿಟಿ ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನ ಪಡ್ಕೊಂಡು

0: ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅಲ್ಲಿಂದ ಡಿಬಿಟಿ ಆಗುತ್ತೆ.
1: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ್ಮೇಲೆ ಅವರು ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ ಮಾಡಬೇಕಾ?
0: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕಾಗುತ್ತೆ.
1: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕು.
0: ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ.
1: ಅಂದ್ರೆ ಈಗ ತಾವ್ ಹೇಳಿದ್ರಿ, ಈಗ ಅಂದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವರು ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕೂಡ ತಾವು ತಮ್ಮ ಇಲಾಖೆಯಿಂದ?
0: ಹೌದು, ಫೀಸ್ ಸ್ಟ್ರಕ್ಚರ್ ತಗೋತೀವಿ ನಾವು. ಫೀಸ್ ಸ್ಟ್ರಕ್ಚರ್, ಸ್ಟಡಿ ಸರ್ಟಿಫಿಕೇಟು, ಮತ್ತೆ ಸಿಇಟಿ ಅಡ್ಮಿಷನ್ ಆರ್ಡ್ರು, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
1: ಓಕೆ ಮೇಡಮ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಕೋಟೆಯಿಂದ.
1: ತಮ್ಮ ಹೆಸರು?
2: ಅಶೋಕ್ ಅಂತ.
1: ಹಾ ಅಶೋಕ್ ಅವ್ರು ಹೇಳಿ, ನಮ್ ಜೊತೆ ಡಿ ದೇವರಾಜ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವರಿದ್ದಾರೆ, ಹೇಳಿ.
2: ಸರ್ ನಮ್ಮ ಸ್ವಲ್ಪ ಸರ್ ಹಾಸ್ಟೆಲ್
0: ಹಲೋ
2: ಹಲೋ,
0: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ
2: ಮೇಡಮ್, ಹೇಳಿ.
0: ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್ಲು. ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ, ಅಲ್ಲಿ ತಾಲೂಕು ಅಧಿಕಾರಿ ಇದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
2: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
0: ಹೌದು,
2: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆಲ್ಲ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
0: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
2: ಅದನ್ನ ಸ್ವಲ್ಪ ಮೇಡಮ್, ಹೋದ ಸರಿ ಮಾಡ್ತಾ ಇದ್ರೆ ಅದೇನು ಆಗ್ತಾ ಇಲ್ಲ ಮೇಡಮ್, ಸರಿ ಮಾಡ್ಕೊಡಿ ಸರ್.
0: ಆಯ್ತು ಆಯ್ತು, ಮಾತಾಡ್ತೀನಿ.
1: ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ? ಹೇಗೆ ಮೇಡಮ್,
0: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದ್ರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ, ನಮ್ಮ ಕೇಂದ್ರ ಕಚೇರಿಗೆ ಏನ್ ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋಗಿದ್ರೆ ಮಾತಾಡ್ಬೇಕಾಗುತ್ತೆ. ಅದು ನನಗೆ ನಮ್ಮ MD ಅವ್ರ ಗಮನಕ್ಕೆ
1: ತರ್ತೀನಿ. ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದ್ರೂ ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗಿರ್ಬೋದು, ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ?
0: ಅದು ಅಮೃತ ಮುನ್ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದೊಂದು ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದೀವಿ. ಅದು ಅವರು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನ ಕೊಡ್ತಾ
1: ಇದೀವಿ.
0: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಅದು ಮ್ಯಾಕ್ಸಿಮಮ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾಗರಾಜು ಅಂತ ಮಾಡಿದ್ದೀನಿ ಮಾತಾಡ್ತಿರ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಶೋಭಾ ಮೇಡಮ್ ಇದ್ದಾರೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ.
2: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರು, ಟ್ರ್ಯಾಕ್ಟರು ಮತ್ತು ಪಂಪ್ ಸೆಟ್ಗಳು
0: ಸರ್, ಅದು ನಮ್ಮಲ್ಲಿಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ ಸಾಲ ತಗೋಬೇಕಾಗುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನ ಕಮಿಟಿಗೆ ಇಟ್ಟು ಸೆಲೆಕ್ಷನ್ ಮಾಡಿಸ್ಬಿಟ್ಟು ಅದು ಅರ್ಜಿನ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಸ್ಯಾಂಕ್ಷನ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಷ್ಟ ಇರುತ್ತೆ, ಅದ್ರಲ್ಲಿ 1 ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ. 5 ಲಕ್ಷ ಆದ್ರೆ 20% ಸಬ್ಸಿಡಿ ಬರುತ್ತೆ, ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ. ಅದು ಕೃಷಿ ಇಲಾಖೆ ವ್ಯಾಪ್ತಿ ಬರುತ್ತೆ, ನಮ್ಮಲ್ಲಿ ಮಾಡ್ಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗ್ಬೇಕು.

0: ಈಗ ಪಿ ಎಚ್ ಡಿ ಮಾಡೋದು ಮತ್ತೆ ಫರ್ದರ್ ಫಾರಿನ್ ಹೋಗೋದಕ್ಕೆಲ್ಲ ಬೆನಿಫಿಟ್ ಸಿಗುತ್ತೆ ಮೇಡಮ್.
1: ಹೌದು, ಫಾರಿನ್ ಹೋಗೋ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 lakh ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ. ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ.
2: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದರೆ ವಿದೇಶಿ ಶಿಕ್ಷಣ ಮಾಡೋರಿಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ, ಅಂದರೆ ಹೇಗೆ ಮೇಡಮ್, ಯಾವ ಥರ ಇದನ್ನು ಪಡೆದುಕೊಳ್ಬೇಕು, ಯಾವ ಥರ ಒಂದು ಉನ್ನತ ವ್ಯಾಸಂಗ ಮಾಡೋರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಹೇಗೆ ಮೇಡಮ್?
1: ಇದು ಸ್ನಾತಕೋತ್ತರ ಪದವೀಧರರಿಗೆ, ಪಿ ಎಚ್ ಡಿ ಪದವರಿಗೆ, ಇದೇ ಅದೇ ಫಾರಿನ್ ಎಜುಕೇಷನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಅದೇ ಗರಿಷ್ಠ 50 lakh, ವರ್ಷಕ್ಕೆ 25 lakh 50 lakhದವರೆಗೆ ಸಾಲ ಕೊಡ್ತೀವಿ ನಾವು, ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ,
2: ಪಿ ಎಚ್ ಡಿ ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡತಕ್ಕಂಥ 50 lakh ಅಷ್ಟು ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಮೇಡಮ್ ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ದೆ ರೀತಿನಲ್ಲ ಅವ್ರು ಮರುಪಾವತಿ ಮಾಡ್ಬೇಕು ಅಂತ
1: ಅಂದ್ರೆ, ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಯಲ್ಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ ಪಾಸ್ಪೋರ್ಟ್ ಕಾಲೇಜಿಂದ ಅಡ್ಮಿಷನ್ ಆರ್ಡ್ರು ಇದೆಲ್ಲ ಕೇಳ್ತೀವಿ, ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟು ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ ಅವರು ನಿವೇಶನ ಕೊಡೋದಾದ್ರೆ ಮೂಲ ಅವರು ಏನು ಕ್ರಯ ಪ್ರಕರಣ ಏನಿದೆ ದಾಖಲಾತಿಗಳೊಂದು ಲೀಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ, ಅವರು ಅದೇ ಅಭ್ಯರ್ಥಿಗಳಿಗೆ ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಅಡ್ಮಿನ್ ಅಪ್ರೂವಲ್ ಲಾಯರಿಂದ ತಗೋತಾರೆ ಅವರು ಕಚೇರಿಯಲ್ಲಿ. ಆ ಲಾಯರು ಅವರು ಇನ್ನೂ ಏನಾದ್ರು ದಾಖಲಾತಿ ಬೇಕು ಅಂತಂದರೆ ಅವರು ನಮಗೆ ತಿಳಿಸಿದ ನಂತರ ನಾವು ಪುನಃ ಏನು ಬೇಕು ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನು ದಾಖಲಾತಿ ಪುನಃ ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನು ಬೇಕು ತಗೊಳ್ಬೇಕು ಆದರೆ ಅದನ್ನು ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ ಡಿಬಿಟಿ
2: ಆಗುತ್ತೆ. ಮರುಪಾವತಿ ವ್ಯವಸ್ಥೆ ಹೇಗೆ ಮಾಡಬಹುದು?
1: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ಅದರ ನಂತರ ಲೋನ್ ಕಟ್ಟಬೇಕಾಗುತ್ತೆ.
2: ಪ್ರತಿ ತಿಂಗಳು ಅವ್ರು ಕಟ್ಕೊಂಡು ಹೋಗ್ಬೇಕು,
1: ಪ್ರತಿ ತಿಂಗಳು
2: ಕಟ್ಟಬೇಕಾಗುತ್ತೆ. ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲ್ಲ, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಇಲಾಖೆಯಿಂದ ಏನು ಅವರುಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಥವಾ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
1: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಪೇಪರಲ್ಲಿ, ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿಗೆ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವೈಸು ತಾಲೂಕು ಇಒ ಆಫೀಸಿಗೆ ಎಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನ ನೋಟಿಸ್ ಬೋರ್ಡಲ್ಲಿ ಹಾಕೋಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು, ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ಟಾಫ್ಗಳು ಕಡಿಮೆ ಇರೋದ್ರಿಂದ, ತಾಲೂಕಲ್ಲಿ ಒಬ್ಬರು ಇರ್ತಾರೆ, ಅದರಿಂದ ಕಷ್ಟ.
2: ಮೇಡಮ್, ಈಗ ಒಂದು ಜಿಲ್ಲೆಯಲ್ಲಿ ಈಗ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಿಲ್ಲೆಗೆ ಎಷ್ಟು ಮಂದಿ ಈ ಒಂದು ಫಲಾನುಭವಿಗಳ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಮೇಡಮ್? ಹೇಗೆ
1: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬ ಕಡಿಮೆ ಇತ್ತು, ಈ ವರ್ಷ ನಮಗೆ ಎಲ್ಲ ನಿಗಮದಿಂದ ಸೇರಿ 2700 ಫಲಾನುಭವಿಗಳಿಗೆ 50 crore ಹಣ ಬಿಡುಗಡೆ ಆಗಿರುತ್ತೆ.
2: 2700 ಜನಕ್ಕೆ 50 crore ಹಣ ದೇವರಜರ್ಸ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಸೊ ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
1: ಯೋಜನೆ ಎಲ್ಲಾ ಯೋಜನೆಗಳು ಸೇರಿ ನಮಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
2: ಸೊ ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ,
1: ಇಷ್ಟು ಗುರಿ ನಿಗದಿಪಡಿಸಿದ್ರು, ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
2: ಮೇಡಮ್, ಈ ವರ್ಷ ಅಂದ್ರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರ್ಬೋದು ಅಥವಾ ಸಾರಥಿ ಯೋಜನೆ ಇರ್ಬೋದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವ ಸಂದರ್ಭದಲ್ಲಿ ಅರ್ಜಿಗಳು

0: ಪ್ರಾರಂಭ ಆಗುತ್ತೆ ಹೇಗೆ ಮೇಡಮ್?
1: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬೇಕಿತ್ತು, ಆದರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದರ ನಂತರ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ.
0: ಮೇಡಮ್, ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆಯ ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹೇಗೆ ಈ ಒಂದು ಯೋಜನೆಯಲ್ಲಿ ಆ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ ಹೇಗೆ ಮೇಡಮ್?
1: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ, ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಅಂತದನ್ನ ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ ಮಾಡಿ ಅಂತ ಹೇಳಿ.
0: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತಾ, ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಯೋಜನೆಗಳು ಯಾವುದು ಇಲ್ವಾ ಹೇಗೆ?
1: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ. ಅದೇ ಎಜುಕೇಷನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವ್ರು ಎಲ್ಲ ಆಯ್ಕೆ ಆಗುತ್ತೆ.
0: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತು ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
1: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ, ಎಲ್ಲ ಸಾಲ ಯೋಜನೆಗಳೇ
0: ಎಲ್ಲ ಸಾಲ ಯೋಜನೆಗಳು ಸಹಾಯಧನಗಳನ್ನ ಪಡ್ಕೊಳ್ಳೋ ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
1: ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮ್ಮಿಂದನೇ ಆಗುತ್ತೆ, ಮತ್ತೆ ಹೊಲಿಗೆ ಯಂತ್ರ ಒಂದು ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟೋಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ
0: ಅನುಷ್ಠಾನಗೊಳಿಸ್ತೀವಿ. ಜೊತೆಗೆ ಈಗ ಒಂದ್ ವೇಳೆ ತಾವು ಹೇಳಿದ್ರಿ, ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದ್ ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ ಯಾವ ತರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರು, ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತಂದಾಗ ಏನು ಇಲಾಖೆಯಿಂದ ಏನಾದ್ರು ಅವ್ರಗಳಿಗೆ ಬೇರೆ ತರ ವ್ಯವಸ್ಥೆ ಇರುತ್ತಾ ಹೇಗೆ?
1: ನಮ್ಮಲ್ಲಿ ತಾಲೂಕು ಆಫೀಸರ್ಸ್ ಭೇಟಿ ಫಲಾನುಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ತಿದ್ದಂತವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
0: ಓಕೆ, ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನು ಅಂದರೆ ಮರುಪಾವತಿಯನ್ನು ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಮೇಡಮ್?
1: ಅದೇ ಸಾಲ ಕೊಟ್ಟು 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ. ಎಜುಕೇಷನ್ ಲೋನ್ ಆದರೆ 1000 ಎಜುಕೇಷನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮಗೆ ಎಜುಕೇಷನ್ ಲೋನಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ, ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದ್ದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
0: ಓಕೆ ಮೇಡಮ್, ಇದ್ರ ಜೊತೆಗೆ ಈಗ
1: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ, ಮನ್ನಾ ಆಗಲ್ಲ.
0: ಓಕೆ, ಈಗ ಮೇಡಮ್ ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ ಅಂದ್ರೆ, ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರಾ, ಅಥವಾ ಅದ್ರ ಪಡೆದುಕೊಂಡು ಏನಾರು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರು ತಾವು ಹೇಳ್ಬೋದು ಹೇಗೆ ಮೇಡಮ್?
1: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
0: ಹೌದು
1: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ ಇರುತ್ತೆ, ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅಲ್ಲಿ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100% ಯಶಸ್ವಿ.
0: ಹೌದು ಹೌದು. ಈಗ ತಮ್ಮಲ್ಲಿ
1: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
0: ಹೌದು. ಓಕೆ, ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದ್ರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ನೇನೋ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು ಅವರನ್ನ ಫಾಲೋಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
1: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರ, ಹೇಗೆ ಮೊದಲೇ ಇದ್ರಿ, ಯಶೋ

0: ಕತೆ ಎಲ್ಲ ತಗೊಳ್ತೀವಿ ನಾವು, ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
1: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳು ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನು ಸಂಪರ್ಕಿಸಬಹುದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನ ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
0: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತೀವಿ. ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದ್ರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಪಡ್ಕೊತಾರೆ.
1: ಮೇಡಮ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರೆ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ತಾವು 11 ವರ್ಗಗಳನ್ನು ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳಿಗೂ ಕೂಡ ಸೀಮಿತವಾಗಿ ಇದಿಂತೆ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲ ಯೋಜನೆಗಳನ್ನು ಕೂಡ ಎಲ್ಲ ವರ್ಗದ ಜನ?
0: ಎಲ್ಲ ಯೋಜನೆಗಳು ಎಲ್ಲ ನಿಗಮಗಳಲ್ಲೂ ಇದೆ. ಆದ್ರೆ ಅಂದ್ರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಹೆಸರು ಚೇಂಜ್ ಇದೆ, ಗಂಗಾಕಲ್ಯಾಣ ಯೋಜನೆ ಬದಲು ಜೀವಜಲ ಯೋಜನೆ ಅಂತ ಬಂದಿದೆ. ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
1: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೋದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
0: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ ಎಜುಕೇಶನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸಾರಥಿ, ಮತ್ತೆ ಪಂಚವೃತ್ತಿ ಯೋಜನೆ ಅಂದ್ರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ 5 ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
1: ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜನಾಂಗದವರು
0: ಮಾತ್ರ
1: ಪಡ್ಕೊಳ್ಬಹುದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ
0: ಇಲ್ಲ.
1: ಓಕೆ ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವನ ಪಡ್ಕೊಳ್ಬಹುದು?
0: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸ ನಿಗಮದ ಜೊತೆನೆ, ದೇವರಾಜ ಅರಸ ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ. ದೇವರಾಜ ಅರಸ ನಿಗಮದಲ್ಲಿ ಏನು ಸಾಲ ಕೊಡ್ತೀವಿ ಅದೇ ರೀತಿ ಇರೋ ಸ್ಕೀಮ್ಗಳು ಇದಾವೆ. ಸ್ವಾವಲಂಬಿ ಸಾರಥಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನು, ಎಲ್ಲ ಸ್ಕೀಮ್ಗಳು ದೇವರಾಜ ಅರಸ ನಿಗಮ.
1: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದರಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ? ಹೇಗೆ ಮೇಡಮ್?
0: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕೃಷಿ, ಕುರಿ ಸಾಕಾಣಿಕೆ, ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತೆ ಸ್ವಯಂ ಇದು ವ್ಯಾಪಾರ ಆದ್ರೆ ಯಾವ ವ್ಯಾಪಾರ ಅನ್ನಾದ್ರೂ ಮಾಡಬಹುದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದ್ರೆ ದಿನಸಿ ಅಂಗಡಿ ವ್ಯಾಪಾರ ಅಂದ್ರೆ ಎಲ್ಲ ವ್ಯಾಪಾರಕ್ಕೂ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದ್ರೆ ಹೇರ್ ಕಟಿಂಗ್ ಸೆಲೂನ್, ಹೇರ್ ಕಟಿಂಗ್ ಸೆಲೂನ್ ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸೇವಾ ಸವಿತಾ ಸಮಾಜ ನಿಗಮನೇ ಬೇರೆ
1: ಆಗಿರೋದ್ರಿಂದ
0: ಅಲ್ಲಿ ಸಾಲ ಸೌಲಭ್ಯ
1: ತಗೋಬೇಕು. ಮೇಡಮ್, ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನಗಳಿಗೆ ಅಂದ್ರೆ ಗ್ರಾಮೀಣ ಪ್ರದೇಶ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ, ಅಂದ್ರೆ ಹೇಗೆ ಯಾವ ತರ ಪಡ್ಕೊಳ್ಬೇಕು, ಎಲ್ಲ ಅಪ್ಲೈ ಮಾಡ್ಬೇಕು, ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನ ಈ ಯೋಜನೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಈಗ ಅರ್ಹ ಫಲಾನುಭವಿಗಳು ಯಾವ ತರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ತರ ಲೈಸೆನ್ಸ್ ಅನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಮೇಡಮ್?
0: ಅದೇ ಜಾತಿ ಅವ್ರದ್ದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು. ಅವರು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜೇನು ಈಗ ಕೇಳ್ತಾ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಒಂದು ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಕಂಪ್ನಿ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ

0: 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದು ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ ಎಂ ಡಿ ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿದ್ದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು ಡಿ ಬಿ ಟಿಗೆ K2ಗೆ ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟು. ಅವರು ಬ್ಯಾಂಕಿನ ಪಾಲಿನ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ ಅಲ್ಲ ಫಲಾನುಭವಿ ಅಲ್ಲ ಇದಕ್ಕೆ ಕೊಡ್ತಾರೆ, ಬ್ಯಾಂಕಿಗೆ ಅಲ್ಲ ಕಂಪ್ನಿಯವ್ರಿಗೆ ಅವರು ಕಾರು ಬಿಡುಗಡೆ.
1: ಓಕೆ ಮೇಡಮ್, ಒಂದು ಕರೆ ಇದೆ. ಹಲೋ
2: ಹಾಂ
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನನ್ನ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ ಬರ್ಬುರ್ ತಾಲೂಕು.
1: ಶಮಂತ್ ಕುಮಾರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ಅದೇನೇ ಸರ್, ಇದು ಓಬಿಸಿ ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಮಂಡಳ ಕಡೆಯಿಂದ ಏನೇನ್ ಸ್ಕೀಮ್ಗಳಿದೆ ಮಾಹಿತಿ?
1: ಇವತ್ತು ಮೇಡಮ್ ದೇವರಾಜ ಅರಸು ನಿಗಮದ ಬಗ್ಗೆ ಮಾತನಾಡ್ತಾರೆ, ಕೇಳಿಸ್ಕೊಳಿ ಓಬಿಸಿ ಸಂಬಂಧಪಟ್ಟಂತೆ ಆ ದೇವರಾಜ ಅರಸು ನಿಗಮದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ.
0: ಹಲೋ, ತಾವ್ ಯಾವ ಕ್ಯಾಸ್ಟ್ ತಮ್ದು? ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ಅಂದ್ರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು. 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನ್ ಇರ್ಬೇಕು, ಖುಷ್ಕಿ ಜಮೀನ್ ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು. ಅಂತವ್ರಿಗೆ ನಾವು ಸೌಲಭ್ಯ ಕೊಡ್ತೀವಿ. ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, RTC ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಯಿಂದ ಒಂದು ದೃಢೀಕರಣ ತಗೋಬರ್ಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ನ ಆನ್ಲೈನಲ್ಲಿ ಅರ್ಜಿ ಹಾಕೋಬೇಕು. ನಮಗೆ ಈ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ಬೋದು, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡಿಕೊಂಡು ಅರ್ಜಿ ಹಾಕಿ ಆನ್ಲೈನಲ್ಲಿ. ಗ್ರಾಮ 1ನಲ್ಲಿ ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ 8 ಎಕರೆ ಜಮೀನಿದೆ? ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
1: ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ, ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತಾರೆ, ಮೆಡಿಕಲ್ ಸೀಟ್
0: ಈಗ ಈ ವರ್ಷ ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
1: ಬರ್ತಾ ಇದಾರೆ, ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ತುಂಬಾ ಕೆಲವರುಗಳಿಗೆ ಗೊತ್ತಿರಲ್ಲ, ನಾವು ಫಾರಿನ್ ಅಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ? ಹೇಗೆ, ಯಾವ ತರ ಅಂದ್ರೆ ಈಗ ಮೆಡಿಕಲ್ ಮಾಡೋರು ಮಾತ್ರನ ಅಥವಾ PhD ಮಾಡೋರು ಮಾತ್ರನ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವರು ಸಾಲ ಸೌಲಭ್ಯವನ್ನು ಪಡಿಬೋದಾ?
0: ವ್ಯಾಸಂಗ ಅಂತಂದ್ರೆ ಎಲ್ಲಾ ಇದಕ್ಕೂ ಎಜುಕೇಶನ್ಗೂ ಕೊಡಲ್ಲ, ನಾವು ಸ್ನಾತಕೋತ್ತರ ಪದವಿಗಳಿಗೆ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ ಅಥವಾ ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
0: ಅಂದ್ರೆ ಅವರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು. ಫಸ್ಟ್ ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ, ಮ್ಯಾಕ್ಸಿಮಮ್ 32 ವರ್ಷ 18 ರಿಂದ 32 ವರ್ಷದೊಳಗೆ ಇರಬೇಕು.

0: ವಯಸ್ಸಿನ ದೃಢೀಕರಣ
1: ಅಂದ್ರೆ ಇವರು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಪ್ರವೇಶ ಪತ್ರ ವೀಸಾ ಪಾಸ್ಪೋರ್ಟ್ ಏರ್ ಟಿಕೆಟ್ ಪ್ರತಿ ಒದಗಿಸಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಮತ್ತೆ QR ಕೋಡ್ ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ 1000 QR ಕೋಡ್
0: ಓಕೆ ಮೇಡಮ್ ಅದ್ರ ಬಗ್ಗೆ ಮಾತಾಡೋಣ ಮತ್ತೊಂದು ಕರೆ ಇದೆ ಹಲೋ ಹಲೋ
2: ಹಲೋ
0: ಹಾಂ ನಮಸ್ತೆ ತಮ್ಮ ಹೆಸರು
2: ಗೋವಿಂದರಾಜ್ ಅಂತ ಹೇಳಿ
0: ಹಾಂ ಗೋವಿಂದರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ
2: ಸರ್ ಇವಾಗ ದೇವರಾಜ್ಯ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದ್ರೂ ಅವಕಾಶ ಇದೆಯಾ ಮತ್ತೆ ಅದರಿಂದ ಸಬ್ಸಿಡಿ ಬರುತ್ತೆ
1: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ ಇದೆ ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ ಹಲೋ ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ
0: ಓಕೆ ಧನ್ಯವಾದಗಳು ಗೋವಿಂದರಾಜ್ ಅವರೇ ಮೇಡಮ್ ಈಗ ತಾವು ಹೇಳ್ತಾ ಇದ್ರಿ ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ಈಗ ಅದನ್ನು ಅವರು ಮರುಪಾವತಿ ಮಾಡಬೇಕು ಅಂದರೆ ಅವರು ಉದ್ಯೋಗಕ್ಕೆ ಸೇರಿದ ನಂತರದಲ್ಲೇ ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಷನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡಬೇಕಾ ಹೇಗೆ ಮೇಡಮ್
1: ಎಜುಕೇಷನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡಬೇಕಾಗುತ್ತೆ ಅಂದ್ರೆ ಅದು 36 ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ ಈಗ 60 ಕಂತು
0: ಮಾಡಿದ್ದಾರೆ ಈ ಒಂದು ಯೋಜನೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಯಾವಾಗ ಬೇಕು ಅರ್ಜಿ ಆಗುತ್ತೆ ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು
1: ಕಾಲಮಿತಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ
0: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ ಮಾತ್ರ
1: ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ ಅದೇ ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ ಯಾವಾಗಾದ್ರೂ ಅರ್ಜಿ ಹಾಕೋಬಹುದು ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ ಇದು ಸ್ವಯಂ ಉದ್ಯೋಗ ಇದಕ್ಕೆಲ್ಲ ಇಂತ ತಿಂಗಳು ಅಂತ ಇರುತ್ತೆ ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅದನ್ನ ಕ್ಲೋಸ್ ಮಾಡ್ತಾರೆ
0: ಮೇಡಮ್ ಈಗ ತಮ್ಮ ಇಲಾಖೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡೆದುಕೊಳ್ಬೇಕು ಅಂದ್ರೆ ಕೆಲವು ಸಾಮಾನ್ಯ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ ಒಂದು ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನು ಹೇಗೆ ಭೇಟಿ ಮಾಡಬಹುದು ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸಬಹುದು ಮೇಡಮ್
1: ಕಚೇರಿ ವಿಳಾಸ ಸರಸ್ವತಿಪುರಂ ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ ಅಪೋಲೋ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ ಸರಸ್ವತಿಪುರಂ
0: ಮೇಡಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್
1: ಅಂದ್ರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು ಸಾಲ ಪಡೆದು ಮರುಪಾವತಿನ ಮಾಡಬೇಕು ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸಿಕೊಳ್ಳಿ ಅಂತ ನಾನು
0: ಓಕೆ ತುಂಬ ಧನ್ಯವಾದಗಳು ಮೇಡಮ್ ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜರಸ ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕೇಳುಗರೆ ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಡಿ ದೇವರಾಜರಸ ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಡಿ ದೇವರಾಜರಸ ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ನಮಸ್ಕಾರ
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು ಸೇತುವೆ

0: ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಕೇಳುಗರೆ ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು,

ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಯಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ

0: ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ದಿನ ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಜನಧ್ವನಿ ಬಾನುಲಿ ಕೇಂದ್ರದ ವ್ಯವಸ್ಥಾಪಕರಾದ ಶ್ರೀಯುತ ನಿಂಗರಾಜುರವರು ಹಾಗೂ ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಶಿಲ್ಪಾ, ಸಮಿದ, ಕಲಾವತಿ, ಮಹೇಂದ್ರ, ಜಯಶೀಲರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಇನ್ನು ಮುಂದೆ ನಮ್ಮನೆಯಲ್ಲಿ ಇದ್ದ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಬಿಸಿಲಿಗೆ ನೆರಳಿನಂತೆ, ಈರುಳಿಗೆ ಬೆಳಕಿನಂತೆ, ಬಾಳಿಗೆ ಕಣ್ಗಳಂತೆ, ಮಗುವಿನ ಪ್ರೀತಿಯಂತೆ.

0: ಈಶ್ವರೇ. ಸರಗುರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಜನಧ್ವನಿ ಬಾನುಲಿ ಕೇಂದ್ರದ ವ್ಯವಸ್ಥಾಪಕರಾದ ಶ್ರೀಯುತ ನಿಂಗರಾಜುರವರು ಹಾಗೂ ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಶಿಲ್ಪಾ, ಸ್ವಮಿದ, ಕಲಾವತಿ, ಮಹೇಂದ್ರ, ಜಯಶೀಲಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ

0: ಇನ್ನು ಮುಂದೆ ಕೇಳಿ ಬರೋಣ. ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 36 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಅರೆಗಣ್ಣು ನಮದೆಂದು
4: ಅರೆಗಣ್ಣು ನಮದೆಂದು
3: ಕೊರ ಕೊರಗಿ ಫಲವೇನು
4: ಕೊರ ಕೊರಗಿ ಫಲವೇನು
3: ಅರೆ ಬೆಳಕು ಧರೆಯೊಳ್
4: ಅರೆ ಬೆಳಕು ಧರೆಯೊಳ್
3: ಎಂದ್ ಒರಲಿ ಸುಖವೇನು
4: ಎಂದ್ ಒರಲಿ ಸುಖವೇನು
3: ಇರುವ ಕಣ್
4: ಇರುವ ಕಣ್
3: ಇರುವ ಬೆಳಕಿನೊಳ್
4: ಇರುವ ಬೆಳಕಿನೊಳ್
3: ಆದಿನಿತ ನೋಡಿ
4: ಆದಿನಿತ ನೋಡಿ
3: ಪರಕಿಸಿದೊಡೆ ಅದು ಲಾಭ
4: ಪರಕಿಸಿದೊಡೆ ಅದು ಲಾಭ
3: ಮಂಕುತಿಮ್ಮ
4: ಮಂಕುತಿಮ್ಮ.
3: ಸೊ ಬೆಳಕು ಕಣ್ಣಿನ ನಡುವೆ ಇರುವಂತಹ ಒಂದು ಆಟವನ್ನ ಡಿವಿಜಿಯವರು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಮಂದಾಕ್ಷಿ ನಮಗಿದೆ, ನಮಗೆ ಪೂರ್ತಿ ಕಾಣಿಸ್ತಾ ಇಲ್ಲ ಅಂತ ನಾವು ಅಳ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಸಮಸ್ಯೆಗಳು ಎಷ್ಟೇ ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಬಗ್ಗದೆ ಸಮಸ್ಯೆಗಳಿಗೆ ಸೋಲದೆ ಸದಾಕಾಲ ಆಶಾದಾಯಕವಾದಂತಹ ಆಶಾಭಾವವನ್ನು ಮನಸ್ಸಿನಲ್ಲಿ ನಾವು ತುಂಬಿಕೊಂಡಿರಬೇಕು ಅನ್ನುವಂಥದ್ದು ಡಿ ವಿ ಜಿಯವರ ಕಗ್ಗದ ಅತ್ಯಂತ ಮುಖ್ಯವಾದಂತಹ ಒಂದು ಸಂದೇಶ. ಆ ಸಂದೇಶ ಇಲ್ಲಿ ಬಹಳ ಬಲವಾಗಿ ಪ್ರತಿಫಲಿತವಾಗ್ತಾ ಇದೆ. ಇದುವರೆಗೂ ನಾವು ನೋಡಿದ್ವಿ, ನಮಗೆ ಜೀವನದಲ್ಲಿ ಸರಿಯಾಗಿ ಕಾಣಿಸಲ್ಲ, ಮಂದಾಕ್ಷಿ ಇದೆ, ಜೀವನದ ಪಥವನ್ನು ಬೆಳಗುವಂಥ ಬೆಳಕು ಸಾಕಷ್ಟು ನಮಗೆ ಸಿಗ್ತಾ ಇಲ್ಲ, ಅದು ಏರುಪೇರುಗಳಾಗ್ತಾ ಇರುತ್ತೆ, ನಮಗೆ ಕಾಣಿಸಲ್ಲ ಅಂತ. ಜೊತೆಗೆ ಯಾವುದೋ ಒಂದು ಪರದೆ ಇದೆ, ಆ ಪರದೆ ಹಿಂದೆ ಎಲ್ಲ ಜೀವನದ ರಹಸ್ಯ ಸೇರ್ಕೊಂಡ್ಬಿಟ್ಟಿದೆ, ಸೊ ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗೆ ಈ ನಕಾರಾತ್ಮಕವಾದಂಥ ವಿಚಾರಗಳು ತುಂಬಿದ್ರೂ ಕೂಡ ಅಯ್ಯೋ ಇದು ಸರಿ ಇಲ್ಲ ಅಂತ ಅಂತ ಅಳ್ತಾ ಕೂತ್ಕೊಂಡಿದ್ರೆ ಅದೇನಾದರೂ ಸರಿ ಹೋಗುತ್ತಾ? ಅದೇನು ಸರಿ ಹೋಗಲ್ಲ. ಅದರ ಬದಲಿಗೆ ಅದನ್ನು ಬಿಟ್ಟು ಅದನ್ನು ದಾಟಿ ನಾನು ಏನು ಇದೆಯೋ ಅದನ್ನು ನಾನು ಉಪಯೋಗಿಸ್ಕೊಳ್ತಾ ಮುಂದಕ್ಕೆ ಹೋಗ್ತೀನಿ ಅನ್ನೋಂಥ ಮಾನಸಿಕ ಧಾರ್ಷ್ಟ್ಯ ನಮಗೆ ಬೇಕಾಗತ್ತೆ. ಸೊ ಅದನ್ನು ಇಲ್ಲಿ ಡಿ ವಿ ಜಿ ಅವರು ಬಹಳ ಪ್ರಮುಖವಾಗಿ ಎತ್ತಿ ತೋರಿಸ್ತಾ ಹೇಳ್ತಾ ಇದ್ದಾರೆ. ಅರೆ ಕಣ್ಣು ನಮಗೆ ಅಂಥೇಳಿ ಕೊರಗ್ತಾ ಕೊರಗ್ತಾ ಏನು ಪ್ರಯೋಜನ? ಸುಮ್ಮನೆ ಕೂತಿರ್ತೀವಿ, ನಾವೇನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಬೆಳಕು ಸಾಕಷ್ಟು ಇಲ್ವಲ್ಲಪ್ಪ ಅಂತ ನಾವು ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಆಗಲ್ಲ. ನಮ್ಮಲ್ಲಿ ಹೆಚ್ಚಿನ ಸರ್ತಿ ನಾವು ಮಾಡುವಂಥದ್ದು ಅದೇನೆ, ಅದು ಮಾಡೋದು ಸುಲಭ, ಆ ಥರ ಮಾಡುವಂಥದ್ದು ಬಹಳ ಸುಲಭ. ಏನು ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂಥೇಳಿ ಸುಮ್ಮನೆ ಕೂತ್ಕೊಂಬಿಡೋದು, ಅಯ್ಯೋ ನನಗೆ ಕಾಣಿಸ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಬಿಡೋದು, ಅದು ಬಹಳ ಸುಲಭ. ಅದು ಆಂತರಿಕವಾಗಿ ನಮ್ಮ ಸಾಮರ್ಥ್ಯವನ್ನು ಗುರುತಿಸ್ಕೊಳ್ಳದೆ ಅಥವಾ ಸಾಮರ್ಥ್ಯ ಇದ್ದರೂ ಕೂಡ ಸೋಮಾರಿತನದಿಂದಲೋ ಏನೋ ಒಂದು ಭಾವನೆಯಿಂದ ಮಾಡಬೇಕಾದಂಥ ಕೆಲಸದಿಂದ ನುಣಿಚಿಕೊಂಡು ತಪ್ಪಿಸ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ, ಇದನ್ನು ನಾವು ಬಹಳ ಸಾಮಾನ್ಯವಾಗಿ ಕಾಣ್ತೀವಿ. ಹಾಗೆ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ಅಂತಂದರೆ ಆಗದೇ ಇರೋದಕ್ಕೆ ಹೊರಗಿನ ಒಂದು ವಿಚಾರವೇ ಕಾರಣ ಅಂಥೇಳಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋಂಥ ಒಂದು ಪ್ರಯತ್ನವೂ ಕೂಡ ನಾವು ಬಹಳ ಸುಲಭವಾಗಿ ಮಾಡಿಬಿಡ್ತೀವಿ. ಸೊ ಅದು ಯಾವ ಕಾರಣಕ್ಕೂ ಕೂಡ ಆಕ್ಷೇಪಣೀಯ, ಅದನ್ನು ಸರಿಯಾಗಿ ನಾವು ಮಾಡಬಾರ್ದು, ಆ ರೀತಿ ಮಾಡಬಾರ್ದು

0: ಅಂತ ಹೇಳ್ತಾ ಡಿ ವಿ ಜಿಯವರು ಹೇಳ್ತಾರೆ, ಇರೋ ಸಾಮರ್ಥ್ಯದ ಬಗ್ಗೆ ನೀನು ಯೋಚನೆ ಮಾಡಪ್ಪ ಅಂತ. ಇರೋ ಕಣ್ಣು ಮಂದಾಕ್ಷಿ ನಿಜ, ಆದರೆ ಮಂದವಾಗಾದರೂ ಕಾಣಿಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು ಅಂತ. ಸೊ ನಾವು ವಿಶೇಷವಾಗಿ ವಿಶೇಷ ಚೇತನರು ಯಾರಿರ್ತಾರೆ ಅವ್ರ ಜೊತೆ ಕೆಲಸ ಮಾಡುವಾಗ ಈ ಮನೋಭಾವವನ್ನು ನಾವು ಬಹಳ ಕಾಣ್ತೀವಿ. ಈಗ ಅಕಸ್ಮಾತ್ ಯಾರಿಗೋ ದೃಷ್ಟಿದೋಷ ಇದೆ ಅಂತ ಅಂದ್ಕೊಳ್ಳೋಣ, ಆವಾಗ ಏನಾಗುತ್ತೆ, ಅವರಿಗೂ ಕೂಡ ಏನನ್ಸುತ್ತೆ, ಅಯ್ಯೋ ನನಗೆ ಕಣ್ಣು ಕಾಣಿಸಲ್ಲ ಅಂತ. ಸುತ್ತಮುತ್ತ ಇದ್ದವ್ರಿಗೆಲ್ಲ ಏನನ್ಸುತ್ತೆ, ಓ ಇವನಿಗೆ ಕಣ್ಣು ಕಾಣಿಸಲ್ಲ. ಹಾಗೆ ಯಾರೋ ಒಬ್ಬರು ದುರದೃಷ್ಟವಶಾತ್ ಅವ್ರಿಗೆ ಕಾಲು ಆಂಪ್ಯುಟೇಷನ್ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ, ಒಂದು ಕಾಲಿದೆ ಇನ್ನೊಂದು ಕಾಲು ಇಲ್ಲ, ಆವಾಗ ನಮ್ಗೆ ತಕ್ಷಣ ಕಾಣಿಸೋದೇನು, ಓಹ್ ಇವ್ರ ಕಾಲು ಇಲ್ಲ ಅಂತ. ಬಲಗಾಲು ಕಟ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಎಡಗಾಲು ಇದೆಯಲ್ಲ, ಇರೋಂಥ ಎಡಗಾಲಿನ ಕಡೆ ನಮ್ಮ ಗಮನ ಹೋಗಲ್ಲ, ಇಲ್ಲದೇ ಇರೋಂಥ ಬಲಗಾಲಿನ ಕಡೆ ನಾವು ಎತ್ತು ತೋರಿಸ್ತಾ ಓಹ್ ಇವನಿಗೆ ಕಾಲು ಇಲ್ಲ ಅಂತ ಮಾತಾಡ್ತೀವಿ. ಅದೇ ಮನೋಭಾವ ಆ ವ್ಯಕ್ತಿಯಲ್ಲೂ ಕೂಡ ಬಂದ್ಬಿಟ್ಟಿರುತ್ತೆ. ದುರದೃಷ್ಟವಶಾತ್ ಆ ಥರದ ಕೀಳರಿಮೆ ನಮ್ಮೆಲ್ಲರಲ್ಲೂ ಕೂಡ ಬಂದ್ಬಿಡುತ್ತೆ. ವಿಶೇಷವಾಗಿ ಯಾವುದೋ ಒಂದು ಇಲ್ಲ ಅನ್ನೋಂಥ ಭಾವನೆಯನ್ನೇ ನಮ್ಮ ಸಮಾಜ ಎತ್ತಿ ತೋರಿಸ್ತಾ ಇದ್ದರೆ, ಓ ನಿನಗದಿಲ್ಲ ನಿನಗದಿಲ್ಲ ಅಂತಲೇ ಹೇಳ್ತಾ ಇದ್ದರೆ ಅವ್ರ ಮನಸ್ಸಿನಲ್ಲೂ ಅದೇ ಬೇರೂರು ಬಿಡುತ್ತೆ, ನನಗೆ ಕಣ್ಣು ಕಾಣಲ್ಲ, ನನಗೆ ಕಾಲು ಇಲ್ಲ, ನನಗೆ ಕಿವಿ ಕೇಳಲ್ಲ. ಸೊ ಹಾಗೆ ಈ ಡಿಸೆಬಿಲಿಟಿ ಅನ್ನೋಂಥ ಪದ ಇದೆಯಲ್ಲ, ಆ ಡಿಸೆಬಿಲಿಟಿ ಪದವನ್ನು ನಾನು ಯಾವಾಗಲೂ ಬಿಡಿಸಿ ಹೇಳ್ತೀನಿ, ಡಿಸ್ ಎಬಿಲಿಟಿ ಅಂತ. ನಮಗೆ ಯಾವಾಗಲೂ ಆ ಡಿಸ್ ಅನ್ನೋದು ಮಾತ್ರ ಕಾಣಿಸ್ತಾ ಇರುತ್ತೆ, ಎಬಿಲಿಟಿ ಅನ್ನೋದು ಕಣ್ಣಿಗೆ ಕಾಣೋದೇ ಇಲ್ಲ. ಅದು ದುರದೃಷ್ಟ, ಯಾಕೆಂದರೆ ಕಣ್ಣು ಸರಿಯಾಗಿ ಕಾಣಿಸ್ದೇ ಇರೋಂಥ ವ್ಯಕ್ತಿಯಲ್ಲಿ ಬೇರೆ ಅನೇಕ ಸಾಮರ್ಥ್ಯಗಳಿರುತ್ತೆ, ಎಬಿಲಿಟೀಸ್ ಇರುತ್ತೆ, ಆ ಎಬಿಲಿಟೀಸ್ನ ನಾವು ನೋಡೋಕ್ಕೆ ಹೋಗಲ್ಲ. ಸೊ ಏನು ಇದೆಯೋ ಅದರ ಕಡೆ ನಮ್ಮ ಗಮನ ಹೋಗಬೇಕು, ಏನು ಇಲ್ಲವೋ ಅದನ್ನೇ ಎತ್ತಿ ಹಿಡಿತಾ ಹೋದರೆ ಇರೋದೂ ಕೂಡ ಕೆಲಸ ಮಾಡದೇ ಇರೋಂಥ ಪರಿಸ್ಥಿತಿಯನ್ನು ನಾವು ತಲುಪಿಬಿಡ್ತೀವಿ. ಸೊ ಹಾಗಾಗಿ ಇರುವ ಒಂದು ಸಾಮರ್ಥ್ಯಗಳನ್ನು ಚೆನ್ನಾಗಿ ಬಳಸುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಅದು ಕ್ರಮೇಣ ನಾವು ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಇರೋಂಥ ಸಾಮರ್ಥ್ಯದ ಕಡೆ ನಾವು ಗಮನ ಕೊಟ್ಟರೆ, ನನಗೆ ಎಷ್ಟು ಕಾಣಿಸುತ್ತೋ ಆ ದೃಷ್ಟಿಯನ್ನೇ ಬಳಸಿ ನಾನೇನೋ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟರೆ, ಆಗ ನನ್ನ ಶರೀರದಲ್ಲಿರುವಂಥ ಬೇರೆ ಅವಯವಗಳ ಸಾಮರ್ಥ್ಯ ಈ ದೃಷ್ಟಿಯ ಒಂದು ಸಾಮರ್ಥ್ಯಕ್ಕೆ ಸೇರಿಕೊಳ್ಳುತ್ತೆ. ಈಗ ಉದಾಹರಣೆಗೆ ಕಣ್ಣಿನ ದೃಷ್ಟಿ ಕಡಿಮೆ ಇದೆ ಅಂತಂದರೆ ಕಣ್ಣಿನಿಂದ ನಾನು ಏನು ತಿಳ್ಕೊಳ್ಬಹುದಾಗಿತ್ತೋ ಅದನ್ನು ಕೈಗಳು ನನಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತವೆ, ಯಾಕೆ ನಾನು ಅದನ್ನು ಮುಟ್ಟಿ ನೋಡಿ ಅರ್ಥ ಮಾಡಿಕೊಳ್ಬಲ್ಲೆ. ಸೊ ಹಾಗೆ ಇರುವ ಕಣ್ಣು ಮತ್ತು ಬೇರೆ ಎಲ್ಲ ಅವಯವಗಳು, ಆಗಲೇ ಕಳೆದ ಸರ್ತಿ ನಾನು ಹೇಳಿದಂಗೆ ಕಣ್ಣು ಅನ್ನುವಂಥದ್ದು ಒಂದು ಸಂಕೇತವಾಗಿ ಉಪಯೋಗಿಸಿದರೆ ಅದು ಇತರ ಅವಯವಗಳಿಗೂ ಹೊಂದಾಣಿಕೆ ಆಗುತ್ತೆ. ಸೊ ಇರೋಂಥ ಕಣ್ಣು ಇರೋಂಥ ಕೈ ಜೊತೆ ಸೇರಿಕೊಳ್ಳುತ್ತೆ, ಇರೋಂಥ ಕಿವಿ ಜೊತೆ ಸೇರಿಕೊಳ್ಳುತ್ತೆ, ಕಾಲಿನ ಜೊತೆ ಸೇರಿಕೊಳ್ಳುತ್ತೆ, ಹಾಗೆ ಸೇರಿಕೊಳ್ತಾ ಜೊತೆಗೆ ಇರುವ ಬೆಳಕು ಎಷ್ಟು ಕಾಣಿಸ್ತಾ ಇದೆಯೋ ಅಷ್ಟು ಅದನ್ನು ನಾವು ಆದಿನಿತ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನೋಡ್ತಾ ಇದ್ದರೆ, ನೋಡ್ತಾ ಪರೀಕ್ಷಿಸಿದೊಡೆ ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ, ಆಗ ಅಯ್ಯೋ ಏನಾಗ್ತಾ ಇಲ್ಲ ನನ್ನ ಕೈಲಿ ಅಂತ ಅಂದ್ಕೊಂಡಿದ್ದಂತಹ ಒಂದು ನಿರಾಶಾ ಭಾವ ಏನಿದೆಯೋ ಅದನ್ನು ದಾಟಿ ಲಾಭದ ಕಡೆ ನಾವು ಆಲೋಚನೆ ಮಾಡ್ತೀವಿ. ನಾನು ಏನು ಇದರಿಂದ ಗಳಿಸಬಲ್ಲೆ ಅನ್ನೋದ್ರ ಕಡೆ ನಾನು ಯೋಚನೆ ಮಾಡ್ತೀನಿ. ಏನು ಕಳ್ಕೊಂಬಿಟ್ಟೆ ನಿಜ, ಕಳ್ಕೊಂಡಿದ್ದೀನಿ ನಿಜ, ಆದರೆ ಇರೋದನ್ನು ಬಳಸಿ ಹೇಗೆ ಬೆಳೆಯಬಲ್ಲೆ ಅನ್ನೋದನ್ನು ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಅನ್ನೋಂಥ ಆಶಾಭಾವ ಪ್ರಬಲವಾಗಿ ಈ ಮುಕ್ತಕದಲ್ಲಿ ವ್ಯಕ್ತವಾಗಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 36 ಕುರಿತು ಎಸ್ ವಿ ವೈಯಮ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 6ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ಡಿಕೆ ಸರ್ಕಾರಕ್ಕೆ ಖಾತೆ ಸಂಕಟ. ಕೇರಳಂಗೆ ಮುಂಗಾರು ಪ್ರವೇಶ. ವಿವಿಧೆಡೆ ಬಿರುಗಾಳಿ ಸಹಿತ ಭಾರಿ ಮಳೆ, ಆಸ್ತಿಗೆ ಹಾನಿ. ಅಮ್ಮನಿಗಾಗಿ ಒಂದು ಗಿಡ ನೆಟ್ಟ ಸಚಿವೆ ನಿರ್ಮಲಾ ಸೀತಾರಾಮನ್. 30 ಎಕರೆಯಲ್ಲಿ 1 ಲಕ್ಷ ಗಿಡಗಳ ವನ. ವನ್ಯಜೀವಿ ವಲಯದಲ್ಲಿ ತ್ಯಾಜ್ಯ ತೆರವು. ಹಣದುಬ್ಬರ ಅಂದಾಜು ಹೆಚ್ಚಿಸಿದ ಆರ್ಬಿಐ. ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ. ನರೇಂದ್ರ ಮೋದಿ, ನನ್ನ ಆತ್ಮೀಯ ಸ್ನೇಹಿತ ಡೊನಾಲ್ಡ್ ಟ್ರಂಪ್. ಆರ್ಥಿಕ ವರ್ಷ 2025-26 GDP ಶೇಕಡ 7.7 ಪ್ರಗತಿ. ಗ್ರ್ಯಾಂಡ್ ಸ್ಲಿಮ್ ಗೆಲ್ಲುವತ್ತ ಜ್ವಾರೆವ್. ಅಥ್ಲೆಟಿಕ್ಸ್ ತಿತೇಶ್ ಉನ್ನತಿ ದಾಖಲೆ. ಭವಿಷ್ಯದ ಸರಣಿಗಳಲ್ಲಿ ಪ್ರಯೋಗಶಾಲೆ. ಶ್ರೇಯಸ್ ಅಯ್ಯರ್ಗೆ T20 ತಂಡದ ಸಾರಥ್ಯ. ಪಾಕಿಸ್ತಾನ ವಿರುದ್ಧ ಗೆದ್ದ ಭಾರತ ಫೈನಲ್ಗೆ. ಏಷ್ಯಾ ಯುವ ಹಾಕಿ ಮಹಿಳಾ ತಂಡಕ್ಕೆ ಟ್ರೈ ಬ್ರೇಕರ್ನಲ್ಲಿ ಸೋಲು. ಪ್ರಮುಖಾಂಶಗಳ ವಿವರಣೆ. ಡಿಕೆ ಸರ್ಕಾರಕ್ಕೆ ಖಾತೆ ಸಂಕಟ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡದಿದ್ದಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಮನವೊಲಿಕೆ ಯತ್ನ ಹಿರಿಯರ ಮುನಿಸು. ಬೆಂಗಳೂರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ 2ನೇ ದಿನದಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಜೂನ್ 3ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ, ರಾಮಲಿಂಗಾರೆಡ್ಡಿ ಸೇರಿದಂತೆ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಸಂಪುಟದ ಸಚಿವರಿಗೆ ಜೂನ್ 4ರಂದು ಖಾತೆ ಹಂಚಿಕೆ ಮಾಡಲಾಗಿದ್ದು ತಮಗೆ ನೀಡಿದ ಜಲಸಂಪನ್ಮೂಲ ಖಾತೆಯ ಬಗ್ಗೆ ಅಂದೇ ಬಹಿರಂಗವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದ ರಾಮಲಿಂಗಾರೆಡ್ಡಿ ತಮ್ಮ ಆಪ್ತರ ಮೂಲಕ ಮುಖ್ಯಮಂತ್ರಿ ಕಚೇರಿಗೆ ಶುಕ್ರವಾರ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶ. ವಿವಿಧೆಡೆ ಬಿರುಗಾಳಿ ಸಹಿತ ಭಾರಿ ಮಳೆ, ಆಸ್ತಿಗೆ ಹಾನಿ. ತಿರುವನಂತಪುರ. ಕೇರಳಂ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ವಿವಿಧ ಭಾಗಗಳಲ್ಲಿ ಶುಕ್ರವಾರ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಮಳೆ ಹೆಚ್ಚುತ್ತಿರುವ ಕಾರಣ ರಾಜ್ಯದ 8 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ವಾರಾಂತ್ಯದಲ್ಲಿ ಮಳೆ ಮತ್ತಷ್ಟು ಬಿರುಸು ಪಡೆಯುವ ಸಾಧ್ಯತೆ ಇದ್ದು ಶನಿವಾರದ ಮಟ್ಟಿಗೆ ಮಲ್ಲಪುರಂ, ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. 3 ಜಿಲ್ಲೆಗಳಲ್ಲಿ ಭಾನುವಾರವೂ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಅಮ್ಮನಿಗಾಗಿ ಒಂದು ಗಿಡ ನೆಟ್ಟ ಸಚಿವೆ ನಿರ್ಮಲಾ ಸೀತಾರಾಮನ್. 300 ಎಕರೆಯಲ್ಲಿ 1 ಲಕ್ಷ ಗಿಡಗಳ ವನ. ಕೋಡ್ಲಿಗಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಅಮ್ಮನಿಗಾಗಿ ಒಂದು ಗಿಡ ಯೋಜನೆಯ ಭಾಗವಾಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿಯಲ್ಲಿ ಶುಕ್ರವಾರ ಗಿಡ ನೆಟ್ಟು 300 ಎಕರೆ ಪ್ರದೇಶದಲ್ಲಿ ಮಿಯಾವಾಕಿ ಮಾದರಿಯಲ್ಲಿ 1 ಲಕ್ಷ ಹಣ್ಣಿನ ಗಿಡಗಳ ಕಾಡು ಬೆಳೆಸುವ ಯೋಜನೆಗೆ ಚಾಲನೆ ನೀಡಿದರು. ಚುನಾವಣೆ ವಿಳಂಬಕ್ಕೆ ಕ್ಷಮೆಯಾಚನೆ. ಬೆಂಗಳೂರು. 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುವಲ್ಲಿ ವಿಳಂಬ ಆಗಿರುವುದಕ್ಕೆ ಹೈಕೋರ್ಟ್ಗೆ ಕ್ಷಮೆಯಾಚಿಸುವ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿ ಪೂರ್ಣಗೊಳಿಸಲು ಪುನಃ 8 ವಾರಗಳ ಕಾಲಾವಕಾಶ ಬೀಡಿದೆ. ರಾಜ್ಯ ಚುನಾವಣಾ ಆಯೋಗವು ಈ ಬಾರಿ ಸರ್ಕಾರದ ವಿರುದ್ಧ 2024ರಲ್ಲಿ ಹೂಡಿರುವ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿ ವಿಭುಬಕ್ರ ನೇತೃತ್ವದ ವಿಭಾಗೀಯ ಪೀಠ ಶುಕ್ರವಾರ ವಿಚಾರಣೆ ನಡೆಯಿತು. ವನ್ಯಜೀವಿ ವಲಯದಲ್ಲಿ ತ್ಯಾಜ್ಯ ತೆರವು. HD Kote. ನಾಗರಹೊಳೆ ಹುಲಿ ಸುರಕ್ಷಿತ ಪ್ರದೇಶ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ TB Kuppe ವನ್ಯಜೀವಿ ವಲಯದಲ್ಲಿ ಅರಣ್ಯ ಇಲಾಖೆಯು ಪ್ರಕೃತಿಯಿಂದ ಪ್ರೇರಿತರಾಗಿ ಹವಾಮಾನಕ್ಕಾಗಿ ಮತ್ತು ಭವಿಷ್ಯಕ್ಕಾಗಿ ಎಂಬ ಧ್ಯೇಯವಾಕ್ಯದಡಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಫ್ರೆಂಡ್ ಆಫ್ ವೈಲ್ಡ್ ಲೈಫ್ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಉದ್ಬುರು ಗೇಟ್ನಿಂದ ಬಳ್ಳೆ ತನಕ ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಅನ್ನು ತೆರವುಗೊಳಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಣದುಬ್ಬರ ಅಂದಾಜು ಹೆಚ್ಚಿಸಿದ RBI. ಇಂಧನ ದರ ಏರಿಕೆಯಿಂದ ತಯಾರಿಕಾ ವೆಚ್ಚ ಹೆಚ್ಚಳ, ಮಲ್ಹೋತ್ರ. ನವದೆಹಲಿ, ಮುಂಬೈ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ದೇಶದ ಚಿಲ್ಲರೆ ಹಣದುಬ್ಬರ ದರವು ಶೇಕಡ 5.1ಕ್ಕೆ ಹೆಚ್ಚಳವಾಗಬಹುದು ಎಂದು RBI ಅಂದಾಜಿಸಿದೆ. ಈ ಮೊದಲು ಶೇಕಡ 4.6ರಷ್ಟಾಗಲಿದೆ ಎಂದು ಹೇಳಿತ್ತು. ಆದರೂ ಚಿಲ್ಲರೆ ಹಣದುಬ್ಬರವು RBIನ ಸಹಿಷ್ಣುತ ಮಟ್ಟವಾದ ಶೇಕಡ 2ರಿಂದ ಶೇಕಡ 6ರ ನಡುವೆಯೇ ಇದೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಜಾಗತಿಕ

ಜಾಗತಿಕ ಮಟ್ಟದಲ್ಲಿ ಇಂಧನ ಬೆಲೆ ಏರಿಕೆಯಾಗಿದೆ. ಇದರಿಂದ ದೇಶದ ರೀಟೇಲ್ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳವಾಗಿದ್ದು ತಯಾರಿಕಾ ವೆಚ್ಚ ಏರಿಕೆಯಾಗಿದೆ. ಇದು ಹಣದುಬ್ಬರ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದೆ. ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ನರೇಂದ್ರ ಮೋದಿ ನನ್ನ ಆತ್ಮೀಯ ಸ್ನೇಹಿತ, ಡೊನಾಲ್ಡ್ ಟ್ರಂಪ್. ವಾಷಿಂಗ್ಟನ್. ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಆತ್ಮೀಯ ಸ್ನೇಹಿತ ಎಂದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದ ಶೀಘ್ರದಲ್ಲಿ ಅಂತಿಮಗೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರನ್ನು ತುಂಬಾ ಇಷ್ಟಪಡುತ್ತೇನೆ, ನಮ್ಮಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಇದೆ, ಆದ್ದರಿಂದ ನಾವು ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಿದ್ದೇವೆ ಎಂದು ಗುರುವಾರ ಓವಲ್ ಕಚೇರಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ಗ್ರ್ಯಾನ್ ಸ್ಲಿಮ್ ಗೆಲ್ಲುವತ್ತ ಜ್ವಾರೆ. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಇಟಲಿಯ ಕಾಬೋಲಿ ಫೈನಲ್ ಗೇಮ್ ಪ್ಯಾರಿಸ್. ಜರ್ಮನಿಯ ಅಲೆಕ್ಸಾಂಡರ್ ಜಾರೆವ್ ಹಾಗೂ ಇಟಲಿಯ ಫ್ಲಾವಿಯೋ ಕೋಬಲಿ ಅವರು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಶುಕ್ರವಾರ ಫೈನಲ್ ಪ್ರವೇಶಿಸಿದರು. ಪ್ರಶಸ್ತಿ ಸುತ್ತಿನ ಪಂದ್ಯವು ಭಾನುವಾರ ನಡೆಯಲಿದೆ. ಎರಡನೇ ಶ್ರೇಯಾಂಕದ ಆಟಗಾರ ಜ್ವಾರೆವ್ ಚೊಚ್ಚಲ ಗ್ರ್ಯಾನ್ಸ್ಲಿಮ್ ಪ್ರಶಸ್ತಿ ಗೆಲ್ಲುವ ತಮ್ಮ ದೀರ್ಘಕಾಲದ ಕನಸನ್ನು ಸರಾಗಗೊಳಿಸುವ ಹಾದಿಯಲ್ಲಿ ತಾಪುಗಾಲಿಟ್ಟರು. ಫಿಲಿಪ್ ಶೆಟ್ರಿಯ ಅಂಕಣದಲ್ಲಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು 7-5, 6-2, 3-6, 6-3 26ನೇ ಶ್ರೇಯಾಂಕದ ಯಾಕೋಬ್ ಮೇನ್ಸಿಕ್ ಅವರನ್ನು ಸೋಲಿಸಿದರು. ಭವಿಷ್ಯದ ಸರಣಿಗಳಿಗೆ ಪ್ರಯೋಗ ಶಾಲೆ ಮುಲ್ಲನಾಪುರ. ಭಾರತ ಅಫ್ಘಾನಿಸ್ತಾನ ಏಕೈಕ ಟೆಸ್ಟ್ ಇಂದಿನಿಂದ. ಮುಲ್ಲನಾಪುರ. ದಕ್ಷಿಣ ಭಾರತವು ಅದ್ಭುತವಾದ ಕ್ರಿಕೆಟ್ ಸಂಸ್ಕೃತಿ ಹೊಂದಿದೆ, ಆದರೆ ಪಂಜಾಬ್ ರಾಜ್ಯದಲ್ಲಿ ಕೃಷಿ ಸಂಸ್ಕೃತಿ ಇದೆ ಎಂದು ಕ್ರಿಕೆಟ್ ದಿಗ್ಗಜ ಬಿಷಾನ್ ಸಿಂಗ್ ಬೇಡಿ ಅವರು ಕೆಲವು ವರ್ಷಗಳ ಹಿಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಾಸ್ಯ ಚಟಾಕಿ ಆರಿಸಿದರು. ಈ ಮಾತಿನ ಹಿನ್ನೆಲೆಯಲ್ಲಿ ಅವಲೋಕಿಸಿದರೆ ಪಂಜಾಬ್ ರಾಜ್ಯದಲ್ಲಿ ಈಗ 3ನೇ ಟೆಸ್ಟ್ ಕ್ರಿಕೆಟ್ ತಾಣವು ತಲೆ ಎತ್ತುತ್ತಿದೆ. ಶನಿವಾರದಿಂದ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ಮುಖಾಮುಖಿಯಾಗಲಿರುವ ಮಹಾರಾಜ ಯತೇಂದ್ರ ಸಿಂಗ್ ಕ್ರೀಡಾಂಗಣವೇ ಈ ತಾಣವಾಗಿದೆ. ಈ ಮೈದಾನದಲ್ಲಿ ನಡೆಯಲಿರುವ ಚೊಚ್ಚಲ ಟೆಸ್ಟ್ ಇದಾಗಿದೆ. ಇದು ಈಗ 31ನೇ ಟೆಸ್ಟ್ ತಾಣವಾಗಲಿದೆ. ಮುಂಬೈಯಲ್ಲಿ 3 ಟೆಸ್ಟ್ ತಾಣಗಳಿವೆ. ಇದಕ್ಕೆ ಬಿಟ್ಟರೆ ಪಂಜಾಬ್ ಈಗ ಈ ಸಾಲಿಗೆ ಸೇರಿದೆ. ಮೊಹಾಲಿಯಲ್ಲಿರುವ ಎಎಸ್ ಬಿಂದ್ರಾ ಕ್ರೀಡಾಂಗಣವು ಭಾರತದ ಪ್ರತಿಷ್ಠಿತ ಟೆಸ್ಟ್ ತಾಣಗಳಲ್ಲಿ ಒಂದಾಗಿದೆ. 16ನೇ ಸೆಕ್ಟರ್ ಕ್ರೀಡಾಂಗಣದಲ್ಲಿಯೂ ಟೆಸ್ಟ್ ಪಂದ್ಯಗಳು ಆಯೋಜನೆಗೊಂಡಿದ್ದವು. ಶ್ರೇಯಸ್ ಅಯ್ಯರ್ಗೆ ಟಿ20 ತಂಡದ ಸಾರಥ್ಯ. ಮುಂಬೈ. ಶ್ರೇಯಸ್ ಅಯ್ಯರ್ ಅವರು ಭಾರತದ ಟಿ20 ತಂಡದ ನೂತನ ನಾಯಕನಾಗಿ ಆಯ್ಕೆ ಮಾಡುವ ಬಗ್ಗೆ ಔಪಚಾರಿಕ ಘೋಷಣೆಯೊಂದು ಬಾಕಿಯಿದೆ. ಐರ್ಲೆಂಡ್ ಇಂಗ್ಲೆಂಡ್ ಪ್ರವಾಸಕ್ಕೆ ಮತ್ತು ಇದರ ನಂತರ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಭಾರತ ತಂಡವನ್ನು ಅಂತಿಮಗೊಳಿಸಲು ರಾಷ್ಟ್ರೀಯ ಆಯ್ಕೆ ಸಮಿತಿ ಶನಿವಾರ ಇಲ್ಲಿ ಸೇರಲಿದೆ. ಪಾಕಿಸ್ತಾನ ವಿರುದ್ಧ ಗೆದ್ದ ಭಾರತ ಫೈನಲ್ ಗೇಮ್. ಏಷ್ಯಾ ಯುವ ಹಾಕಿ ಮಹಿಳಾ ತಂಡಕ್ಕೆ ಟ್ರೈ ಬ್ರೇಕರ್ನಲ್ಲಿ ಸೋಲು. ಜಪಾನ್. ಭಾರತ ಹಾಕಿ ತಂಡವು ಶುಕ್ರವಾರ ಇಲ್ಲಿ ನಡೆದ 18 ವರ್ಷದೊಳಗಿನವರ ಪುರುಷರ ಏಷ್ಯಾ ಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಬಿದ್ದ ಎದುರಾಳಿ ಪಾಕಿಸ್ತಾನ ತಂಡದ ವಿರುದ್ಧ ಅಮೋಘವಾಗಿ ಆಡಿ 5-3 ಗೋಲುಗಳಿಂದ ಜಯಗೊಳಿಸಿತು. ಆಶೀಶ್ ಪುತ್ರಿ ಅವರ 4 ಗೋಲುಗಳು ಭಾರತದ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದವು. ಭಾರತ ಶನಿವಾರ ನಡೆಯಲಿರುವ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಎದುರಿಸಲಿದೆ. ಈ ದಿನದ ಶುಭಾಷಿತ. ಹಣದಿಂದ ಹಣದ ಹಸಿವು ಹೆಚ್ಚುತ್ತದೆಯೇ ಹೊರತು ತೃಪ್ತಿ ಸಿಗಲಾರದು. ಪ್ರೇಮ್ಚಂದ್.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 18. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663 18. ಧನ್ಯವಾದಗಳು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಜನಧ್ವನಿ ಬಾನುಲಿ ಕೇಂದ್ರದ ವ್ಯವಸ್ಥಾಪಕರಾದ ಶ್ರೀಯುತ ನಿಂಗರಾಜುರವರು ಹಾಗೂ ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಶಿಲ್ಪಾ, ಫಮಿದಾ, ಕಲಾವತಿ, ಮಹೇಂದ್ರ, ಜಯಶೀಲಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

ಇನ್ನು ಮುಂದೆ ಕೇಳಿಬರೋಣ ವಿಶ್ವ ಪರಿಸರ ದಿನದ ಹಿನ್ನೆಲೆ ಹಾಗೂ ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಎಚ್ಡಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. ಪರಿಸರದ ಸಂರಕ್ಷಣೆ ಕುರಿತು ಜಾಗೃತಿ ಹಾಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಮೀಸಲಿರಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗ್ತಾ ಇದೆ. ಹೌದು, ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಇದರ ಆಚರಣೆಯ ಗುರಿ ಉದ್ದೇಶಗಳು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶರಿಕೋಟೆ ತಾಲೂಕಿನ ಇಟ್ನಾ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಪರಿಸರ ದಿನದ ಕುರಿತು ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದು ಬರೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಸಮಸ್ತ ಕೇಳುಗರಿಗೂ ಸಹ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ.
0: ಮೇಡಮ್, ತಂಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೇಡಮ್, ನಾವು ಜೂನ್ 5 ವಿಶ್ವ ಪರಿಸರ ದಿನವನ್ನು ಹಲವಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೇಡಮ್. ಈ ಪರಿಸರ ದಿನ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಪರಿಸರ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್. ಹಾಗಿದ್ರೆ ಪರಿಸರ ಅಂದ್ರೆ ಏನು ಮೇಡಮ್? ಭೂಮಿಯ ಮೇಲೆ ಪರಿಸರದ ಮಹತ್ವ ಎಂತಹದ್ದು?
1: ಪರಿಸರ ಎಂದ್ರೆ ನಮ್ಮ ಸುತ್ತಮುತ್ತಲಿನ ಜೀವ ಜಗತ್ತು ಮತ್ತು ಅಜೀವ ವಸ್ತುಗಳ ಸಮೂಹ. ಗಾಳಿ, ನೀರು, ಮಣ್ಣು, ಮರಗಳು, ಪ್ರಾಣಿ, ಮಾನವರು, ಪರ್ವತಗಳು, ನದಿಗಳು, ಇವೆಲ್ಲವೂ ಪರಿಸರದ ಅಂಗಗಳಾಗಿವೆ. ಜೀವಿಗಳು ಬದುಕಲು ಅಗತ್ಯವಾದ ಎಲ್ಲಾ ಸಹಜ ಅಂಶಗಳ ಒಟ್ಟು ರೂಪವೇ ಈ ಪರಿಸರ. ಭೂಮಿಯ ಮೇಲೆ ಪರಿಸರದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಭೂಮಿಯ ಜೈವಿಕ ಸಿರಿಯು ಮಾನವ ಜನಾಂಗದ ಉಳಿವಿಗೆ ಅತೀ ಮುಖ್ಯ. ಪರಿಸರವಿಲ್ಲದೆ ಜೀವಿಗಳ ಅಸ್ತಿತ್ವವೇ ಸಾಧ್ಯವಿಲ್ಲ. ಉಸಿರಾಟಕ್ಕೆ ಗಾಳಿ, ಕುಡಿಯಲು ನೀರು, ತಿನ್ನಲು ಆಹಾರ ಪರಿಸರದಿಂದಲೇ ದೊರೆಯುತ್ತವೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಲಾಭಗಳೂ ಸಹ ಇವೆ. ಕಾಡುಗಳು ತಾಪಮಾನವನ್ನು ನಿಯಂತ್ರಿಸಿ ಮಳೆಪಾತಕ್ಕೆ ಸಹಾಯ ಮಾಡ್ತಾ ಹೋದ್ರೆ, ಅನೇಕ ಪ್ರಾಣಿ ಪಕ್ಷಿಗಳು ಹಾಗೂ ವೈವಿಧ್ಯಮಯ ಸಸ್ಯಗಳಿಗೆ ಪರಿಸರವೇ ಆಶ್ರಯವಾಗಿದೆ. ಸ್ವಚ್ಛ ಪರಿಸರ ಆರೋಗ್ಯಕರ ಜೀವನಕ್ಕೆ ಕಾರಣವಾಗ್ತಾ ಇದೆ. ಇಂಧನ, ಔಷಧಿ, ಆಹಾರ, ಮರದ ವಸ್ತುಗಳು, ಪ್ರಾಣವಾಯು, ಆಮ್ಲಜನಕ, ಪರಿಸರ ವ್ಯವಸ್ಥೆ ಉಳಿಯಲು ಪರಾಗಸ್ಪರ್ಶಕ ಸ್ತರಗಳು ಎಲ್ಲಾ ಈ ಪರಿಸರದಿಂದಲೇ ಸಿಗ್ತಾ ಇದೆ. ಇಷ್ಟೆಲ್ಲ ಮಹತ್ವಯುತವಾದ ಭೂಮಿಯ ಜೀವ ವೈವಿಧ್ಯವನ್ನು ಪಾಲಿಸಿ ಪೋಷಿಸುವ ನೈತಿಕ ಕಾರ್ಯ, ಅದನ್ನು ಸುಸ್ಥಿತಿಯಲ್ಲಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿರುವ ಮಹತ್ತರವಾದಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದು ನಮ್ಮ ಪರಿಸರದ ಬಗ್ಗೆ.
0: ಹಾಗಿದ್ರೆ ಮೇಡಮ್, ಈ ಜೂನ್ 5 ವಿಶ್ವ ಪರಿಸರ ದಿನವನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಈ ಜೂನ್ 5 ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಯಾವ ಕಾರಣದಿಂದ ಈ ಪರಿಸರ ದಿನಾಚರಣೆಯನ್ನ

0: ಈ ಜೂನ್ 5ರಂದು ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೇಡಮ್. ಇದರ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಯಾವುದೇ ದಿನಾಚರಣೆಗಳ ವಿಶೇಷತೆ ಅನ್ನೋದು ಹೇಗೆ ಶುರುವಾಯಿತು ಅನ್ನೋದ್ರ ಮೇಲೆ ನಿಂತಿದೆ. ಸ್ವೀಡನ್ ಅನ್ನ ಸ್ಟಾಕ್ ಹೋಮ್ನಲ್ಲಿ 1972ರಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್ ಮಾನವ ಪರಿಸರ ಸಮ್ಮೇಳನದಲ್ಲಿ ಪರಿಸರದ ಮಹತ್ವವನ್ನು ಮನಗಂಡಂತಹ ವಿಶ್ವ ರಾಷ್ಟ್ರಗಳು ಜೂನ್ 5ನೇ ತಾರೀಕನ್ನು ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿತು. ಆದರೆ 2 ವರ್ಷಗಳ ಕಾಲ ಚರ್ಚೆ ನಡೆಸಿ 1974ರ ಜೂನ್ 5ರಂದು ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನು ಅಮೆರಿಕದ ಸ್ಪೋಕನ್ ಎಂಬ ಊರಲ್ಲಿ ಆಚರಿಸಲಾಯಿತು. ಅದರ ಮೊದಲ ಥೀಮ್ ಬಂದು ಓನ್ಲಿ ಒನ್ ಅರ್ತ್, ಅಂದರೆ ಒಂದೇ ಭೂಮಿ.
0: ಹೌದು.
1: ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ಮತ್ತು ನಿರ್ದಿಷ್ಟ ಧ್ಯೇಯ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಹಾಗಾದರೆ ಈ ಥೀಮ್ನ ಹೇಗೆ ಕೊಡ್ತಾರೆ, ಯಾವ ದೇಶಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೆ ಅಂತ ತಿಳ್ಕೊಳ್ಳೋದಾದರೆ, ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇದು ಪರಿಸರ ದಿನದ ಅಧಿಕೃತ ಜಾಗತಿಕ ಥೀಮನ್ನು ಗೊತ್ತುಪಡಿಸುತ್ತೆ. ವಿಶ್ವ ಪರಿಸರ ದಿನವು ಸಾರ್ವಜನಿಕ ಸಂಪರ್ಕಕ್ಕಾಗಿ ಜಾಗತಿಕ ವೇದಿಕೆಯಾಗಿದ್ದು ವಾರ್ಷಿಕವಾಗಿ 143ಕ್ಕೂ ಹೆಚ್ಚಿನ ದೇಶಗಳು ಈ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಹೋಗುತ್ತೆ. ಇದು ಈ ದಿನಾಚರಣೆ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಒಂದು ಹಿನ್ನೆಲೆ ಆಗಿದೆ.
0: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ, ಹಾಗೆಯೇ ಜೂನ್ 5ರಂದು ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿತ್ತು ಮೇಡಮ್ ಈ ಆಚರಣೆ?
1: ಒಂದು ದಿನಾಚರಣೆ ಯಶಸ್ವಿ ಆಗಬೇಕು ಅಂದರೆ ಅದರದ್ದು ಉದ್ದೇಶ ತುಂಬ ಪ್ರಮುಖವಾಗಿರಬೇಕು. ಹೇಗೆ ಅದರ ಗುರಿ ಉದ್ದೇಶಗಳು ಅಂತ ನಾವು ತಿಳ್ಕೊಳ್ತಾ ಹೋದರೆ, ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದಾಗಿದೆ. ಅಂದರೆ ನಿಸರ್ಗದ ರಕ್ಷಣೆಗೆ ಸಕ್ರಿಯ ಕ್ರಮಗಳನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಗಿಡಮರಗಳನ್ನು ಬೆಳೆಸೋದು ಮತ್ತು ಅರಣ್ಯ ನಾಶವನ್ನು ತಡೆಯುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮಾಲಿನ್ಯ ನಿಯಂತ್ರಣ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಜನರಲ್ಲಿ ಪ್ರೇರೇಪಿಸುವಂಥದ್ದು ಕೂಡ ಸಹ ಇದೆ. ಇದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ನಾವು ಉತ್ತೇಜಿಸೋದು ಕೂಡ ಇದರದ್ದು ಉದ್ದೇಶ. ಇದರ ಜೊತೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿ ಪಡಿಸಲು ಅಭಿಯಾನಗಳನ್ನು ಆರಂಭಿಸೋದು ಮತ್ತು ಪರಿಸರ ಪ್ರತಿಯೊಂದು ಜೀವಿಗೆ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಇದರ ಪ್ರಮುಖ ಗುರಿ ಮತ್ತು ಉದ್ದೇಶಗಳಾಗಿವೆ.
0: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಿದ್ರೆ ಈ ವರ್ಷ ಅಂದ್ರೆ 2026ನೇ ಸಾಲಿನ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು, ಅದನ್ನ ವಿವರವಾಗಿ ತಿಳಿಸ್ಕೊಡಿ.
1: ವಿಶ್ವಸಂಸ್ಥೆಯ ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುವ ಈ ಪರಿಸರ ದಿನಕ್ಕೆ ಒಂದು ನಿರ್ದಿಷ್ಟವಾದ ಘೋಷವಾಕ್ಯವನ್ನು ನೀಡುತ್ತದೆ ಹಾಗೂ ಆಚರಿಸಲು ಕೆಲವೊಂದು ಹೋಸ್ಟ್ ದೇಶಗಳನ್ನು ಸಹ ಸೂಚಿಸುತ್ತೆ. ಪ್ರಸ್ತುತ ವರ್ಷದ ಅಂದರೆ 2026ರ ಈ ಪರಿಸರ ದಿನಾಚರಣೆಯ ಘೋಷವಾಕ್ಯ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಅಂದರೆ ಪ್ರಕೃತಿಯಿಂದ ಸ್ಫೂರ್ತಿ ಪಡೆಯೋಣ, ಅದು ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಅಂತ. ಅಂದರೆ ಈ ದಿನದ ಜಾಗತಿಕ ಕಾರ್ಯಕ್ರಮವನ್ನು ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಆಯೋಜಿಸಲಾಗಿದೆ. ಸೊ ಈ ವರ್ಷದ ಪರಿಸರ ದಿನಾಚರಣೆಯ ಘೋಷವಾಕ್ಯ ಬಂದು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್. ಆ ಒಂದು ದೇಶಗಳು ಅದನ್ನು ಹೋಸ್ಟ್ ಆಗಿ ತಗೊಂಡು ಆ ಕಾರ್ಯಕ್ರಮವನ್ನು ಏನೇನು ಮಾಡಬೇಕು ಆ ವರ್ಷದಲ್ಲಿ ಅನ್ನೋದನ್ನ ತಿಳಿಸ್ತಾ ಹೋಗಿರುತ್ತೆ. ಈ ವರ್ಷ ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಇದನ್ನ ಆಯೋಜನೆ ಮಾಡಿದೆ.
0: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆ ಅಂತದಾಗಿರ್ಬೋದು, ಪರಿಸರ ದಿನಾಚರಣೆ ದಿನ ಒಂದಷ್ಟು ಪರಿಸರನ ಸ್ವಚ್ಛತೆ ಮಾಡೋದಾಗಿರ್ಬೋದು, ಆ ದಿನ ಕೆಲವೊಂದು ಗಿಡಗಳನ್ನು ನೆಟ್ಬಿಟ್ಟು ಆಚರಣೆ ಮಾಡುವಂಥದ್ದು, ಕೆಲವೊಂದು ಸನ್ನಿವೇಶಗಳನ್ನು ನಾವು ಗಮನಿಸಿರ್ತೀವಿ. ಹಾಗಿದ್ರೆ ವಿಶ್ವ ಪರಿಸರ ದಿನಾಚರಣೆ ಸೂಕ್ತ ವಿಧಾನ ಹಾಗೂ ಅದರ ಅರಿವಿನ ಮಹತ್ವವನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ.
1: ಪರಿಸರ ದಿನಾಚರಣೆ ಅನ್ನೋದು ಕೇವಲ ಜೂನ್ 5ನೇ ತಾರೀಕು ಅಷ್ಟೇ ಮೀಸಲಾಗಿರುತ್ತೆ. ವರ್ಷದ ಬೇರೆ ದಿನಗಳಲ್ಲೂ ಕೂಡ ನಾವು ಅದನ್ನು ಮಾಡ್ತಾ ಹೋಗ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬರುವಂತ ಈ 5ನೇ ತಾರೀಕು ಆ ಒಂದು ದಿನದ ನೆನಪಿಗೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನ ನೆಡುವಂಥದ್ದು, ಪರಿಸರ ಜಾಗೃತಿ ಜಾಥಾ ಮತ್ತು ರ್ಯಾಲಿಗಳನ್ನ ನಡೆಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಚಿತ್ರಕಲೆ ಮತ್ತು ಚರ್ಚಾ ಸ್ಪರ್ಧೆಗಳನ್ನು ಆಯೋಜಿಸುವುದು, ನಾಟಕ ಪ್ರದರ್ಶನ ಮೈಮ್ ಶೋಗಳ ಮೂಲಕ ಪರಿಸರವನ್ನು ಉಳಿಸ್ಬೇಕು ಅಂತ ಈ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಶ್ರಮದಾನದ ಮೂಲಕ ಸುತ್ತಮುತ್ತಲಿನ

0: ಪ್ರದೇಶಗಳನ್ನ ಸ್ವಚ್ಛಗೊಳಿಸುವುದು, ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮವನ್ನ ಈ ಶಾರ್ಟ್ ರೀಲ್ಸ್ ಮತ್ತೆ ಶಾರ್ಟ್ ಫಿಲಮ್ಸ್ಗಳ ಮೂಲಕ ಜನವರಿಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ, ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ 400 ಮಿಲಿಯನ್ ಟನ್ ರಷ್ಟು ಹೊಸ ಪ್ಲಾಸ್ಟಿಕ್ ಅನ್ನ ಒನ್ ಟೈಮ್ ಯೂಸ್ಗೋಸ್ಕರ ನಾವು ಅದನ್ನ ಉತ್ಪಾದನೆ ಮಾಡ್ತಾ ಇದೀವಿ,
1: ಏಕಬಳಕೆ ಪ್ಲಾಸ್ಟಿಕ್.
0: ಹೌದು, ಆದ್ರೆ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಅದನ್ನ ಮತ್ತೆ ಮರುಬಳಕೆ ಮಾಡ್ತಾ ಇದಾರೆ. ಅದರಿಂದ ಆಗುವಂತಹ ಹಾನಿಗಳೇನೇನು ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನ ಕೆಲವ್ರಿಗೆ ಈಗ ಬೆಂಗಳೂರಂತ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಮರ ಗಿಡಗಳನ್ನ ನೆಡಲು ಜಾಗ ಇರೋದಿಲ್ಲ, ಅವ್ರುಗಳು ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋರ್ಗೆ ನಾವು ಉಡುಗೊರೆಗಳನ್ನ ಕೊಡೋದಕ್ಕೋಸ್ಕರ ನಾವು ಈ ಗಿಡಗಳನ್ನ ಉಡುಗೊರೆಯಾಗಿ ಕೊಡೋ ಅಂತಹ ಹೊಸ ಕ್ರಮಗಳನ್ನು ಸಹ ಇದು ಮಾಡ್ಬೋದು. ಉದಾಹರಣೆಗೆ, ನಮ್ಮ ಅಣ್ಣನ ಮಗನ ಹುಟ್ಟಿದ ಹಬ್ಬದ ಕಾರ್ಯಕ್ರಮಕ್ಕೆ ರಿಟರ್ನ್ ಗಿಫ್ಟ್ ಆಗಿ ಈ ಹೂವಿನ ಗಿಡಗಳನ್ನ ಅಥವಾ ಔಷಧೀಯ ಸಸ್ಯಗಳನ್ನ ನಾವು ಉಡುಗೊರೆಯಾಗಿ ಪಡೆದಿದ್ದು ಒಂದು ನಿದರ್ಶನ ನಿಮಗೆ ತಿಳಿಸ್ಬೋದು. ಇನ್ನೂ ಒಂದು ಕಾರ್ಯಕ್ರಮ ಮಾಡ್ಬೋದು, ಹೇಗೆ ಅಂದ್ರೆ ಹುಟ್ಟಿದ ಹಬ್ಬದ ನೆನಪಿಗಾಗಿ ಆ ಹೆಸರಿನಲ್ಲಿರುವಂತಹ ಅಕ್ಷರಗಳ ಸಂಖ್ಯೆಗೆ ಅನುಗುಣವಾಗಿನೂ ಸಹ ಗಿಡಗಳನ್ನ ನೆಡೆಸುವಂತಹದ್ದು ಒಂದು ಉತ್ಸಾಹವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮ ಆಗಿದೆ. ಹಾಗಾದ್ರೆ ಇದು ಪ್ರತಿಯೊಬ್ಬರ ವ್ಯಕ್ತಿಯ ಜವಾಬ್ದಾರಿಯನ್ನ ಅರಿತುಕೊಳ್ಳಲು ಈ ದಿನ ನೆರವಾಗುತ್ತೆ ಅಂತ ಹೇಳ್ಬೋದು. ಪರಿಸರ ನಾಶದಿಂದ ಭವಿಷ್ಯದಲ್ಲಿ ಎದುರಾಗುವಂತಹ ಗಂಡಾಂತರಗಳ ಬಗ್ಗೆ ಎಚ್ಚೆತ್ತುಕೊಳ್ಳಲು ಮತ್ತು ಪ್ರಕೃತಿಯನ್ನು ಗೌರವಿಸಲು ಇದು ಪ್ರೇರೇಪಿಸುತ್ತದೆ. ಮಾನವನ ಆರೋಗ್ಯ ಸಂರಕ್ಷಣೆ, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಮುಂದಿನ ಪೀಳಿಗೆಗೆ ಭದ್ರತೆಯನ್ನ ಕೊಡುವಂಥದ್ದು ಮತ್ತೆ ಈ ಇದರ ಎಲ್ಲದರ ಬಗ್ಗೆ ಅರಿವನ್ನ ಮೂಡಿಸುವಂಥದ್ದು ಕೂಡ ಆಗಿದೆ ಈ ಪರಿಸರ ದಿನಾಚರಣೆ.
1: ಹಾಗೇನೆ ಮೇಡಮ್, ಈ ಪರಿಸರದ ಸಂರಕ್ಷಣೆ ಬಗ್ಗೆ ಮತ್ತೆ ಪರಿಸರದ ಕುರಿತು ಜನರಲ್ಲಿ ಒಂದಷ್ಟು ಅರಿವು ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಾನೂನುಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ನಾವು ಗಮನಿಸ್ತೇವೆ ಮೇಡಮ್. ಆ ನಿಟ್ಟಿನಲ್ಲಿ ಈ ದಿನ ಈ ಪರಿಸರ ಸಂರಕ್ಷಣೆ ಕುರಿತಂತೆ ಇರುವಂತಹ ಕಾನೂನುಗಳಿಗಾಗಿರ್ಬೋದು, ನಿಯಮಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಮೇಡಮ್.
0: ಹೌದು, ಭಾರತದಲ್ಲಿ ಪರಿಸರ ರಕ್ಷಣೆಗಾಗಿ ಜಾರಿಯಲ್ಲಿರುವಂತಹ ಪ್ರಮುಖ ಕಾನೂನುಗಳು ಹೀಗಿವೆ. 1986 ಪರಿಸರ ಸಂರಕ್ಷಣೆ ಕಾಯ್ದೆ, 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಹಾಗೂ 1974 ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, 1981 ವಾಯುಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, ಮತ್ತು 1980 ಅರಣ್ಯ ಸಂರಕ್ಷಣೆ ಕಾಯ್ದೆ, 2002 ಜೈವಿಕ ವೈವಿಧ್ಯತೆಯ ಅಧಿನಿಯಮ. ಇದೆಲ್ಲರದರ ಜೊತೆಗೆ ಒಂದು ವಿಶೇಷ ನ್ಯಾಯಮಂಡಳಿಯನ್ನ ಕೂಡ ಸ್ಥಾಪಿಸಿದೆ. ಅದ್ಯಾವುದು ಅಂತ ಕೇಳಿದ್ರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಇದು ಪರಿಸರಕ್ಕೆ ಸಂಬಂಧಿಸಿದ ವಿವಾದಗಳಾಗಿರಬಹುದು, ನಷ್ಟ ಪರಿಹಾರ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು 2010 ಈ ವಿಶೇಷ ನ್ಯಾಯಮಂಡಳಿಯನ್ನ ಸ್ಥಾಪಿಸಲಾಗಿದೆ. ಮತ್ತೆ ಈ ಎಲ್ಲ ಮೇಲ್ಕಂಡ ಕಾನೂನುಗಳ ಉಲ್ಲಂಘನೆಯಾದರೆ ದಂಡನೆ ಮತ್ತು ಜೈಲು ಶಿಕ್ಷೆಗೆ ಅರ್ಹವಾಗಿರ್ತಾರೆ. ಇದಿಷ್ಟು ಕೂಡ ಕಾಯ್ದೆ ಮತ್ತು ನಿಯಮಾವಳಿಗಳು.
1: ಹಾಗೇನೆ ಮೇಡಮ್, ಸರ್ಕಾರ ಆಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಈ ಪರಿಸರ ಸಂರಕ್ಷಣೆ ಕುರಿತು ಎಷ್ಟೆಲ್ಲ ಕಾನೂನುಗಳು ಕಾಯ್ದೆಗಳು ಮಾಡಿದ್ರು, ಆದರೆ ಆ ಕಾನೂನುಗಳ ಬಗ್ಗೆ ಅವರು ಭಯವನ್ನು ಪಡೆದೆ ಪರಿಸರ ನಮ್ಮದು, ನಾವು ಪರಿಸರವನ್ನು ಉಳಿಸಿದ್ರೆ ಅದು ನಮ್ಮ ಭವಿಷ್ಯಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ ಅನ್ನೊಂದು ಮನಸ್ಸಲ್ಲಿದ್ದರೆ ಸಮುದಾಯದವರು ಯಾವುದೇ ಕಾನೂನಿಗೆ ಭಯಪಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಸಮುದಾಯ ಯಾವ ರೀತಿಯಾದಂಥ ಸೂಕ್ತ ಪಾತ್ರವನ್ನು ವಹಿಸಬೇಕಾಗಿದೆ ಮೇಡಮ್?
0: ಹೌದು, ಖಂಡಿತವಾಗಿ ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಮುದಾಯವು ಒಗ್ಗೂಡಿ ತಮ್ಮ ಹಳ್ಳಿ ಅಥವಾ ನಗರಗಳಲ್ಲಿ ಗಿಡಮರಗಳನ್ನು ನೆಡೋದು, ಕೆರೆ ಕುಂಟೆಗಳ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡುವುದು ಮತ್ತು ಪ್ಲಾಸ್ಟಿಕ್ ಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸ್ಬೋದು ಅಂತ ನಾನಾದರೂ ತಿಳಿಸ್ತೇನೆ. ಇದರ ಜೊತೆಗೆ ಗಿಡಮರಗಳನ್ನ ಬೆಳೆಸುವುದರ ಮೂಲಕ ವಾಯುಮಾಲಿನ್ಯ ಕಡಿಮೆಯಾಗಿ ಉತ್ತಮ ಮಳೆಯಾಗುತ್ತೆ ಮತ್ತೆ ಮಳೆ ಆಗಲು ನೆರವಾಗುತ್ತೆ ಅನ್ನೋದನ್ನ ಅವ್ರಿಗೆ ನಾವು ತಿಳಿಸ್ಬೇಕು. ಕಸವನ್ನ ಸರಿಯಾಗಿ ವಿಂಗಡಿಸಿ ಅದನ್ನ ವಿಲೇವಾರಿ ಮಾಡಬೇಕು. ಪ್ಲಾಸ್ಟಿಕ್ ಬದಲಿಗೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸುವಂಥದ್ದು, ನೀರನ್ನ ಪೋಲ್ ಮಾಡದೆ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡುವುದು, ಹಾಗೂ ಸೌರಶಕ್ತಿ ಮತ್ತು ಪವನಶಕ್ತಿ ಮುಂತಾದ ನವೀಕರಿಸಬಹುದಾದ ಇಂಧನ ಮೂಲಗಳನ್ನ ಬಳಸೋದ್ರಿಂದ ಈ ಪೆಟ್ರೋಲ್ ಡೀಸೆಲ್ ಅದಕ್ಕಿರುವಂತಹ ಕೆಲವೊಂದು ಪ್ರೆಷರ್ನ ನಾವು ಕಡಿಮೆ ಮಾಡಬಹುದು. ವಸ್ತುಗಳನ್ನ ಅನಗತ್ಯವಾಗಿ

ಬಿಸಾಡದೆ ಮರುಬಳಕೆ ಮತ್ತು ಮಿತ ಬಳಕೆ, ರೆಡ್ಯೂಸ್ ಅಂಡ್ ರೀಯೂಸ್ ಅಂತ ಕರಿತೀವಿ. ಇದನ್ನ ಮಾಡುವುದರ ಮೂಲಕ ಪ್ರತಿಯೊಬ್ಬರು ಸಹ ಈ ಪರಿಸರ ಉಳಿಸೋ ಅಲ್ಲಿ ಭಾಗಿಯಾಗ್ಬೋದು ಅಂತ ತಿಳಿಸ್ತೀನಿ ನಾನು.

0: ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಮಾತಾಡಿದ್ರಿ ಮೇಡಮ್, ಪರಿಸರ ಅಂತ ಬಂದಂಥ ಸಂದರ್ಭದಲ್ಲಿ ಕಾಡು ಬರುತ್ತೆ, ಕಾಡಲ್ಲಿರುವಂಥ ವನ್ಯಜೀವಿಗಳು ಬರ್ತವೆ, ಹಾಗೆಯೇ ನಮ್ಮ ಗ್ರಾಮ ಬರುತ್ತೆ, ಹಳ್ಳಿ ಬರುತ್ತೆ, ಇದೆಲ್ಲ ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಕೇವಲ ಪರಿಸರದ ಸಂರಕ್ಷಣೆಯಲ್ಲಿ ಸರ್ಕಾರ ಪಾತ್ರ ವಹಿಸೋ ಜೊತೆಗೆ ಸಮುದಾಯದ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮೇಡಮ್, ಈಗ ಪ್ರಸ್ತುತವಾಗಿ ನಮ್ಮ ವನಸಿರಿ ನಾಡು ಅಂದರೆ ಹೆಚ್ಚು ಕೂಡ ಸರಗೂರು ಅರಣ್ಯಕ್ಕೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದೆ, ವನ್ಯಜೀವಿಗಳನ್ನು ಹೆಚ್ಚಾಗಿ ಹೊಂದಿದೆ, ಬಹಳಷ್ಟು ವನ್ಯ ಸಂಪತ್ತನ್ನು ಹೊಂದಿದೆ ಮೇಡಮ್. ಇತ್ತೀಚಿನ ಕೆಲವೊಂದು ತಿಂಗಳುಗಳಲ್ಲಿ ನಾವು ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಗಮನಿಸಿದ್ವಿ. ಈ ನಿಟ್ಟಿನಲ್ಲಿ ಅರಣ್ಯ ಹಾಗೂ ವನ್ಯಜೀವಿಗಳಿಂದ ದೂರ ಇದ್ದು ಅದನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಸಾರ್ವಜನಿಕರಿಗೆ ಇದರ ಕುರಿತು ಯಾವ ರೀತಿಯಾದಂಥ ಜಾಗೃತಿ ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್?
1: ಮೊದಲಿಗೆ ನಾನು ಹೇಳಬೇಕು ಅಂದರೆ ಅವರ ಸ್ಥಾನದಲ್ಲಿ ನಾವಿದ್ದೀವಿ, ಅವರ ಜಾಗಗಳಲ್ಲಿ ನಾವೆಲ್ಲ ಇದ್ದೀವಿ. ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನುವಂತಹ ಒಂದು ಮಾತನ್ನು ಹೇಳ್ತೀನಿ. ನಮ್ಮನ್ನು ಪೊರಿತಾ ಇರುವಂತಹ, ನಮ್ಮನ್ನು ಪೊರೆಯುತ್ತಿರುವ ನೆಲ ಜಲ ಸೇರಿದಂತೆ ನಿಸರ್ಗದ ನಡುವೆ ಸ್ವಚ್ಛಂದದ ಬದುಕು ನಮ್ಮದಾಗಬೇಕಿದ್ದರೆ ಅದೆಲ್ಲವನ್ನ ನಾವು ಆರೋಗ್ಯಕರವಾಗಿ ಕಾಪಾಡಬೇಕು. ಪರಿಸರದ ಮೇಲಿನ ದೌರ್ಜನ್ಯ ಮತ್ತು ಆ ಸ್ಥಾನಗಳ ಹಸ್ತಕ್ಷೇಪವನ್ನು ಮೊದಲು ನಿಲ್ಲಿಸಬೇಕು. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಈ ಸುಂದರವಾದ ಭೂಮಿ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಸಹ ಸೇರಿದೆ. ಭೂಮಿ ಯಾವುದೂ ಸಹ ವಾದಿಸೋದಿಲ್ಲ ನಮ್ಮ ಜೊತೆ, ಅದು ಮಾತುಕತೆನೂ ಕೂಡ ನಡೆಸೋದಿಲ್ಲ, ಅದು ಕೇವಲ ಸೂಚನೆಗಳನ್ನಷ್ಟೇ ಕಳುಹಿಸ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಏರುತ್ತಿರುವಂತಹ ಸಮುದ್ರ ಮಟ್ಟ, ಕಾಡ್ಗಿಚ್ಚು, ಉಷ್ಣ ಅಲೆಗಳು, ಕರಗುತ್ತಿರುವ ಹಿಮನದಿಗಳು, ಮತ್ತು ನಾವು ಏನು ಗ್ಲೋಬಲ್ ವಾರ್ಮಿಂಗಿನ ಸಹಜ ಸ್ಥಿತಿಗಿಂತ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟುಕ್ಕಿಂತ ಹೆಚ್ಚು ತನ್ನ ಮಿತಿಯನ್ನ ದಾಟ್ತಾ ಇದೆ. ಅಂಡ್ ಇದ್ರ ಬಗ್ಗೆ ನಮಗೆ ದಶಕಗಳ ಹಿಂದೆಯೇ ವಿಶ್ವವು ಈ ಹವಾಮಾನ ಬದಲಾವಣೆಯ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ಕೊಟ್ಟಿವೆ, ಅದಾದ್ರೂ ನಾವು ಗಮನ ಹರಿಸಿಲ್ಲ. ಇನ್ನಾದ್ರೂ ಅದನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾದ್ರೆ ನನ್ನ ಸಮಸ್ತ ಕೇಳುಗರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಬನ್ನಿ ಹಿಂದೆ ಒಂದು ಸಸಿ ನೆಡೋಣ, ಪ್ಲಾಸ್ಟಿಕ್ ಬಳಕೆಯನ್ನ ಸಾಧ್ಯವಾದಷ್ಟು ತಗ್ಗಿಸೋಣ. ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ಬದಲಾವಣೆಗಳು ಈ ಪರಿಸರದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಸೊ ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ.
0: ಮೇಡಮ್, ಹಾಗೇನೆ ಈಗ ಯಾವುದೇ ಒಂದು ವಿಷಯದ ಕುರಿತು, ಯಾವುದೇ ಒಂದು ವಸ್ತುವಿನ ಕುರಿತು ಜಾಗೃತಿಯನ್ನು ಮೂಡಿಸಿ ಅದನ್ನು ಉಳಿಸೋ ಮತ್ತು ಬೆಳೆಸೋ ನಿಟ್ಟಿನಲ್ಲಿ ನಾವು ಮೂಲದಿಂದ ಕೆಲಸವನ್ನು ಶುರು ಮಾಡಬೇಕಾಗತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ಗಮನಿಸ್ತಂದ್ರೆ ತಾವು ಕೂಡ ಒಬ್ಬ ಶಿಕ್ಷಕಿಯಾಗಿ ಹಲವಾರು ಮಕ್ಕಳಲ್ಲಿ ಒಂದಷ್ಟು ಜ್ಞಾನವನ್ನು ತುಂಬ್ತಾ ಇದ್ದೀರಾ, ಒಂದಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಮೇಡಮ್. ಈ ನಿಟ್ಟಿನಲ್ಲಿ ಒಬ್ಬ ಶಿಕ್ಷಕಿಯಾಗಿ ಆಗಿರ್ಬೋದು ಅಥವಾ ಒಬ್ಬ ತಾಯಿಯಾಗಿ ಆಗಿರ್ಬೋದು, ಮಕ್ಕಳಲ್ಲಿ ಈ ಪರಿಸರದ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿ ಜಾಗೃತಿಯನ್ನು ಮೂಡಿಸಿ ಮುಂದೆ ಅವರು ಒಂದು ಒಬ್ಬ ಒಳ್ಳೆಯ ನಾಗರಿಕನಾಗಿ ಪರಿಸರದ ಸಂರಕ್ಷಣೆಯಲ್ಲಿ ತೊಡಸ್ಕೊಳ್ಳೋ ನಿಟ್ಟಿನಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅವರ ಪಾತ್ರ ಹೇಗಿರುತ್ತೆ?
1: ಹೌದು, ಈ ಪರಿಸರಕ್ಕೆ ಸಂಬಂಧಿಸಿದಂತೆ ಟೀಚರ್ಸ್ ಮತ್ತೆ ಪೋಷಕರು ಇಬ್ಬರಿಗೂ ಕೂಡ ಸಮನಾಗಿರುವಂತಹ ಜವಾಬ್ದಾರಿ ಇದೆ. ಆಸ್ ಎ ಟೀಚರ್ ಆಗಿ ನಾನು ಹೇಳೋದಾದ್ರೆ, ನಮ್ಮ ಶಾಲೆಯಲ್ಲಿ ನಮ್ಮದೇ ಆದಂತಹ ಒಂದು ಶಾಲಾ ಕೈತೋಟವನ್ನು ನಿರ್ಮಿಸುವಂಥದ್ದು, ಮತ್ತು ಆ ಶಾಲಾ ಕೈತೋಟಕ್ಕೆ ಮಕ್ಕಳನ್ನ ತೊಡಗಿಸ್ಕೋಬೇಕು. ಈ ಒಂದು ಗಿಡಗಳನ್ನ ಹಾಕೋಣ ಅಥವಾ ಪರಿಸರ ದಿನಾಚರಣೆಯ ಸಂಬಂಧವಾಗಿ ನಾವು ಸೀಡ್ ಬಾಲ್ ತಯಾರಿ ಮಾಡಿಬಿಟ್ಟು ಅದನ್ನ ದೂರದ ಕಾಡುಗಳಿಗೆ ಕಳಿಸುವಂಥದ್ದು, ಯಾಕೆಂದ್ರೆ ಇದೆಲ್ಲ ಚಟುವಟಿಕೆಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತೆ ಪಾತಿಗಳನ್ನ ಮಾಡಿ ಆ ಒಂದು ಗಿಡಗಳಿಗೆ ಹೇಗೆ ನೀರುಣಿಸ್ಬೇಕು, ಮತ್ತೆ ಇನ್ನೂ ಒಂದು ಚಟುವಟಿಕೆ ಹೇಳೋದಾದ್ರೆ, ನಾವು ನಮ್ಮ ಶಾಲಾ ಕೈತೋಟದಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಸಹ ಬೆಳೆದಿದ್ವಿ. ಮೆಂತ್ಯ ಸೊಪ್ಪು, ಸಬ್ಬಸ್ಗೆ, ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಈ ಥರದ್ದು ಮಕ್ಕಳಿಗೆ ಯಾವ ಲೆವೆಲ್ಗೆ ಅದ್ರದ್ ಬಗ್ಗೆ ಅರಿವು ಮೂಡಿತು ಅಂದ್ರೆ, ತಾವೇ ಪ್ರತಿದಿನಾನು ಬಂದು ನೀರು ಹಾಕುವಂಥದ್ದು, ಕಳೆಗಳನ್ನ ಕೀಳೋ ಅಂಥದ್ದು, ಆ ಗುಂಪು ಕೆಲಸಗಳಂತ ಏನಿತ್ತು ಆ ಗುಂಪು ಕೆಲಸಗಳಲ್ಲಿ ಅಲಾಟ್ ಮಾಡಿದಂತಹ ಮಕ್ಕಳುಗಳು ಬಂದು ಆ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಮತ್ತೆ ಅದೆಲ್ಲ ಆಗಿ ಬೆಳೆದು ನಿಂತಾಗ ಆ ಒಂದು ಹೆಸರು, ಆ ಸೊಪ್ಪುಗಳ ಹೆಸರುಗಳ ಜೊತೆಗೆ ನಾನು ಒಂದು ಅವುಗಳ ಬೊಟಾನಿಕಲ್ ನೇಮ್ಸ್ನು ಸಹ ಹೇಳಿದ್ದೆ. ಅದನ್ನು ಹೇಳೋದಕ್ಕೆ ಅವ್ರಿಗೊಂದು ಸ್ವಲ್ಪ ತಡವರಿಕೆ ಆದ್ರೂ ಅದನ್ನು ಕಲಿತು ಬಂದು ಆ ಹೆಸರುಗಳನ್ನು

ಹೇಳ್ತಾ ಇದ್ರು ಮಕ್ಕಳು. ಸೊ ಈ ರೀತಿನೂ ಕೂಡ ನಾವು ಮಕ್ಕಳಲ್ಲಿ ಆ ಇಂಟ್ರೆಸ್ಟ್ ನ ಬೆಳೆಸ್ತಾ ಹೋಗ್ಬೋದು. ಇನ್ನ ಮನೆಗಳು ಅಂತ ಕೇಳ್ತಾ ಹೋದ್ರೆ ಮನೆಗಳಲ್ಲೂ ಅಷ್ಟೇ, ಈಗ ಮುಂಚೆ ಅಷ್ಟು ನಮ್ಗೆ ಮನೆ ಮುಂದೆ ಜಾಗ ಇರೋದಿಲ್ಲ ಗಿಡಗಳನ್ನ ಹಾಕೋದಕ್ಕೆ, ಪಾಟ್ಗಳನ್ನ ಇದ್ ಮಾಡ್ಕೊಂಡು ಪಾಟ್ಗಳನ್ನ ಹಾಕುವಂಥದ್ದು. ಇನ್ನ ಮನೆ ಮೇಲೆ ಟೆರೆಸ್ ಗಾರ್ಡನಿಂಗ್ ಕೂಡ ಮಾಡಬಹುದು. ಇಲ್ಲಿ ಅವ್ರನ್ನೇ ಕರ್ಕೊಂಡೋಗಿ ನಾನು ಯಾವ್ಯಾವ್ದು ಗಿಡಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನನ್ನ ಮಗಳನ್ನ ನಾನು

0: ಸ್ನೇಕ್ ಪ್ಲಾಂಟು, ಈ ಪ್ಲಾಂಟ್ ಇದಕ್ಕೆ ಒಳ್ಳೇದು, ಈ ಒಂದು ಗಿಡ ಇದಕ್ಕೆ ಒಳ್ಳೇದು ಅಂತ ಆಕೆಗೆ ಬಂದಿದೆ. ಸೊ ಈ ತರ ದಿನ ಮಾಡ್ತಾ ಮಾಡ್ತಾ ಅಥವಾ ವರ್ಷಕ್ಕೆ ಒಮ್ಮೆ ಅವಳ ಹುಟ್ಟಿದ ಹಬ್ಬಕ್ಕೋ ಅಥವಾ ಇನ್ನೊಂದ್ ಯಾವ್ದಾರ ದಿನ ವಿಶೇಷವಾದ ದಿನಗಳಿಗೆ ಈ ರೀತಿ ಒಂದು ಗಿಡಗಳ ಮಾಹಿತಿ ಕೊಡೋದ್ರ ಮೂಲಕನೂ ಕೂಡ ನಾವು ಈ ಪರಿಸರದ ಮೇಲೆ ಒಂದು ಕಾಳಜಿಯನ್ನ ನಿಜವಾಗ್ಲೂ ಅವ್ರಿಗೆ ತರೋದ್ರಲ್ಲಿ ಟೀಚರ್ಸು ಮತ್ತೆ ಪೋಷಕರು ಇಬ್ರು ಸಮನಾಗಿ ಒಂದು ಜವಾಬ್ದಾರಿಯನ್ನ ತಗೋಬೇಕು ಅಂತ ಕೇಳ್ಕೊತೀನಿ ನಾನು.
1: ಮೇಡಮ್, ಹಾಗೇನೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಹಳಷ್ಟು ಸಮುದಾಯದ ಜನರಾಗಿರ್ಬೋದು ಅಥವಾ ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಬಳಕೆ ಅನ್ನೋದು ಕಂಡು ಬರ್ತಾ ಇದೆ. ಮೇಡಮ್, ಪ್ಲಾಸ್ಟಿಕ್ ಅನ್ನೋಂಥದ್ದು ಕೊಳೆಯದಿರೋಂಥ ವಸ್ತು, ಸಾವಿರಾರು ವರ್ಷಗಳು ಅದು ಭೂಮಿ ಮೇಲಿದ್ದರೂ ಅದು ಕೊಳೆಯೋದಿಲ್ಲ, ಅದನ್ನು ಪ್ರಾಣಿಗಳು ತಿಂದು ಅವುಗಳಿಗೂ ಕೂಡ ಅದು ಆರೋಗ್ಯ ಸಮಸ್ಯೆಯನ್ನು ಉಂಟಾಗ್ಬೋದು, ಅದನ್ನು ಸುಟ್ಟರೆ ಅದು ಕೂಡ ಪರಿಸರದ ಮೇಲೆ ಹಾನಿಯನ್ನು ಮಾಡೋಂಥದ್ದು, ವಾಯುಮಾಲಿನ್ಯ ಉಂಟು ಮಾಡೋಂಥದ್ದು, ಇದನ್ನು ನಾವು ಗಮನಿಸ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ದೇಶೀಯ ವಸ್ತುಗಳಾದಂತಹ ಪೇಪರ್ ಬ್ಯಾಗ್ ಆಗಿರ್ಬೋದು ಅಥವಾ ಬಟ್ಟೆ ಬ್ಯಾಗನ್ನು ಬಳಸೋ ಮುಖಾಂತರ ಈ ಒಂದು ಪ್ಲಾಸ್ಟಿಕ್ ನಿಯಂತ್ರಣವನ್ನು ಮಾಡೋ ನಿಟ್ಟಲ್ಲಿ ಮನೆ ಮಟ್ಟದಿಂದ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮೇಡಮ್?
0: ನಾವು ಎಲ್ಲೇ ಹೋಗೋದಾದ್ರೂ ಮೊದಲು ನಾವು ಒಂದು ಕೈಚೀಲ ತೆಗೆದುಕೊಂಡು ಹೋಗೋ ಅಂತ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಒಂದು ಮೊಬೈಲ್ನೇ ನಾವು ಕ್ಯಾರಿ ಮಾಡ್ತೀವಿ ಅಂತ ಅಂದ್ರೆ ಒಂದು ಕ್ಯಾರಿ ಬ್ಯಾಗ್ನ ತಗೊಂಡೋಗಕ್ಕಾಗಲ್ವಾ, ನಮಗೆ ಡೆಫಿನೆಟ್ ಆಗಿ ಆಗುತ್ತೆ. ಬಟ್ ಅಲ್ಲಿ ಹೋಗಿ ನಾವು ಯಾವಾಗ ಅಲ್ಲಿ ಪ್ಲಾಸ್ಟಿಕ್ ಬೇಡ, ಬಳಕೆ ಬೇಡ ಅಥವಾ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬೇಡ ಅಂತ ಹೇಳ್ತೀವೋ ಅವನು ಕೂಡ ಅದನ್ನ ಕೊಡೋದನ್ನ ತಪ್ಪಿಸ್ತಾ ಹೋಗ್ತಾನೆ, ಅಲ್ಲಿಂದ ಇದು ಮಾಡ್ಬೋದು. ಮತ್ತೆ ಅದು ಒನ್ ಟೈಮ್ ಪ್ಲಾಸ್ಟಿಕ್, ನಾವು ಒಂದ್ಸರಿ ತಗೊಂಡ್ ಬಂದ್ವಿ ಅಂದ್ರೆ ಅದು ಮತ್ತೆ ಉಪಯೋಗಕ್ಕೆ ಆಗೋದಿಲ್ಲ, ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಮನೇಲಿರುವಂತ ಹಿರಿಯರು ಓ ಇದು ಇನ್ನೊಮ್ಮೆ ಬೇಕಾಗುತ್ತೆ ಅಂತ ಅದನ್ನ ಮಡಚಿ ಮಡಚಿ ಮಡಚಿ ಎತ್ತಿಡೋ ಅಂಥದ್ದು. ಇದರಿಂದ ವಿಷಕಾರಿಕ ವಸ್ತುಗಳು ಕೂಡ ಬಿಡುಗಡೆ ಆಗ್ತಾ ಇರತ್ತೆ. ಮತ್ತೆ ನಾವು ಈ ರಸ್ತೆ ಬದಿಯಂತಹ ಕೆಲವೊಂದು ಹೋಟೆಲ್ಗಳಲ್ಲಿ ನೋಡ್ತೀವಿ, ಒಂದು ಪ್ಲೇಟ್ಗೆ ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಬಿಸಿ ಆಹಾರಗಳನ್ನ ಕೊಡ್. ದಯವಿಟ್ಟು ಇದನ್ನ ತಗ್ಗಿಸ್ಬೇಕು, ನಾವೇ ಕೇಳಿ ಇದು ಮಾಡುವಂಥದ್ದು. ಅಂದರೆ ಆ ಪ್ಲಾಸ್ಟಿಕ್ ಮೇಲಿರುವಂಥ ಆಹಾರಗಳನ್ನು ದಯವಿಟ್ಟು ತಗ್ಗಿಸ್ಬೇಕು ನಾವು. ಇನ್ನು ಇತ್ತೀಚಿನ ಮದುವೆ ಸಮಾರಂಭಗಳಲ್ಲಿ ನಾವು ನೋಡ್ತೀವಿ ಹಾಫ್ ಆಫ್ ಲೀಟರ್ದು ಒಂದು ವಾಟರ್ ಕ್ಯಾನ್ಗಳನ್ನು ಕೊಡ್ತಾ ಇರೋದು. ಈ ವಾಟರ್ ಕ್ಯಾನ್ಗಳನ್ನು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಇದನ್ನು ಪೇಪರ್ ಯುಕ್ತವಾದಂಥದ್ದು ಅಥವಾ ಈಗ ಒಂದು ಬ್ಯಾಂಬೂಯಿಂದ ಮಾಡಿರೋ ಅಂಥದ್ದು ಕೂಡ ಬರ್ತಾ ಇದೆ, ಪೇಪರ್ ಲೋಟಗಳು, ಅದನ್ನು ಬಳಸೋದ್ರ ಮುಖಾಂತರ ಕೂಡ ನಾವು ತಗ್ಗಿಸ್ಬೋದು ಅಂತ ಹೇಳ್ತೀವಿ. ಮತ್ತು ಮಕ್ಕಳುಗಳಿಗೆ ಸ್ಕೂಲ್ಗಳಿಗೆ ಕಳಿಸೋ ಅಂತಹ ವಾಟರ್ ಕ್ಯಾನ್ಗಳು ತುಂಬ ಕಳಪೆ ಮಟ್ಟದ ಪ್ಲಾಸ್ಟಿಕ್ಕಿಂದ ಆಗಿದೆ, ಸಿಪ್ಪರ್ ಆ ಥರ ಎಲ್ಲ ಬರ್ತಾ ಇರೋದು. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಸ್ಟೀಲ್ ಬಾಟಲ್ಗಳು ಅಥವಾ ಕಾಪರ್ ಬಾಟಲ್ಗಳಲ್ಲಿ ಕಳಿಸ್ಕೊಡಿ ಅಂತ ನಾನಾದರೂ ತಿಳಿಸ್ತೇನೆ.
1: ಹಾಗೇನೆ ಮೇಡಮ್, ಪ್ರತಿಯೊಂದು ಮನೆಯಲ್ಲೂ ಕೂಡ ಬಹಳಷ್ಟು ಕಸ ಆಗಿರ್ಬೋದು, ತ್ಯಾಜ್ಯಗಳಾಗಿರ್ಬೋದು ಉತ್ಪತ್ತಿ ಆಗ್ತಾ ಇರುತ್ತೆ ಮೇಡಮ್. ಮನೆ ಹಂತದಲ್ಲಿ ನಾವು ಕಸವನ್ನು ವಿಂಗಡಣೆ ಮಾಡೋದಾಗಿರ್ಬೋದು, ಸ್ಥಳೀಯ ಆಡಳಿತ ಸರ್ಕಾರದಿಂದ ಬರುತ್ತಾ ವಾಹನಕ್ಕೆ ನಾವು ಕಸವನ್ನು ಕೊಡೋದಾಗಿರ್ಬೋದು, ಈ ರೀತಿಯಾದಂಥ ಮನೆ ಹಂತದಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡಿ ಸರಿಯಾದ ಸೂಕ್ತ ಸ್ಥಳದಲ್ಲಿ ನಾವು ಅದನ್ನು ವಿಲೇವಾರಿ ಮಾಡಿದರೆ ಸಮುದಾಯದಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನಾಗಿರ್ಬೋದು, ಆ ಕಸದಿಂದ ಹರಡುವಂಥ ರೋಗಗಳ ರುಜಿನಿಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಮನೆಗಳಲ್ಲಿರುವಂತಹ ಕಸಗಳನ್ನು ನಿಜವಾಗ್ಲೂ ಅದನ್ನು ನೀಟಾಗಿ ವಿಂಗಡಿಸ್ಬೇಕು. ನಮಗೆ ಗೊತ್ತಾಗುತ್ತೆ ಇದು ಯಾವುದು ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ಕು ಅಥವಾ ಇ ವೇಸ್ಟಸ್ ಅಂತ ಕರಿತೀವಿ, ಅದನ್ನು ಕರೆಕ್ಟಾಗಿ ನಾವು ವಿಂಗಡಣೆ ಮಾಡಬೇಕು. ಮತ್ತು ವಿಂಗಡಣೆ ಮಾಡಿದಷ್ಟೇ ಅಲ್ಲದೆ ಅದನ್ನು ಕೊಡಬೇಕಾದರೂ ಸಹ ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ಅವ್ರಿಗೆ ಕೊಡಬೇಕು. ಬರೀ ನಮ್ಮ ಮನೆ ಕಸಗಳನ್ನು ನಾವು ವಿಂಗಡಿಸೋದ್ರಲ್ಲೇ ನಾವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ನಾವು ಮಾಡೋದಾದರೆ ಪಾಪ ಅವರು ಇಡೀ ಒಂದು ಏರಿಯಾದು ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗುವಂಥವ್ರು ಅವ್ರಿಗೂ ಕೂಡ ಅಷ್ಟೇ ಇದಾಗ್ತಾ ಇರುತ್ತೆ. ಮತ್ತು ಬಂದಾಗ ಅವ್ರಿಗೆ ಪ್ಲಾಸ್ಟಿಕ್ ಕಸ ಇದು ಅಥವಾ ಇದು ಹಸಿ ಕಸ, ಈ ಹಸಿ ಕಸಗಳ ಅಂತ ಬಂದಾಗ ಒಂದು ಉದಾಹರಣೆಗಳು ಹೇಳ್ತಾ ಹೋದ್ರೆ ತರಕಾರಿ ಸಿಪ್ಪೆಗಳು ಅಥವಾ ಸೌತೆಕಾಯಿ ಪೀಲ್ ಮಾಡಿರೋದು ಈ ಥರದ್ದು ಅಥವಾ ಸೊಪ್ಪು ಬಿಡಿಸಿರೋ ಅಂಥದ್ದು ಇದನ್ನೆಲ್ಲ ಒಂದು ಹಸಿ ಕಸ ಅಂತ ನೀವು ಇದು ಮಾಡಿದ್ರೆ, ಈ ಒಣ ಕಸಕ್ಕೆ ಅಂತ ಬಂದಾಗ ಮನೇಲಿ ಕಸ ಗುಡಿಸಿರೋ ಅಂಥದ್ದು ಅಥವಾ ಯೂಸ್ಡ್ ಪ್ಯಾಡ್ಸ್ಗಳು ಇವನ್ನೆಲ್ಲ ನಾವು ಒಣ ಕಸ ಅಂತ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿ ಅದನ್ನು ವಿಲೇವಾರಿ ಮಾಡೋ ಅಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಫಸ್ಟ್ ನಾವು ಇದನ್ನು ಮಾಡಲೇಬೇಕು. ಮತ್ತು ಮನೆಯಲ್ಲೇ ಎರಡು ಡಿಫ್ರೆಂಟ್ ಆಗಿರುವಂಥ ಡಸ್ಟ್ಬಿನ್ಗಳನ್ನ ಇಟ್ಟು ಆ ಮಗುಗೆ ಈ ಕಸನ ಇದಕ್ಕೆ ಹಾಕಬೇಕು ಅಂತ ಮನೇಲಿರೋರ್ಗೂ ಹೇಳಿ ಮತ್ತು ನಾವು ಕೂಡ ಅದನ್ನು ಪಾಲಿಸ್ತಾ ಹೋದರೆ ನಾವು ಒಬ್ಬರು ಮನೆ ಕೊಡೋದ್ರಿಂದ ಇಡೀ ಸಮುದಾಯದವರು ಕೊಡೋದ್ರಿಂದ ಸೊ ಇಡೀ ಏರಿಯಾನ ಕೂಡ ಕ್ಲೀನ್ ಆಗಿ ಇರುತ್ತೆ ಅಂತ ತಿಳಿಸ್ತೀನಿ.
1: ಅಂದರೆ ಸಮುದಾಯದಲ್ಲಿ ಆ ಬದಲಾವಣೆಗಳು ಬೇಕಾಗಿದೆ. ಆ ಬದಲಾವಣೆ ಮೊದಲಿಗೆ ನಮ್ಮ ಮನೆಯಿಂದ ನಾವು ಶುರು ಮಾಡಿದರೆ ನಮ್ಮನ್ನು ನೋಡಿದಂಥ ಸಮುದಾಯ ತನ್ನಂತಾನೆ ಒಂದೊಂದಾಗಿ ಪರಿವರ್ತನೆ ಆಗೋ ನಿಟ್ಟಿನಲ್ಲಿ ನಾವು ಕೂಡ ಒಂದು ನಾಂದಿಯನ್ನು ಆಡ್ಬೋದು ಅಂತ ಹೇಳ್ತಾ ಇದ್ದೀರಿ.
0: ಹೌದು ಹೌದು, ಫಸ್ಟ್ ನಮ್ಮನೆಯಿಂದನೇ ನಾವು ಶುರು ಮಾಡ್ಕೋಬೇಕು. ನಾವು ಮೊದಲು ನಾವೊಂದು ಸಸಿ ನೆಡೋಣ, ಆಮೇಲೆ ಪಕ್ಕದ ಮನೆಯವ್ರಿಗೆಲ್ಲೋಣ, ನಾವು ಕಸ ನೀಟಾಗಿ ನಿರ್ವಹಣೆ ಮಾಡೋಣ, ಆಮೇಲೆ ನಮ್ಮನ್ನು ನೋಡಿ ಅವರು ಇದು ಮಾಡ್ತಾರೆ.

0: ಅಂತ ತಿಳಿಸ್ತೀನಿ.
1: ಬಹಳ ಸಂತೋಷ ಮೇಡಮ್, ಸಾಕಷ್ಟು ವಿಚಾರಗಳನ್ನ ಈ ವಿಶ್ವ ಪರಿಸರ ದಿನದ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಅದರಲ್ಲೂ ಮಕ್ಕಳಿಗೆ ಈ ವಿಶ್ವ ಪರಿಸರ ದಿನದ ಕುರಿತು ಏನ್ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ?
2: ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಹಿಂದೆ
0: ಒಂದು ಗಿಡವನ್ನ, ಒಂದು ಸಸಿಯನ್ನ ನೆಡೋಣ. ಬರೀ ನೆಡೋದಷ್ಟೇ ಅಲ್ಲ, ಅದನ್ನ ಸಂಪೂರ್ಣವಾಗಿ ಬೆಳೆಸೋ ಅಂತಹ ಜವಾಬ್ದಾರಿಯನ್ನ ಕೂಡ ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಸರ್ಗೂರ್ನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಜನಧ್ವನಿ ಸಮೂಹ ರೇಡಿಯೋ ವಾಹಿನಿಯಿಂದ ನನಗೆ ಈ ಪರಿಸರ ದಿನಾಚರಣೆಯ ಅಂಗವಾಗಿ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದಂತಹ ಧನ್ಯವಾದಗಳನ್ನು ನಿಮಗೂ ಮತ್ತು ಸಮಸ್ತ ಕೇಳುಗರಿಗೂ ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಭೂಮಿಯ ಮೇಲೆ ಪರಿಸರ ಅಂತಂದರೆ ಏನು, ಅದು ಏನೇನೆಲ್ಲ ಒಳಗೊಂಡಿದೆ, ಅದರ ಮಹತ್ವ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಸೂಕ್ತ ಆಚರಣೆಯ ವಿಧಾನ ಮತ್ತು ಅದರ ಅರಿವಿನ ಮಹತ್ವವನ್ನು ಸಮುದಾಯದಲ್ಲಿ ನಾವು ಯಾವ ರೀತಿಯೆಲ್ಲ ಅರಿತುಕೊಳ್ಬೇಕಾಗಿದೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಪರಿಸರದ ಕುರಿತು ಯಾವ ರೀತಿಯಾದಂಥ ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಬೇಕಾಗಿದೆ, ಮನೆಯ ಹಂತದಿಂದ ಯಾವ ರೀತಿಯಾದಂಥ ಪರಿಸರ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕಾಗಿದೆ ಅನ್ನೋದು ಕುರಿತು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯದ ಒಟ್ಟಾರೆ ಪಾತ್ರ ಎಂಬುದನ್ನು ಕುರಿತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ಪರಿಸರದ ಕುರಿತು ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪರಿಸರದ ಕುರಿತು, ಹಾಗೆಯೇ ಪರಿಸರದ ದಿನಾಚರಣೆಯ ಕುರಿತು ಇದುವರೆಗೂ ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಯಶ್ರೀಕೋಟೆ ತಾಲೂಕಿನ ಇಟ್ಟ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ದಿವ್ಯಶ್ರೀ ಸಿ ಎಂ ರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಯಶ್ರೀಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬುಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದ್ರಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದರೂ ನಿನ್ನ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ.

0: ಸಿದ್ಧಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in ನಲ್ಲಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in ನಲ್ಲಿ.
5: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನತ್ವ

ಮನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನ ಆಚರಿಸುತ್ತೇವೆ. ಇಂದು ಸಂಭ್ರಮದ ಆಚರಣೆಯೂ ಅಲ್ಲ, ಕಾಳಜಿಯ ಆಚರಣೆಯೂ ಅಲ್ಲ ಎನಿಸುವಂತಾಗಿದೆ. ಆ ದಿನ ಕೆಲವರು ಮರಗಳನ್ನ ನೆಡುತ್ತಾರೆ, ಇನ್ನು ಕೆಲವರು ಕಸ ಆಯ್ದು ಬಿಡುತ್ತಾರೆ, ಇನ್ನು ಕೆಲವರು ಸ್ಪೀಡ್ ವಾಲ್ಗಳನ್ನ ಮಾಡಿ ಅಲ್ಲಲ್ಲಿ ಬಿಸಾಡುತ್ತಾರೆ. ಅರಣ್ಯ ಇಲಾಖೆಯವರು ಉಚಿತವಾಗಿ ಸಸಿಗಳನ್ನ ವಿತರಿಸುತ್ತಾರೆ. ಇವೆಲ್ಲವೂ ಕೇವಲ ಆಚರಣೆಗಳು. ಪರಿಸರವನ್ನ ನೀವು ನಿಜಕ್ಕೂ ಸುಧಾರಿಸುತ್ತೇವೆ ಎಂದರೆ ಹೌದೆನ್ನಲು ಕಷ್ಟವಾಗುತ್ತದೆ. ಪರಿಸರವನ್ನ ನಿಜಕ್ಕೂ ಸಂರಕ್ಷಿ ಬಳಸುವವರು ಮಾಡಬೇಕಾದದ್ದು ಈ ಆಚರಣೆಗಳಲ್ಲ, ಬದಲಿಗೆ ನಿತ್ಯದ ಸಣ್ಣ ಪುಟ್ಟ ಚಟುವಟಿಕೆಗಳನ್ನ ಬದಲಿಸಿಕೊಂಡರು ಸಾಕು, ಪರಿಸರವನ್ನ ಸುರಕ್ಷಿಸುವತ್ತ ಸಾಕಷ್ಟು ಕೊಡುಗೆ ನೀಡಬಹುದು. ದೈನಂದಿನ ಚಟುವಟಿಕೆಗಳಲ್ಲಿ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಕೆಲವು ಅಂಶಗಳಿವೆ, ಅವುಗಳನ್ನ ಇಲ್ಲಿ ಒತ್ತಿ ಹೇಳುವುದು ಬಹು ಪ್ರಮುಖ ವಿಷಯವಾಗಿದೆ. ಮೊದಲನೆಯದು ನೀರಿನ ಅಪಬಳಕೆ ಅಥವಾ ಅತಿಯಾದ ಬಳಕೆ. ಎರಡನೆಯದು ಆಹಾರ ವ್ಯರ್ಥ ಮಾಡುವುದು. ಮೂರನೆಯದು ಖರೀದಿ ವ್ಯವಹಾರ. ಈ ಎಲ್ಲ ಚಟುವಟಿಕೆಗಳಲ್ಲೂ ಇತ್ತೀಚೆಗೆ ನಮ್ಮ ಅಭ್ಯಾಸಗಳು ಬದಲಾಗಿವೆ. ಇವೆಲ್ಲವೂ ಪರಿಸರವನ್ನು ಅತ್ಯಂತ ಶೀಘ್ರವಾಗಿ ಹಾಳುಗೆಡಿಸುತ್ತಿರುವ ಪ್ಲಾಸ್ಟಿಕ್ ಆಗಿದೆ. ತ್ಯಾಜ್ಯಗಳ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರವಾಗಿಸುತ್ತಿವೆ. ಆನ್ಲೈನ್ ಆಹಾರ ಖರೀದಿ ಇತ್ತೀಚೆಗೆ ಈ ಸಮಸ್ಯೆಯನ್ನು ಕೂಟವನ್ನು ಎತ್ತರಿಸಿಬಿಟ್ಟಿದೆ. ಕಳೆದ 5 ವರ್ಷಗಳಲ್ಲಿ ಆನ್ಲೈನ್ ಖರೀದಿ ವ್ಯವಹಾರ ಪ್ರತಿ ವರ್ಷವೂ ಶೇಕಡ 30-40% ಅಧಿಕವಾಗುತ್ತಿತ್ತು. ಇದಕ್ಕಾಗಿ ಬೇಕಾದ ಪ್ಯಾಕಿಂಗ್ ವಸ್ತುಗಳ ಬೇಡಿಕೆಯು ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚತೊಡಗಿದೆ. ಇವುಗಳಲ್ಲಿ ಅತಿ ಹೆಚ್ಚಿನವು ರಟ್ಟಿನ ಡಬ್ಬಗಳು, ಪ್ಲಾಸ್ಟಿಕ್ ಚೀಲ, ಹೊದಿಕೆ ಹಾಗೂ ಒಳಪದರಗಳು, ಫ್ರಿಜ್ಜು, ಫೋನು, ಸಾಬೂನು, ಕ್ರೀಮ್ ಮೊದಲಾದ ಕೊಳೆಯದ ವಸ್ತುಗಳ ಪ್ಯಾಕೇಜ್ನಲ್ಲಿ ಬಹುತೇಕವನ್ನು ಮರುಬಳಕೆಗೆಂದು ರದ್ದಿಯಾಗಿ ಕೊಡುವ ಅವಕಾಶವಿದೆ. ಆದರೆ ಆಹಾರದ ಪ್ಯಾಕಿಂಗ್ ಬೇರೆ ಇದೆ, ಸಮಸ್ಯೆಯನ್ನು ತಂದುಕೊಡುತ್ತದೆ. ಆಹಾರದ ಪ್ಯಾಕಿಂಗ್ನಲ್ಲಿ ವಸ್ತುಗಳಲ್ಲಿ ಅತಿ ಹೆಚ್ಚಿನವು ಒಮ್ಮೆ ಬಳಸಿ ಬಿಸಾಳುವಂತಹ ವಸ್ತುಗಳಾದ್ದರಿಂದ ಇವುಗಳೊಡ್ಡುವ ಸಮಸ್ಯೆಯ ಪ್ರಮಾಣ ಇನ್ನೂ ಹೆಚ್ಚಿನದು. ಭಾರತದಲ್ಲಿ ಆಹಾರ ಉದ್ಯಮವೊಂದು ಸುಮಾರು 5 ಲಕ್ಷ ಟನ್ಗಳಿಂದ 6 ಲಕ್ಷ ಟನ್ಗಳ ಪ್ರಮಾಣದ ಪ್ಯಾಕೇಜಿಂಗ್ ವಸ್ತುಗಳನ್ನು ಬಿಸಾಡುತ್ತದೆ. ಈ ವರ್ಷ ಇದು ಇನ್ನು 2 ಲಕ್ಷ ಟನ್ಗಳಷ್ಟು ಹೆಚ್ಚುತ್ತದೆ ಎಂದು ಅಂದಾಜಿಸಿದೆ. ಇದಕ್ಕೆ ಮುಖ್ಯ ಕಾರಣ ಜೊಮ್ಯಾಟೊ, ಸ್ವಿಗ್ಗಿ ಮೊದಲಾದ ಆನ್ಲೈನ್ ಆಹಾರ ಖರೀದಿ ಸೇವೆಗಳನ್ನು ಹೆಚ್ಚೆಚ್ಚು ಜನರು ಬಳಸಲು ಆರಂಭಿಸಿದ್ದಾರೆ. 5 ವರ್ಷಗಳಲ್ಲಿ ಹೀಗೆ ಆನ್ಲೈನ್ ಆಹಾರವನ್ನು ಖರೀದಿಸುವವರ ಸಂಖ್ಯೆ 10 ಪಟ್ಟು ಹೆಚ್ಚಿದೆ. ಕಳೆದ ವರ್ಷ ಪ್ರತಿದಿನವೂ ಏನಿಲ್ಲವೆಂದರೂ 80-90 ಲಕ್ಷ ಮಂದಿ ಆನ್ಲೈನ್ನಲ್ಲಿ ಆಹಾರವನ್ನು ಕೊಂಡಿದ್ದರು. ಆನ್ಲೈನ್ ಆಹಾರವನ್ನು ಒದಗಿಸುವ ಸೇವೆಗಳು ಬಳಸುವ ಪ್ಯಾಕೇಜಿಂಗ್ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳೇ ಅಧಿಕ. ಇವು ಒಟ್ಟಾರೆ ಬಳಕೆಯಾಗುವ ಪ್ಯಾಕೇಜಿಂಗ್ ವಸ್ತುಗಳಲ್ಲಿ ಶೇಕಡ 60% ಇವೆ. ನಂತರ ಸ್ಥಾನ ಪೇಪರ್ ಮತ್ತು ರಟ್ಟಿನದು. ಇನ್ನು ಅಲ್ಯೂಮಿನಿಯಂ ಮತ್ತು ಪರಿಸರ ಸ್ನೇಹಿ ಎನಿಸುವ ಪ್ಯಾಕೇಜಿಂಗ್ಗಳ ಪ್ರಮಾಣ ಕೇವಲ ಶೇಕಡ 10% ಅಷ್ಟೆ. ಅಲ್ಲದೆ ಒಮ್ಮೆ ಬಳಸಿ ಬಿಸಾಡುವ ಸ್ಪೂನ್ಗಳ ಹಾವಳಿಯೂ ಇದೆ. ಇದು ಪ್ಯಾಕೇಜಿಂಗ್ ಭಾಗವಲ್ಲ. ಆಹಾರ ಪ್ಯಾಕೇಜಿಂಗ್ ತ್ಯಾಜ್ಯಗಳಲ್ಲಿ ಮುಕ್ಕಾಲು ಪಾಲು ಕೇವಲ ಪಿಜ್ಜಾ ಪ್ಯಾಕ್ ಮಾಡಲು ಬಳಸುವ ರಟ್ಟು ಹಾಗೂ ಇನ್ನಿತರ ಆಹಾರ ಪದಾರ್ಥಗಳು ಅಥವಾ ಪಲ್ಯ ಮೊದಲಾದವು ಸೋರದಂತೆ ಬಳಸುವ ಪ್ಲಾಸ್ಟಿಕ್ ಸಾಮಗ್ರಿಗಳಾಗಿವೆ. ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ದೇಶನದಂತೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಗಳ ಬಳಕೆ ಕಡಿಮೆ ಮಾಡಬೇಕಾಗಿರುವುದರಿಂದ ಆನ್ಲೈನ್ ಆಹಾರ ಸೇವೆಗಳ ಕಂಪನಿಗಳು ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಉದಾಹರಣೆಗೆ ಜೊಮ್ಯಾಟೊ ಪ್ಲಾಸ್ಟಿಕ್ ಡಬ್ಬಿಗಳ ಬದಲಿಗೆ ಕಬ್ಬಿನ ನಾರಿನಿಂದ ಮಾಡಿದ ಬಯೋಡಿಗ್ರೇಬಲ್ ಮುಚ್ಚಳಗಳನ್ನು ಬಳಸುವುದಾಗಿ ಹೇಳತೊಡಗಿದೆ. ಇದರಿಂದ ಸುಮಾರು 12 ಲಕ್ಷ ಟನ್ಗಳಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗಿದೆ ಎಂದು. ಇನ್ನು ಸ್ವಿಗ್ಗಿ ಕಂಪನಿಯು ಪ್ಯಾಕೇಜಿಂಗ್ಗಳ ಮೇಲೆ ವಿವರಗಳನ್ನು ಮುದ್ರಿಸಲು ತಿನ್ನಲು ಯೋಗ್ಯವಾದ ಶಾಹಿಯನ್ನು ಬಳಸುತ್ತಿದೆ. ಅಲ್ಲದೆ ಕಾಂಪೋಸ್ಟ್ಗೆ ಯೋಗ್ಯವಾದಂತಹ ಪ್ಯಾಕೇಜಿಂಗ್ ವಸ್ತುಗಳನ್ನು ಬೆಂಗಳೂರು ಮತ್ತು ಮುಂಬೈನಲ್ಲಿ ಬಳಸುತ್ತಿದೆ. ಡಬ್ಬಾ ಡ್ರಾಪ್ ಎನ್ನುವ ಯೋಜನೆ ಅಡಿ ಬೃಹತ್ ಪ್ರಮಾಣದಲ್ಲಿ ಸರಬರಾಜು ಮಾಡುವ ಗ್ರಾಹಕರಿಗೆ ಸ್ಟೀಲ್ನ ಡಬ್ಬಗಳಲ್ಲಿ ಆಹಾರವನ್ನು ಒದಗಿಸುತ್ತಿವೆ. ಇವೆಲ್ಲ ಕ್ರಮಗಳು ಸ್ವಾಗತಾರ್ಹವೆ.
ಆದರೂ ಪ್ರತಿ ವರ್ಷ ಶೇಕಡ 30% ಪ್ರಮಾಣದಲ್ಲಿ ಹೆಚ್ಚುತ್ತಿರುವ ಗ್ರಾಹಕರಿಂದ

ಹೀಗಾಗಿ ಪರಿಸರದ ಮೇಲೆ ಈ ಒತ್ತಡ ಹೆಚ್ಚುತ್ತಲೇ ಹೋಗಿದೆ. ಹಾಗಿದ್ದರೆ ಗ್ರಾಹಕರಿಗೆ ನಾವೇನು ಮಾಡಬಹುದು? ಅಂದರೆ ಒಮ್ಮೆ ಬಳಸಿ ಬಿಸಾಡಬಹುದಾದ ಪ್ಲಾಸ್ಟಿಕ್ಕನ್ನು ಬಳಸುವ ಕಂಪನಿಗಳಿಂದ ಆಹಾರ ಪಡೆಯುವುದನ್ನು ಕಡಿಮೆ ಮಾಡಬಹುದು. ಅವಶ್ಯಕವಲ್ಲದೆ ಇಂತಹ ಸೇವೆಗಳಿಂದ ಆಹಾರ ತರಿಸಿಕೊಳ್ಳುವುದನ್ನು ತಡೆಯಬಹುದು. ಅಥವಾ ಅತಿ ಹೆಚ್ಚು ಪ್ಯಾಕೇಜಿಂಗ್ ಬಳಸುವ ಪಿಜ್ಜಾ ಅಥವಾ ಇನ್ನಿತರ ಆಹಾರ ತಿನಿಸು ಮೊದಲಾದವುಗಳನ್ನು ಆನ್ಲೈನ್ ತರಿಸಿಕೊಳ್ಳುವುದನ್ನು ಕಡಿಮೆ ಮಾಡಬಹುದು. ಪರಿಸರದ ಬಗ್ಗೆ ಹೋರಾಡಿದರೂ ಒಂದು ಹೊತ್ತಿನ ಉಪವಾಸವನ್ನು ಮಾಡಿದರೂ ಕಾಳಜಿ ತೋರಿಸಬಹುದು. ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿ

0: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
1: ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವಾರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಾನವನ ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ಆತ್ಮೋನ್ನತಿ ಪಡೆಯಲು ಎರಡು ಶಕ್ತಿಗಳು ಅತ್ಯಂತ ಮುಖ್ಯ. ಅವುಗಳೇ ಮನಸ್ಸು ಮತ್ತು ಬುದ್ಧಿ. ಮನಸ್ಸು ನಮ್ಮ ಭಾವನೆಗಳ ಕೇಂದ್ರವಾಗಿದ್ದರೆ ಬುದ್ಧಿ ನಮ್ಮ ವಿವೇಕದ ದೀಪವಾಗಿದೆ. ಮನಸ್ಸು ಚಲನೆಯ ಶಕ್ತಿ, ಬುದ್ಧಿ ದಿಕ್ಕು ತೋರಿಸುವ ಶಕ್ತಿ. ಈ ಎರಡು ಸಮತೋಲನದಲ್ಲಿದ್ದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಕೇವಲ ಬುದ್ಧಿವಂತಿಕೆ ಸಾಕಾಗುವುದಿಲ್ಲ, ಹಾಗೆಯೇ ಕೇವಲ ಭಾವನೆಗಳು ಸಾಕಾಗುವುದಿಲ್ಲ. ಭಾವನೆಗೆ ವಿವೇಕದ ದಾರಿ ಬೇಕು, ವಿವೇಕಕ್ಕೆ ಮನಸ್ಸಿನ ಶಕ್ತಿ ಬೇಕು. ಮನಸ್ಸು ಸ್ವಭಾವತಃ ಚಂಚಲ. ಅದು ಆಸೆ, ಭಯ, ಕೋಪ, ಸಂತೋಷ, ದುಃಖಗಳ ನಡುವೆ ನಿರಂತರವಾಗಿ ಓಡಾಡುತ್ತಿರುತ್ತದೆ. ಕೆಲವೊಮ್ಮೆ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಕೆಲವೊಮ್ಮೆ ಕೆಳಕ್ಕೆಳೆಯುತ್ತದೆ. ಬುದ್ಧಿಯ ಕೆಲಸ ಮನಸ್ಸಿಗೆ ಸರಿಯಾದ ದಿಕ್ಕು ನೀಡುವುದು. ಬುದ್ಧಿ ದುರ್ಬಲವಾಗಿದ್ದರೆ ಮನಸ್ಸು ಇಂದ್ರಿಯಗಳ ಹಿಂದೆ ಓಡುತ್ತದೆ. ಮನಸ್ಸು ದುರ್ಬಲವಾಗಿದ್ದರೆ ಬುದ್ಧಿಯ ಒಳ್ಳೆಯ ನಿರ್ಧಾರಗಳನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಎರಡಕ್ಕೂ ಬಲ ಅಗತ್ಯ. ನಮ್ಮ ವೇದಗಳಲ್ಲಿ ಜಿತಂ ಜಗತ್ಕೇನ ಮನೋಹಿಹೇನ ಎಂದು ಹೇಳಲಾಗಿದೆ. ಅಂದರೆ ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆದ್ದವನಾಗುತ್ತಾನೆ. ಹೊರಗಿನ ಲೋಕವನ್ನು ಗೆಲ್ಲುವ ಮೊದಲು ಒಳಗಿನ ಮನಸ್ಸನ್ನು ಗೆಲ್ಲಬೇಕು. ಕೋಪ, ಅಸೂಯೆ, ಭಯ, ಆಲಸ್ಯ, ನಿರಾಶೆ ಇವೆಲ್ಲವೂ ಮನಸ್ಸಿನ ದುರ್ಬಲತೆಗಳೇ. ಮನಸ್ಸು ದೃಢವಾಗಿದ್ದರೆ ಸಂಕಷ್ಟಗಳ ನಡುವೆಯೂ ವ್ಯಕ್ತಿ ನಿಂತುಕೊಳ್ಳಬಲ್ಲನು. ವಿಫಲತೆ ಬಂದರೂ ಕುಗ್ಗುವುದಿಲ್ಲ, ಯಶಸ್ಸು ಬಂದರೂ ಅಹಂಕಾರಿಯಾಗುವುದಿಲ್ಲ. ವೇದ ಮಂತ್ರಗಳಲ್ಲಿ ನಮ್ಮ ಬುದ್ಧಿ ಪ್ರಕಾಶಮಾನವಾಗಿರಲಿ, ಮನಸ್ಸು ಶಾಂತವಾಗಿರಲಿ ಎಂದು ಪ್ರಾರ್ಥಿಸಲಾಗಿದೆ. ಪ್ರಸಿದ್ಧ ಗಾಯತ್ರಿ ಮಂತ್ರದಲ್ಲಿಯೂ ಧಿಯೋಯೋ ನಂ ಪ್ರಚೋದಯಾತ್ ಎಂದು ಬುದ್ಧಿಗೆ ಬೆಳಕು ಕೋರುತ್ತೇವೆ. ಏಕೆಂದರೆ ಬುದ್ಧಿಯೇ ಸರಿಯಾದ ಮತ್ತು ತಪ್ಪಾದ ಮಾರ್ಗವನ್ನು ಗುರುತಿಸುತ್ತದೆ. ಬೆಳಕಿಲ್ಲದ ದಾರಿಯಲ್ಲಿ ಹೇಗೆ ನಡೆಯಲು ಸಾಧ್ಯವಿಲ್ಲವೋ ವಿವೇಕವಿಲ್ಲದ ಜೀವನವು ಹಾಗೆಯೇ ದಿಕ್ಕು ತಪ್ಪುತ್ತದೆ. ಜ್ಞಾನವು ಮಾಹಿತಿಯನ್ನು ಕೊಡಬಹುದು, ಆದರೆ ಬುದ್ಧಿಯೇ ಅದನ್ನು ಸರಿಯಾಗಿ ಬಳಸುವ ಶಕ್ತಿಯನ್ನು ನೀಡುತ್ತದೆ. ಸಂತರು ಮಾನವನನ್ನು ಕೇವಲ ದೇಹವಲ್ಲ, ದೇಹ ಮನಸ್ಸು ಆತ್ಮಗಳ ಸಮಗ್ರ ರೂಪ ಎಂದು ವಿವರಿಸುತ್ತಾರೆ. ಮಹಾತ್ಮರು ಇದನ್ನೇ ತಮ್ಮ ಜೀವನದಲ್ಲೂ ತೋರಿದ್ದಾರೆ. ಅವರ ಪ್ರಕಾರ ಮನಸ್ಸಿನ ಆರೋಗ್ಯ ಮತ್ತು ಬುದ್ಧಿಯ ಸ್ಪಷ್ಟತೆ ಇಲ್ಲದೆ ವ್ಯಕ್ತಿತ್ವದ ಪೂರ್ಣ ಬೆಳವಣಿಗೆ ಸಾಧ್ಯವಿಲ್ಲ. ಅವರು ಹೇಳುವಂತೆ ಮಾನವನ ಒಳ ಜೀವನ ಅಸ್ಥಿರವಾಗಿದ್ದರೆ ಹೊರಗಿನ ಸಾಧನೆಗಳಿಗೂ ಅರ್ಥ ಇರುವುದಿಲ್ಲ. ಆಧ್ಯಾತ್ಮಿಕ ಬೆಳವಣಿಗೆಯು ಈ ಆಂತರಿಕ ಶಕ್ತಿಗಳ ಮೇಲೆಯೇ ನಿಂತಿದೆ. ಗೀತೆಯಲ್ಲಿ ಶ್ರೀಕೃಷ್ಣನು ಮನಸ್ಸಿನ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಉದ್ಧರೇತಾತ್ಮ ನಾತ್ಮ ನಮ ವಸಾದೆಹೇತ್. ಅಂದರೆ ಮನುಷ್ಯನು ತನ್ನ ಮನಸ್ಸಿನ ಮೂಲಕ ತಾನೇ ತನ್ನನ್ನು ಮೇಲಕ್ಕೆತ್ತಿಕೊಳ್ಳಬೇಕು, ತಾನೇ ತನ್ನನ್ನು ಕೆಳಗಿಳಿಯಬಾರದು. ಗೀತೆಯ ಮತ್ತೊಂದು ಸಂದೇಶವೆಂದರೆ ದೃಢ ಸಂಕಲ್ಪ ಮತ್ತು ಸ್ಥಿರ ಬುದ್ಧಿ ಇದ್ದರೆ ಮನುಷ್ಯನು ಯಾವುದೇ ಗುರಿಯನ್ನು ಸಾಧಿಸಬಲ್ಲನು. ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಅದು ಸ್ನೇಹಿತ, ನಿಯಂತ್ರಣ ತಪ್ಪಿದರೆ ಅದೇ ಶತ್ರು. ಮನಸ್ಸು ಮತ್ತು ಬುದ್ಧಿ ಎರಡು ಸೇರಿ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಮನಸ್ಸು ಉತ್ಸಾಹ ನೀಡುತ್ತದೆ, ಬುದ್ಧಿ ನಿಯಂತ್ರಣ ನೀಡುತ್ತದೆ. ಮನಸ್ಸು ಕನಸು ಕಾಣುತ್ತದೆ, ಬುದ್ಧಿ ಅದನ್ನು ವಾಸ್ತವಕ್ಕೆ ತರುತ್ತದೆ. ಮನಸ್ಸು ಭಾವನೆಗಳನ್ನು ಹುಟ್ಟಿಸುತ್ತದೆ, ಬುದ್ಧಿ ಅವುಗಳನ್ನು ಸಮತೋಲನದಲ್ಲಿ ಇರಿಸುತ್ತದೆ. ಈ ಎರಡು ಸೇರಿ ಮಾನವನ

ಚರಿತ್ರೆಯನ್ನು ರೂಪಿಸುತ್ತವೆ. ಆಧ್ಯಾತ್ಮಿಕ ಜೀವನದಲ್ಲೂ ಈ ಎರಡರ ಪಾತ್ರ ಮಹತ್ವದ್ದಾಗಿದೆ. ಧ್ಯಾನ ಮಾಡಲು ಮನಸ್ಸಿನ ಏಕಾಗ್ರತೆ ಬೇಕು, ಸರಿಯಾದ ಮಾರ್ಗವನ್ನು ಹರಿಸಲು ವಿವೇಕ ಬುದ್ಧಿ ಬೇಕು. ಮನಸ್ಸು ಶಾಂತವಾಗಿದ್ದರೆ ಧ್ಯಾನ ಸಾಧ್ಯ, ಬುದ್ಧಿ ಪ್ರಕಾಶಮಾನವಾಗಿದ್ದರೆ ಆತ್ಮಜ್ಞಾನ ಸಾಧ್ಯ. ಆದ್ದರಿಂದ ನಮ್ಮ ಋಷಿಮುನಿಗಳು ಮನಸ್ಸಿನ ಶುದ್ಧತೆ ಮತ್ತು ಬುದ್ಧಿಯ ಸ್ಪಷ್ಟತೆಗಳಿಗೆ ಸಮಾನ ಮಹತ್ವ ನೀಡಿದ್ದಾರೆ. ಕಗ್ಗದ ಕವಿ ಇದನ್ನು ಸೊಗಸಾಗಿ ತಿಳಿಸಿದ್ದಾರೆ. ಕ್ಷಿತಿ ರುಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು, ಮತಿಮನಂಗಳ ಕೃಷಿತಪಂ ಫಲವುಮಂತು. ಸತತ ಕೃಷಿ ಬೀಜಗುಣ, ಕಾಲ ವರ್ಷಗಳದವೇ ಪ್ರತಿಭೆ ವಿಕಸಿತ ಹೂದೋ. ಹೇಗೆ ಪ್ರಕೃತಿಯಲ್ಲಿ ಕಾಲದ ಮತ್ತು ಪರಿಸರದ ಒತ್ತಾಸೆಯಿಂದ ಫಲಗಳು ಬೆಳೆಯುತ್ತವೋ, ಹಾಗೆ ಮತಿಮನಗಳ ಕೃಷಿ ನಡೆದಾಗ ಜೀವನದ ತಪಸ್ಸಿನ ಫಲ ದೊರೆಯುತ್ತದೆ ಎನ್ನುತ್ತಾರೆ ಕವಿ. ಹಿಂದಿನ ಕಾಲದಲ್ಲಿ ಮಾಹಿತಿ ಹೆಚ್ಚಾಗಿದೆ, ಅವರ ಮನಸ್ಸಿನ ಶಾಂತಿ ಕಡಿಮೆಯಾಗಿದೆ, ಜ್ಞಾನ ಹೆಚ್ಚಾಗಿದೆ ಆದರೆ ವಿವೇಕ ಕಡಿಮೆಯಾಗಿದೆ. ಆದ್ದರಿಂದ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರೂ ಮನಸ್ಸು ಮತ್ತು ಬುದ್ಧಿಯನ್ನು ಬಲಪಡಿಸಿಕೊಳ್ಳಬೇಕು. ಉತ್ತಮ ಪುಸ್ತಕ ಓದುವುದು, ಧ್ಯಾನ ಮಾಡುವುದು, ಸತ್ಸಂಗ, ಸಕಾರಾತ್ಮಕ ಚಿಂತನೆ, ನಿಯಮಿತ ಜೀವನ ಇವೆಲ್ಲವೂ ಮನಸ್ಸು ಮತ್ತು ಬುದ್ಧಿಗೆ ಬಲ ನೀಡುತ್ತವೆ. ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೂ, ಆಧ್ಯಾತ್ಮಿಕ ಎತ್ತರ ತಲುಪಬೇಕಾದರೂ ಮನಸ್ಸು ಮತ್ತು ಬುದ್ಧಿ ಎರಡನ್ನು ಬೆಳೆಸಬೇಕು. ಒಂದು ರಥದ ಎರಡು ಚಕ್ರಗಳಂತೆ ಇವು. ಎರಡು ಸಮತೋಲನದಲ್ಲಿ ಇದ್ದಾಗ ಮಾತ್ರ ಜೀವನದ ಪ್ರಯಾಣ ಸುಂದರವಾಗುತ್ತದೆ, ಯಶಸ್ಸು ಅರ್ಥಪೂರ್ಣವಾಗುತ್ತದೆ, ಜೀವನ ಸಾರ್ಥಕವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನಾಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ ಶೇಕಡಾ 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು

ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧ

0: ಒತ್ತಾಯಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪ್ಪುರಂ, ಕೋಳಿಕ್ಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪ್ಪುರಂ, ಕೋಳಿಕ್ಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013 ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2ನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ದ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್

ಕಳಿಸಿದರು. ನವ ಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ ಒಂದು ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026ರ ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ 2ನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ಧ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದೆ. March 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನ.
2: ಪಂಡಿತ ಪೂಜಕ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಭಜಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಗ್ರತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಗ್ರತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಮರಿತ ತೇಜೋ ಮಹಿಮ ಕಲಮಲ ಪರಮ ಕರುಣಾ ಕರುಣು ನಿರ್ಮಲ ಪರಿತ ತೇಜೋ ಮಹಿಮ ಕಲಮಲ ವರಸು ದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ಲಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌಗ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇತ ಧರಣಿ ತುಳಸಿ ರಾಮ ದಾಸುನಿ ವರಮುಲ ಸಗಿನ ಸಾರ್ವಭೌಮುಡು ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬದಿಯಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಸುಮದ್ರಮಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸರ್ವೋರ್ಗ

0: ಅಸುರ ನಿವಾರಣೆ ಮಾಡೋ ನರಸಿಂಹ ಗೋವಿಂದ ಗೋವಿಂದ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಹೋಗಿದವು. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಹೋಗಿದವು. ನರನಾಗಿ ಇರಬಾರದೆಂದೆಣಿಸಿ, ನರನಾಗಿ ಇರಬಾರದೆಂದೆಣಿಸಿ, ದೇವರಾಮಚಂದ್ರ ಜಗವೆಲ್ಲ ತಾನಾದ, ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನಿ ನೋಡಿ ಪರಿ ಸುಪಿಂಕೆ, ರವಿ ಅಸುರ ಗುರುಳರೆಲ್ಲರೂ, ರವಿ ಅಸುರ ಗುರುಳರೆಲ್ಲರೂ, ಅವರವರೆ ಹೊಡೆದಾಡಿ ಅದರಾಗಿ ಹೋದರು, ಅವರವರೆ ಹೊಡೆದಾಡಿ ಅದರಾಗಿ ಹೋದರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು, ಹನುಮಾದಿ ಸಾಧು ಜನರು ಅಪ್ಪಿಕೊಂಡು, ಇನಿ ಕುಡಿದಾಡಿದ ಅರುಷದಲ್ಲಿ ಪುರಂದರ ವಿಠಲರಾಯನ, ಕ್ಷಣದಲ್ಲಿ ಪುರಂದರ ವಿಠಲರಾಯನ, ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ, ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ.
2: ಇದುವರೆಗೂ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
3: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
6: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
7: ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
8: ರೀ

0: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪೆಂಡಿಂಗ? ನಮಗೆ ಚಾಲೆಂಜ್,
3: ಜಾಗ ಖಂಡಿತ ಸಿಗುತ್ತೆ.
4: ಸಿಗೋದಿಲ್ಲ,
3: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
4: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಇನ್ನು ಮುಂದೆ ಕೇಳಿ ಬರೋಣ. ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕಾಳಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರ ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತ ಉತ್ತಮವಾಗಿಯೂ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ. ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯ ನಿವಾಸಿಗರಾದ ಶ್ರೀಯುತ ಕಾಳೆಯರವರು ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಕಾಳೆಯರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
1: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
2: ಕಾಳೆಯ ಅಂತ, ಮತ್ತೆ ನನಗೆ 4 ಮಕ್ಕಳು, ಒಂದು ಹುಡುಗ ಅಂಗಡಿಯಲ್ಲಿ ಒಬ್ರು, 2-3 ಹೆಣ್ಮಕ್ಳು, ಒಬ್ಬಳು ತಮಿಳ್ನಾಡಲ್ಲಿ ಆಗಿದ್ದಾಳೆ, ಅವಳು ಮಕ್ಕಳನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೊರಟು, ಮತ್ತೆ ಇನ್ನೆರಡು, ಒಬ್ಬಳು ಕಿರಿಯವಳು ಇಲ್ಲೇ ನಮ್ಮ ಮನೆಯಲ್ಲೇ ಇದ್ದಾಳೆ.
1: ಹಾಗೆ ಕಾಳೆಯರವರೇ, ತಾವು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಬಂದ್ರಿ, ನಂತರದಲ್ಲಿ ತಾವೇ ಈ ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟು ಆ ಒಂದು ವೇಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಇವಾಗ ಹೆಂಗಿದೆ ಜೀವನ ಕಾಳೆಯರವರು?
2: ಇವಾಗ ಪರವಾಗಿಲ್ಲ ಸರ್, ನಮ್ಮ ಜೀವನ ತಕ್ಕಂತೆ ನಾವು ಇದ್ದೀವಿ, ಜೀವನದಲ್ಲಿ ಏನೂ ತೊಂದರೆ ಇಲ್ಲ. ಎಣ್ಣೆ ಬಿಟ್ಟು ಮತ್ತೆ ನಾನು ಸುಮಾರು ಅಂದ್ರೆ ಒಂದು 30 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನನಗ ಈಗ 52 ವರ್ಷ ಅಂದ್ರೆ ಸದ್ಯಕ್ಕೆ ಎಣ್ಣೆ ಬಣ್ಣ ಎಲ್ಲ ಬಿಟ್ಟು ಇವಾಗ

ಮಗ ಸಂಸಾರ ಸಮೇತ, ಮತ್ತೆ ನಮ್ಮ ಅಣ್ಣ ಹಿಂದೆ ಆಡಿ ನಮ್ಮ ಹೆಂಗಸರ ಪರವಾಗಿ ಅವ್ರ ತಾಯಿ ಮನೆಗೆ ಹೊಂಟೋದ್ರು. ತಾಯಿ ಮನೆಗೆ ಹೋಗುವಾಗ ಒಂದು ವರ್ಷದ ಕಾಲ ಬರಲಿಲ್ಲ. ನನ್ನ ಜೀವನನ ಅವ್ರಿವ್ರ ಮನೆಯಲ್ಲಿ ಊಟ ತಿಂಡಿ ಅಂತ ನನ್ನ ತಂಗಿ ಅಂತ ಯಾರೂ ಅವಳಿಸ್ತಿರಲಿಲ್ಲ. ಮತ್ತೆ ಹೋದ್ರೆ ರೈತರ ಠಿಗಣಿ ಕೊಡ್ತಿದ್ರು, ಅದಕ್ಕೆ ತಕ್ಕಂತೆ ಕೆಲಸ ತಕ್ಕತ್ತಿದ್ರು. ಕುದ್ರೆ ಅವ್ರ ಲಾಭ ಅವ್ರು ತಕ್ಕತ್ತಿದ್ರು, ಇಕ್ತಾ ಇದ್ರು ಅವ್ರ ಲಾಭ ತಕ್ಕತ್ತಾ ಇದ್ರು. ಏನೋ ಇದು ಯಾಕೆ ಶುರು ಆಗಲ್ಲ ಅಂದ್ಬಿಟ್ಟು ಪುನಃ

ಅನ್ಕೊಂಡು ಫೋನು ಆಗ ಕೀಪರ್ಸ್ ಹೊಟ್ಟಿದ್ದೆ, ಫೋನಲ್ಲಿ ಫೋನ್ ಮಾಡಿ ನಾ ಬರ್ತೀನಿ ಅಂತ ಹೇಳಿದ್ವು. ಅವಾಗ ಇವತ್ತು ಬಟನ್ ಎಲ್ಲ ಹೋಗ್ತೀನಿ, ನಾಳೆ ಬರ್ತೀನಿ, ನೀ ಎಣ್ಣೆ ಬಿಟ್ರು ಬರ್ತೀನಿ, ಇದಾರು ಬರಲ ಅಂತ ಹೇಳಿದ್ವಿ. ಆಗ ಸರಿ ಆಯ್ತು ಬಾ, ಇವತ್ತೊಂದು ಏನು ಕುಡ್ಕೋತೀನಿ, ನಾಳೆ ಏನು ಕುಡಿಯಲ್ಲ ಅಂತ ಹೇಳ್ಕೊಂಡು. ಆವಾಗ ಅವಳು ಬಂದ್ಲು, ಆಟೋ ದುಡ್ಡು 600 ರೂಪಾಯಿ ದುಡ್ಡು ಕೊಟ್ಟು ಅಲ್ಲಿಂದ ಬತ್ತಲೆ. ಪುನಃ ಅವಳು ಬಂದು ಒಂಜಿನ ತಡೆಯೋಕ್ಕಾಗದೆ ಕುಡಿದ್ಬಿಟ್ಟು, ಪುನಃ ಮಾರನೇಕ ಸ್ವಲ್ಪ ಯಾಕೆ ನನಗೆ ಬೇಜಾರಿತ್ತು, ಅವಳನ್ನು ತಗೊಬಂದು ಪುನಃ ಮತ್ತೆ ಕುಡಿದಾಗ ಪುನಃ ಇದೇ ಅನುಭವ ಬರ್ತದೆ ಅಂತ ತಿಳ್ಕೊಂಡು ನನ್ನ ಮನಸ್ಸಾತ್ವಲ್ಲೇ ನಾನೇ ತಿಳ್ಕೊಂಡೆ. ಆಮೇಲೆ ಒಂದು ಆಲೋಚನೆ ಏನಂತಂದ್ರೆ, ಅವ್ವ ನನ್ನ ಮಕ್ಕಳು ಮತ್ತೆ ಏನೋ, ಆಮೇಲೆ ಈ ಗಂಡು ಒಂದು ಅಂಗವಿಲಕರು, ಈ ಗಂಡು ಭವಿಷ್ಯ ಏನಾದ್ದು ಅನ್ನೋದೊಂದು ಪುನಃ ಅದು ಯಾರ ಮೇಲೆ ಒಂಥರ ಕ್ರೂಪ್ ಇಡ್ದಾಗಬಿಟ್ಟು. ಇವು ಹೆಣ್ಮಕ್ಳೇನ ಕಂಡವ್ರ ಮನೆಗೆ ಹೋಗೋ ಹೋಗ್ಲಿ ಹತ್ತಾಗ ಎಲ್ಲರೂ ಜೀವನ ಮಾಡ್ತಾರ, ಇರೋದೊಂದು ಗಂಡು ಅಂಗವಿಲಕರ ಅವನಿಗೆ ಅವ್ರಮನ ಸಾಲ್ತಾ ಇಲ್ಲ, ಮುಂದಿನ ಜೀವನಕ್ಕೆ ಏನು ಮಾಡೋದು, ನಾನೇ ತಾನೇ ಧಾರಣೆ ಮರದ ಇವನು ತೋರಿಸ್ಬೇಕಾದ್ದು ಅಂದ್ಬಿಟ್ಟು ಒಂದು ಮನ್ಸತ್ವ ಇಟ್ಕೊಬಿಡ್ತಾರೆ. ಅಲ್ಲಿಗ ಏನು ಮಾಡಿದೆ, ಅವತ್ತು ನೈಟು ಸಂಘಘಟ್ಟ ಕುಡ್ದು ಸಂಘಾದ್ಮೇಲೆ ಇನ್ನು ಬೆಳಗನ ಅವತ್ತು ನೈಟ್ ಕುಡಿದ್ಬಿಟ್ಟು ಮನೆ ಕಂಡೋದು ಬೆಳಗ್ಗೆ ಜಾಕ ನಾನು ಮನೆ ಬಿಟ್ಟೇ ಹೋಗಿದ್ದೆ. ಸ್ವಲ್ಪ ನೀರು ಗೀರು ತಕೊಂಡು ಮತ್ತೆ ಒಂಚೂರು ಮಜ್ಜಿಗೆ ಜೊ ಕುಡ್ಕೊಂಡು ಹೆಂಗೆ ನಮ್ಮ ಜೀವನಕ್ಕೆ ತಕ್ಕಂಡು ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಮಜ್ಜಿಗೆ ನಾಲ್ಕು ಮಜ್ಜಿಗೆ ಒಳ್ಳೆ ಡ್ರಿಂಕ್ಸ್ ಆಗಿತ್ತಲ್ಲ, ಮಸೊಟ್ಟು ಮಧ್ಯದಲ್ಲಿ ಸ್ವಲ್ಪ ನನ್ನ ಆರೋಗ್ಯನ ಸರವಾಗಲಿ ಅಂದ್ಬಿಟ್ಟು ಅವಾಗ ಸಣ್ಣ ಗಂಟಕ್ಕೆ ಮನೆ ಬಿಟ್ಟೆ ಕಡಿಮೆ. ಅವತ್ತು ಬಿಟ್ಟೆ ಅಣ್ಣ ಎಲ್ಲಿವರೆ ಗಂಟ ಎಣ್ಣೆ ಬಿಟ್ಟು ಒಂದು ಗಾಡಿ ತಗೊಂಡು ಮತ್ತು ನನ್ನ ಸಂಸಾರವೂ ಚೆನ್ನಾಗಾಯಿತು. ಅವರು ಏನು ಮಾಡಬೇಕಾದ್ನೆಲ್ಲ ಮಾಡ್ತಿರಲಿಲ್ಲ, ಅವರು ನನಗಿಂತ ನಾನು ಎಣ್ಣೆ ಬಿಟ್ಟಾಗ ಅವರು ನಮಗಿಂತ ನಾವು ಎಷ್ಟು ಮಾಡ್ತೇನೆ ಅದರಿಂದ ಎರಡರಷ್ಟು ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಹೆಂಗಸುಗಳು. ಯಾಕಂದ್ರೆ ನಾವು ಕೂಲಿಗೆ ಹೋಗಿದ್ದೇವ್ರು ಒಂದು ಜನ ಅಡ್ಜಸ್ಟ್ ಮಾಡ್ಕೊಂಡು ನಾನೇ ತಂದು ಹಾಕ್ತೀನಿ, ಬೇಕಾದ್ರೆ ನೀನೇ ಇದ್ರು ಸರಿ ಇದ್ರೆ ಪರವಾಗಿಲ್ಲ ಅನ್ನೋ ಥರ ಬಂದರು. ಆವಾಗ ನಮ್ಮ ಮನಸ್ಸು ಆಯಿತು ನೋಡು, ಇಷ್ಟರ ಮಟ್ಟಿಗೆ ಮನೆನ ನಾವೇ ಹಾಳು ಮಾಡ್ಕೊಳೋರು, ಜಮೀನ ನಮ್ಮ ಆತ್ಮದಲ್ಲಿ ನಾವೇ ಹಾಳು ಮಾಡ್ಕೊಳೋರು ಅನ್ನೋ ಥರ ನನಗೂ ತಿಳಿದು ಬಂತು. ನನ್ನ ಮನಸ್ಸು ಒಂದು ಮನೆ ಮುಡ್ಕೋಬೇಕಾದ್ರು ನಾನೇ, ಒಂದು ಮನೆನ ಕಟ್ಕೊಳ್ಳೋರು ನಾನೇ, ಒಂದು ಮನೆ ಕಟ್ಕೋಬೋದು ಸಹಜ, ಅದನ್ನ ಮುಡ್ದಾಗಕ್ಕೆ ಎಷ್ಟು ಜನ್ಮ ಅನ್ನೋ ತರ್ಕ ಆಗ್ಬಿಡ್ತು. ಅದಕ್ಕೆ ನಮ್ಗೆ ಬೇಡ. ಆಗ ನಮ್ಮ ಹೆಂಗಸರು ಹೇಳಿದೆ, ಏ ಒಂದು ಗಾಡಿ ತಗೊಳ್ಳೋಣ ಅಂತ ಕೇಳಿದೆ. ತಕ್ಕಳ್ಳಿ ನೀವು ಇಷ್ಟೆಲ್ಲ ಖುಷಿಪಟ್ಟು ನಮ್ಗೆ ಎಣ್ಣೆ ಬಿಟ್ಟದೆ ನಮ್ಗೊಂದು ಸಂತೋಷ ಅಲ್ವಾ, ನೀವು ಅವ್ನು ಬೇಕಾದ್ರೆ ತಗೊಳ್ಳಿ ಅಂತ ನಮ್ಮ ಹೆಂಗಸರು ಹೇಳಿದ್ರು. ಆಗ ಒಳ್ಳೊಳ್ಳೆ ಸ್ವರಂಗೆ ಹೋಗ್ಬಿಟ್ಟು 30,000 ಕಟ್ಬಿಟ್ಟು ಕಡ್ದುಂಟದೆ ಕೊಡೋದು ಚೀಟಿಸ್ಗಳು, 30,000 ಕಟ್ಬಿಟ್ಟದೆ ಚೀಟಿಸ್ಕೊಂಡು ಕೊಡೋಗುಂಟ. ಕೊಡೋದ್ರಿಂದ ಬಂದ್ಬಿಟ್ಟು 30,000 ಕೊಟ್ಟು 60,000 ಕೊಟ್ಟು ಗಾಡಿ ಡ್ರೈವ್ ಮಾಡ್ಸ್ಕೊಂಡು ಮನೆ ಬಂದ್ಬಿಟ್ಟು. ಫೈನಾನ್ಸ್ ಎಷ್ಟು ಕಟ್ಬೇಕಾದ್ರೆ 160 ರೂಪಾಯಿ ದುಡ್ಡು ಕಟ್ಬೇಕಾಗಿತ್ತು ಫೈನಾನ್ಸ್. ಅದು ಒಂದೇ ವರ್ಷಕ್ಕೆ ಸಿಗ್ತಾಯಿತ್ತು. ಅಕ್ಕ ಒಂದೇ ವರ್ಷಕ್ಕೆ ಕ್ಲಿಯರ್ ಮಾಡ್ಕೊಂಡು ಜಾಸ್ತಿ ಇದಿಲ್ವಲ್ಲ, ದುಡ್ಡು ಹೆವಿ ಇಲ್ವಲ್ಲ, 73,000 ರೆಡಿ ಕ್ಯಾಶ್ ಇತ್ತು, ಇನ್ನೆಷ್ಟು ಇದ್ದಲ್ಲಿ ಇನ್ನು 6 ತಿಂಗಳಿಗೆ ಕಟ್ ಮುಗಿಸ್ಬಿಟ್ಟು ಸರಿ ಅಂದ್ಬಿಟ್ಟದೆ. ಮೇಡಮ್ ಕಲಿ ಹೋಗ್ಬಿಟ್ಟದೆ ಸರ್ವಿಸ್ ಮಾಡಿಸ್ಕೊಂಡು. ಆಗ ಹಂಗೋ ಅಂತಂದ್ರು, ಇಷ್ಟೆಲ್ಲ ಬೆಳ್ಳ ಹೋಗಿದ್ದಾರೆ ಕಾಳೆ ನೀರು ಗಾಡಿ ತಕೊ ಹೋಗ್ತಾ ಇರ, ನಿಜವಾಗಿ ಹಿಡ್ಕೊಳ್ಳೋಕ್ಕೆ ತಾಕತ್ತಿರ್ಬಲ್ಲ ಅಂದ್ರು. ಬಿಡಿ ಎಲ್ಲ ದೇವ್ರು ಮಾಡಿದಾಗ ಅಲ್ಲೇ ಎಣ್ಣೆ ಬಿಟ್ಟಿದ್ದೆ. ಆಮೇಲೆ ನಾನು ಸ್ವಲ್ಪ ಹಾಳು ಕುಡ್ದಾಗಲ್ಲ, ಎಣ್ಣೆ ಕುಡಿದು ಕುಡಿದು ಕುಡಿದು ಸ್ವಲ್ಪ ಹಾಳು ವೀಕ್ನೆಸ್ ಆಗ್ಬಿಟ್ಟಿದೆ. ಆಗ ನಾನು ಏನೇನೋ ಒಂದು ಸ್ವಲ್ಪ ಕಡ್ಡಿ ಕಸಲಡ್ಡು ಲಸಿ ತಿನ್ನೋಕೆ ಸ್ಟಾರ್ಟ್ ಆಗ್ಬಿಟ್ಟಿ. ಸ್ವಲ್ಪ ಈಗ ಮೊಟ್ಟೆ ಹಸಿ ಗಿಸಿ ಮೊಟ್ಟೆ ಮತ್ತು ಕರ್ಣೆ ಅರ್ಗೋಳಿ ಮೊಟ್ಟೆ ಇದೆಲ್ಲ ಕುಡಿಯೋಕೆ ಸ್ವಲ್ಪ ಹಾಳು ಇನ್ನೂ ಸ್ವಲ್ಪ ವೃದ್ಧಾದಿ. ಆಗ ಬಂದು ಬಂದ್ಬಿಟ್ಟು ಗಾಡಿ ತಗೊಂಡಾಗಿ ಮನೆ ನಿಲ್ಲಿಸ್ಬಿಟ್ಟು ಮನೆ ನಿಲ್ಲಿಸ್ಬಿಟ್ಟು ಆವಾಗ ನಮ್ಮ ಅತ್ತೆ ಮನೇಲಿದ್ದು, ಅತ್ತೆ ಮನೇಲಿದ್ದು ಪುನಃ ನಾವು ಇರಲಿಲ್ಲ, ನಾವು ಹೋಯ್ತೀನಿ ಊರಿಗೆ ಅಂದ್ಬಿಟ್ಟು ನಮ್ಮ ಊರಿಗೆ ಸ್ವಂತ ಊರಿಗೆ ಬಂದ್ಬಿಟ್ಟು ಇರ್ತಿತ್ತು. ನಮ್ಮ ಮುಟ್ಟೆ ಸ್ಥಳವೇ ಸ್ವ ಎತ್ತಿಲ್ಲ. ಆಗ ಅಲ್ಲಿ ಬಂದು ಬಂದ್ಬಿಟ್ಟು ಒಂದು 2 ಎಕರೆ 3.5 ಎಕರೆ ಹೊಗ ಸೊಪ್ಪು ಹಾಕಿದ್ವಿ. 3.5 ಎಕರೆ ಹೊಗ ಸೊಪ್ಪು ಹಾಕಿ ಒಂದು 60 ದುಡ್ಡು ಭಾಗ ವಾರಕ್ಕೆ ಮಾಡಿದ್ದು. ನಮಗೂ ಸ್ವಂತ ಜಮೀನಿಲ್ಲ, ಭೂಮಿ ಬೇರೆಯವ್ರದ್ದು, ಅವರಲ್ಲಿ ವಾರಕ್ಕೆ ಮಾಡಿದ್ವಿ. ಅವರು ಹೊಸ ಖರ್ಚು ಹಾಕಿದ್ರು, ನಾನು ಹೊಸ ಖರ್ಚು ಹಾಕೋ ಮಟ್ಟಿಗೆ ನನಗೆ ದೇವರು ದಾರಿ ತೋರಿಸ್ತು, ಅದೇ ಥರ ಬುದ್ಧಿನೂ ಕೊಡ್ತು. ಅಂದರೆ ಸದ್ಯಕ್ಕೆ ನಮ್ಮ ಬಾಮಾಯ್ಕ ಒಬ್ರಿಗೊಬ್ರು ಹೇಳ್ಕೊಂಡು ಹೇಳ್ಕೊಂಡ್ರೆ ಬಿಟ್ಬಿಟ್ರೆ ನಾನು ಹೆಂಗಿದ್ದಾರೆ ಗೊತ್ತಾಗಿ ಬಿಟ್ಬಿಟ್ರೆ ಬಿಡದ ಬೇಳೆ ಬಡಿ ಒಂದೊಂದು ಮನೆ ಕಟ್ಟೋಂಗ್ ಕಟ್ಟ್ರಿ ಚೆನ್ನಾಗಿ ಮಕ್ಕ ಮರಿ ಬದುಕ್ತವ, ಒಬ್ರಿಗೊಬ್ರು ಸೊಲಹಿಸ್ಕೊಂಡು ಚಿಕಟಾಗಿ ಹೇಳು. ನನ್ನ ಬಾಮಕ್ಕಳೇ ಬಿಟ್ಬಿಟ್ರು ಇಬ್ಬರಿಗೆ, ನಾನು ಬಿಟ್ಬಿಟ್ಟೆ, ನಾನು ಬಿಟ್ಬಿಟ್ಟು ಹೇಳ್ಕೊಂಡು ನನ್ನ ಬಾಮಕ್ಕಳು ಬಿಟ್ಬಿಟ್ರು. ಈಗ ಒಳ್ಳೊಳ್ಳೆ ಮನೆ ಕಟ್ಟಿಸ್ತವ್ರೆ, ಬೇರೆಯವ್ರಿಗೆ ಯಾರಿಗೂ ಕೊಡಲಿಲ್ಲ, ಅವ್ರವ್ರ ಸಾಯಿರತನೆ ಮಾಡಿಸ್ತವ್ರೆ, ಬೇರೆಯವ್ರು ಕೊಟ್ಟರೆ ಡಿಸ್ಟಿಕ್ ಇಷ್ಟೇ ಜಾಸ್ತಿ ಹಾಕಿ ಅದೆಲ್ಲ ಮನೆಗಳು ಹೋಗ್ಬಿಡ್ತಾವ ಅನ್ನೋ ಉದ್ದೇಶಕ್ಕೆ ತಮ್ಮ ಸ್ವಂತ ದುಡ್ಡು ಹೊಸಿಸಿ ಹಾಕಿ ಮನೆಗಳು ಕ್ಲಿಯರಾಗಿ ಮನೆ ಮಾಡಿಸ್ತಾವ್ರೆ. ನನಗೆ ಮನೆ ಬಂದಿಲ್ಲ, ನಾನು ಸ್ವಲ್ಪ ದಿಂಡಿ ದಿಂಡಿ ಎಲ್ಲ ಊರು ಸುಮ್ಮನೆತ್ತಿದ್ದೀನಿ. ಇನ್ನು ಹೊಸ ಮರಳು ಇದೆ, ಮರಳೆಲ್ಲ ಎತ್ತಿ ಗುಡ್ಡೆ ಹಾಕೊಂಡು ಕ್ಲಿಯರಾಗಿ ಬೇಸ್ ಮಟ್ಟ ಮಾಡಿ ಹಿಂದೆ ಮುಂದೆ ಹೊಸ ಮಾಡಿಸ್ಬೇಕಂದ್ಬಿಟ್ಟು ದೇವರು ಇಷ್ಟರ ಮಟ್ಟಿಗೆ ನಮ್ಮನ್ನ ನಮ್ಮ ಹೆಣ್ಣ ನಮ್ಮನ್ನ ಬಿಡಿಸಿ ಈ ದಾರಿಗೆ ನಮ್ಮನ್ನ ಬದುಕೋಳ ರೂಟ್ಗೆ ನಮ್ಮನ್ನ ತಂದಿದ್ದೀನಿ. ನಮ್ಮ ಜೀವನ ನೇನು ಕೆಡ್ಸ್ಕೊಳಕ್ ಮಟ್ಟ ಮಾಡಿಲ್ಲ, ನಮ್ಮ ಜೀವನ ಇನ್ನೂ 4 ದಿನ ಇರಲೇನೋ ಉದ್ದೇಶಕ್ಕೆ ನಾವು ಎಣ್ಣ ಬಿಟ್ಟು ಮನೆ ಕಟ್ಟಬೇಕು ಅನ್ನೋ ಆಸ್ವಾದ, 1 ಎಕರೆ ಭೂಮಿನೇ ತೆಗಿಬೇಕು ಅನ್ನೋ ಆಸೆ ನಮಗೆ ಈಗ ದೊರಕಿದೆ. ಈಗ ನಮಗೇನು ಶ್ರಮಸ್ತೆ ಅಂತ ಇಲ್ಲ. ನಮ್ಮ ತಂದೆ ತಾಯಿ ಇದ್ದಾಗ ಅವ್ರಿವ್ರ ಮನ ದನಗಿನ ಕಾದು ನಮ್ಮನ್ನ ಚೆನ್ನಾಗಿ ಸಾಕಿದ್ರು, ಸಾಕಿದ್ರು ತಕ್ಕಂತಾಗ ನಾವು ಅದು

0: ಅದಾಗಲಿಲ್ಲ, ಎಲ್ಲ ಎಣ್ಣೆ ಎಣ್ಣೆ ಮೇಲಿಂದ ಜೀವನ ಹಾಳು ಮಾಡ್ಕೊಂಡಿದ್ರು. ಅಂದ್ರೆ ಸದ್ಯಕ್ಕೆ ನಮ್ಮ ಬುದ್ಧಿನೇ ಪುನಃ ವಾಪಸ್ಸಿ ನಾವೇ ತಗೊಂಡು ನಮ್ಮ ಬುದ್ಧಿ ಪ್ರಕಾರವಾಗಿ ನಾವು ಈಗ ಬದುಕಕ್ಕೆ ಸ್ಟಾರ್ಟ್ ಆಗಿದ್ದೀವಿ. ಈಗ ರೈತರು ಅಂತಾರ, ನಿಮ್ಮ ಬುದ್ಧಿನೇ ನಮ್ಮ ಥರ ಕೊಟ್ಬಿಟ್ರಿ ರೈತರು ಅಂತಾರದು. ಈಗ ನಮ್ಮ ಲಿಂಗಾಯತ್ರಿ ಹಾಳಾಯ್ತಾರ, ಈಗ ನೀವೇ ಲಿಂಗಾಯತ್ರು ಅವರೇ ನಮ್ಮ ಕುರುಬರು ಆಗ್ಬಿಟ್ರ ಅಂತ ಆ ಮಟ್ಟಕ್ಕೆ ಜೀವನ ಲಿಂಗ ಅವ್ರ ಬೈದೆ ಬರ್ತಾ ಅದ. ನಾವು ಎಣ್ಣೆ ಹೊಡಿತಿದ್ದವರು ಇದೇನು ಅವ್ರ ಏ ಬಿಡು ಜಾತಿ ಕೂಡ ಕುಡಿತದ ನಾವು ಕುಡಿಯಕ್ಕಂತ ಅಂತಿದ್ರು. ಈಗ ಅವ್ರ ಜೊತೆ ಕುಡಿತದ ನಾವೇ ಈಗ ಬಿಟ್ಬಿಟ್ಟು ನಿಮ್ದಾಗ ನಮ್ಮ ಈಗ ನಮ್ಮ ಕುಟುಂಬದಲ್ಲಿ ಒಬ್ರು ಕುಡಿಯೋರಿಲ್ಲ. ಅಲ್ಲೇನು ಹೊರಗಡೆ ಏನಾದ್ರು ತಂಗಿ ಆಲ್ಟಾಗಿ ಬರೋರು ಮಾತ್ರ ಒಂದಿನ ನಮ್ಮ ಎದುರಿಗೂ ಕುಡಿಗಿಡೆ ಅಂತ ಸೀನು ಇಲ್ಲ. ನಾವು ಕುಡಿಸೋದು ಇಲ್ಲ, ಕುಡಿಬೇಕಾ ನೀವು ಹೊರಗಡೆ ಹೋಗಿ ಕುಡಿದ್ಬಿಟ್ಟು ಇವತ್ತು ಮನೆಗಿದ್ದು ನಾಳೆ ರೈಟ್ ಅಂದ್ಬಿಡಿ. ಚೆನ್ನಾಗಿದ್ದ ಒಂದಿನದ ಒಂದು ವರ್ಷ ಇರಿ ತಿನ್ನಿ ಗೇರಿ ಅಲ್ಲಿ ಇಲ್ಲಿ ಗೇರಿ ಚೆನ್ನಾಗಿರಿ. ಇಲ್ಲ ಕುಡಿತೀನಿ ಇವತ್ತು ಮನೆಗಿದ್ರೆ ಬಂದರು ಕಳಿಸೋದು ಬೇಡಿ, ಚೆನ್ನಾಗಿ ಇವತ್ತು ನಿಮ್ಗೆ ಕುಡಿಬೇಕಂದ್ರೆ ಋಣ ಎತ್ತು ಕುಡ್ಕೊಬಿಡಿ ನಾಳೆ ಒತ್ತಾರೆ ಎದ್ದು ಬಸಕ್ಬಿಡಿ. ಇದು ರೂಢಿ ಒಬ್ರಿಂದ ಒಬ್ರಗ ಬರ್ತದೆ, ಇದು ಒಂಥರ ಎಂಟ್ರಿಗ ಮುದಿ. ಈಗ ನೀವು ಇಲ್ಲಿ ಕುಡಿದು ಬೀಸಾಕಿರ್ತಾರೆ, ನಾವು ಅದನ್ನ ಬೀಸಾಕಿರೋದ್ನೆ ನೀವು ಕುಡಿತಿರೋದು ಅಂದ್ರೆ ಇದನ್ನ ಪುನಃ ಅನುಭವ ಮಾಡಬಾರ್ದು. ಇಲ್ಲಿ ನಿಮ್ಮಗ ಸ್ಥಳ ಕುಡಿವಿದೆ, ನನ್ನ ತಂಗಿ ನನ್ನ ಬಾಮಯ್ಯ ನನ್ನ ತಮ್ಮನ ಮಕ್ಕಳು ಅದೇ ಥರ ಈ ಚಿರ್ಕಳಿಂದ ಇದ್ರು, ಅವರು ಅಲ್ಲಿ ಚಿಕ್ಕಾಬಟ್ಟೆ ಕುಡಿತಿದ್ರು. ತಾಯಿಗೂ ಹೊಡೆದು ಬಿಡೋದು, ತಮ್ಮನಿಗೂ ಹೊಡೆದು ಬಿಡೋದು, ಕಡ್ಕ ತಿನ್ನಂಗಿಲ್ಲ ಎತ್ಕೊಳ್ಳೋದು ತಾಯಿಗ. ಇಲ್ಲಿ ಬಂದ್ಬಿಟ್ಟು ಈಗ ನೋಡಿದ ಕ್ಲೀನಾಗಿ ಯಾವನ್ನ ತಂಡು ಹೋಗಲ್ಲ ಏನ್ ತಗದಿ ಹೋಗಲ್ಲ, ಸಂದಾಯ್ತಮೇಲೆ ಅಷ್ಟಿಷ್ಟ ತಿಂತಾನ ಬೀರ್ಕತಾರ. ಅಷ್ಟು ಬಿಟ್ರೆ ಅಷ್ಟಕ್ಕೂ ನಾವು ಅವಕಾಶ ಕೊಟ್ಟಿದ್ದ ಎಣ್ಣೆ ಹೊಡೆಯವ್ರಿಗೆ ಅಂದ್ರೆ ನಮ್ಮಿಂದ ಅವರು ಸ್ವಲ್ಪ ಬುದ್ಧಿ ಕಲಿತಾವ್ರ ಅಂದ್ರೆ ನಮ್ಮ ಎದುರಿಗೆ ಅವರು ಬೀಳಿ ಮತ್ತೆ ಎಣ್ಣೆ ಅವ್ರು ನಮ್ಗೆ ಕುಡಿಯೋದು ಇಲ್ಲ, ಕುಡಿಯೋರು ಸಹವಾಸ ಮಾಡ್ಕೊಳಕ್ ಹೋಗುತ್ತೂ ಇಲ್ಲ. ನಮ್ಮ ದೊಡ್ಡಪ್ಪ ನಾನು, ಈಗ ನಮ್ಮ ದೊಡ್ಡಪ್ಪನ ಒಂದು ಬೆಲ ಅವ್ರ ಮಕ್ಕಳು ಕೊಡ್ತಾವ್ರ ಹೋಟ್ಲಿ. ಇನ್ನೊಂದು 10 ದಿನ ನೋಡ್ಬೇಕು, ಯಾಕಂದ್ರೆ ಇದು ಸಸಿ ಯಾವತ್ತಾರ ಬಾಯ ಕೊಟ್ಟದ ಒಂದು ಸ್ವಲ್ಪ ಯೋಚನೆ ಅವನು ಮಾಡ್ತಾ ಇರ್ತೀನಿ. ಅದು ಒಂದು ಸ್ವಲ್ಪ ನಮ್ಮ ಕೈ ಸಿಕ್ಬಿಟ್ಟ ಅಂದ್ರೆ ಅವನು ಬಿಡಿತೀನಿ. ಅವ್ರನ್ನ ಮೊದಲಾಗೆ ನುಗ್ಗ ಮರನ ಮುರ್ಸಾಕೋ ಮಕ್ಕಳನ್ನ ಒಡಸಾಕೋ ಅಂತ ಗಾದೆ ಇದೆ. ನನ್ನ ತಮ್ಮ ಇಲ್ಲ, ನನ್ನ ತಮ್ಮ ತೀರೋಬಿಟ್ಟ ಆಗಲಿ. ನಮ್ಮ ಚಿಕ್ಕವನಿಗೆ ಒಬ್ಬನೇ ಮಗ ಇದ್ದು, ಅವಳು ಒಬ್ಬನೇ ಮಗ ಇದ್ದು, ಎರಡು ಮಗ ಗಂಡು ಮಗ ಇಬ್ಬರು ಹೂಣ್ಣ. ಒಂದು ಗಂಟೆ ಕಿರಿಯಮ್ಮ ಕುಡಿಯಲ್ಲ, ಅವರನ್ನ ಕುಡಿತೀನಿ. ಅವ ಇಲ್ಲಿ ಬಂದು ಕುಡಿಯೋದಿಲ್ಲ, ಚಿರ್ಕಳಿಗೆ ಹೋದ್ರು ಕುಡಿತೀನ. ಈಗ ಅವನ ಬಿಟ್ಬಿಟ್ಟು ಇಲ್ಲೇ ಪರ್ಮಿಟ್ ಆಗ್ಬಿಟ್ಟನು ಅವ್ರ ಅಣ್ಣಿ, ಇಲ್ಲೇ ಚಂದ ಅನ್ನೋ ತರಕ ಅವ್ನಿಗೆ ಹೋಗ್ಬೋದು. ಇಲ್ಲಿ ನಮ್ಗೆ ಯಾಕೆ ಅವ್ರ ಜೀವನಕ್ಕೆ ಅವ್ರು ಬದಿಕೊಂಡು ಜೀವನ ಮಾಡ್ಕೋ ಹೋಯ್ತಾರ. ಎಣ್ಣೆ ಒಂದು ಬಿಟ್ಬಿಟ್ರೆ ಯಾರು ಬೇಕಾದ್ರೆ ಜೀವನ ಮಾಡ್ಬೋದಲ್ಲ ಸರ್. ಈಗ ಎಣ್ಣೆ ಬಿಟ್ಬಿಡ್ಲಿ, ಏನ್ ಬೇರೆ ಕೊಡಕಂಬಲ್ಲ. ಇಲ್ಲ ಅಂದ್ರೆ ನಾನು ಎಲ್ಲಿ ಜೇಕ್ ಹೋಗ್ಲಿಲ್ಲ, ನನಗೊಂದು ಮುದ್ದೆ ಇಟ್ಕೊಳ್ಳಿ ಅಂದ್ರೆ ನೀವು ಕೇಳ್ಬೇಕಾ. ಅದಕ್ಕೆ ಊಟ ಮಾಡ್ಬೋದು, ಅವ್ನ ಸಂತೋಷ ಅವನ್ ಮನೆಯವರು, ನಾವು ಹೇಳಂಗಿಲ್ಲ. ಅದಕ್ಕೆ ಎಣ್ಣೆ ಹೊಡೆಯವ್ರು ನಮ್ಮ ಹತ್ರಕ್ಕೆ ಯಾರನ್ನೂ ತಗೊಳ್ಳೋದಿಲ್ಲ.
1: ರಾವಿತರು ಒಟ್ಟಾರೆ ಹೇಳೋದಾದ್ರೆ ಕುಡಿತವನ್ನ ಬಿಟ್ಟ ನಂತರ ತಮ್ಮ ಒಂದು ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಹಾಗೆ ತಮ್ಮ ಒಂದು ಮನೆಯ ಪರಿಸ್ಥಿತಿ ನೋಡಿ ತಾವೇ ಸ್ವಂತ ಬುದ್ಧಿವಂತಿಕೆ ಇದ್ದು ಕುಡಿತವನ್ನ
0: ಬಿಟ್ಟಿದ್ದೀರಾ.
1: ಕುಡಿತವನ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದ್ರು ತೊಂದರೆಗಳು ಉಂಟಾಗ್ತಿದ್ವ ಕಾಳೆ
0: ಸಾರ್? ಹೊಟ್ಟೆನೋವು ಎಲ್ಲ ಬರ್ತಿತ್ತು. ಆಮೇಲೆ ಹೊಟ್ಟೆನೋವು ಅಂದ್ರೆ ಒಳಗೆ ಮಾತ್ರ ನೂರು. ಆಮೇಲೆ ರಿಸರ್ಚ್ ಮಾಡುವಾಗ ಸ್ವಲ್ಪ ಇದೆಲ್ಲ ಇದೆಲ್ಲ ಒಂಥರ ಬರ್ತಿತ್ತು, ಒಂಥರ ಕೆಂಪು ಕೆಂಪು. ಅದರೆಲ್ಲ ನೋಡಿ ನೋಡಿ ನಮಗೂ ಸ್ವಲ್ಪ ಇದು, ಯಾಕಂದ್ರೆ ನಮ್ಮ ಶರೀರಕ್ಕೆ ನಾವೇ ಕೊಳ್ಳಿ ಉಡ್ಕೊಳೋರು ಇದೆಲ್ಲ ಬೇಡ ತರ್ಕ. ಆಮೇಲೆ ನಮ್ಮ ಹುಡುಗನದೊಂದು ಅಂಗದಲ್ಲಿ ಕೂಡ ಆರಾಧನೂ ಗೊತ್ತು ಅಂದ್ರೆ ಅವನಿಗೆ ಏನೋ ಒಂದು ಶಕ್ತಿ ವರ್ಮನ ಅಂದ ಏನೋ ಒಂದು ಅದೇ ತಕ್ಕಬಂದು ಮಾಡ್ಕೊಂಡಂತ ಕೆಪಾಸಿಟಿನು ಬೀಳ. ಅದಕ್ಕೆ ಈಗ ನಾನೇ ಸತ್ತಮೇಲೆ ಆ ಗಂಡ ಭವಿಷ್ಯ ಏನಾಯ್ತದೆ ಅನ್ನೋದು ನಾವೇ ತಿಳ್ಕೊಂಡು ನಮ್ಮ ಸ್ವಂತ ಬಿದ್ದಿದ್ದೆ ನಾವು ಬಿಟ್ಬಿಟ್ಟು ಈಗ ನಮ್ಮ ಮನ ಮಟ್ಟಲ್ದಲ್ಲಿ ಯಾವ ತೊಂದರೆ ನೀಡ ಸಹ ಕಿರಿಯಳಿ ಅಂತರು ಸಹ ಅವನು ಬೀಡೆ ಸೇಯಲ್ಲ, ಒಂದು ಸಿಗರೆಟ್ ಸೇಯಲ್ಲ, ಒಂದು ಧೂಮಪಾದ ಏನು ತೊಂದರೆ ಇಲ್ಲ ಸರ್. ಇನ್ನು ಹಳಿದ್ರೆ ಎಲ್ಲ ಕುಡಿತಿದ್ರು, ಈ ಹಳಿನೂ ಬಿಟ್ಬಿಟ್ಟು ಬಂದಾನ ಒಬ್ಬ ಕೆಂಪ ಅಂದಿದ್ದ ಕುಡಿತೀನ ಅವ ಬರ್ಗ್ಯಾವ ಹ್ಞೂ ಕುಡಿತೀನಿ. ಅವನಿಗೀಗ ಒಂದು 2 ತಿಂಗಳಾಗದ ಬಿಟ್ಟು ಅಂದರೆ ಇನ್ನೊಂದು 3-4 ದಿನ ನೋಡ್ಬೇಕು ಎಲ್ಲ ನಮ್ಮ ಬುದ್ಧಿ ಅವನಿಗೂ ಹೇಳ್ಕೊಟ್ಟೆ ಸ್ವಲ್ಪ ಅವನು ಇದ್ದು ಹೇಳ್ಕೊಡ್ತಿದ್ದೆ. ಈಗ ನಮ್ಮ ಮಗಳಿಗೆ ಹೇಳ್ತಿದ್ದೆ ನೀನು ಹಂಗೇನಾರು ಅವ್ನು ಕುಡಿತಾ ಗಿಡ್ತಾ ಅಂತಂದ್ರೆ ನೀನು ಏನು ಬೇಡ ನಿನ್ಕೊಂಡು ಬಿಟ್ಟು ಒಂದು ಬಟ್ಟ ಬಂದ್ಬಿಡು ಅಪ್ಪ ಇರ ಅಪ್ಪ ಹಾಕಿರ ಆದ ಮರದ ಗಡ್ಡೆ ಬದುಕ್ಬೇಕಂದ್ರೆ ಬದುಕ ಅಂತ ಹೇಳ್ತಿ. ಹುಟ್ಟಿಸ್ರ ಮಕ್ಕಳನ್ನ ಯಾರು ಹೊರಗಡೆ ಬಿಟ್ಬಿಡಕ್ಕಾಗಲ್ಲ ಸರ್. ಇಲ್ಲ ನೀನು ಕೊಡ್ಲಾಕ್ಬಿಡು ಅಂದ್ರೆ ಅಳಿಂತವಕ್ಕೆ ಬಿಡೋಕ್ಕಾಗಲ್ಲ. ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ ಕುಡ್ಕೋ ಸಾಯ್ಲಿಬೇಕಾರೆ ಅವ್ರ ಇಷ್ಟ ಅದು ನಾವು ಕೊಡೋದು ಕೊಟ್ಟಿನೋ ನನ್ನ ಮನೇಲಿ ಒಂದು ಪರಿಮಾವ ಹಾಳು ಮಾಡ್ತೀನಿ ಅಂತಂದ್ರೆ ನಿನ್ನ ಪಡ ಬಂದ್ಬಿಡ್ದು ನಿಮ್ಮ ಅಕ್ಕ ಮರಿನ ಎಲ್ಲನೂ ಕರ್ಕೊಂಬಂದ್ಬಿಡು ನಾ ಸಾಕ್ತೀನಿ ಅಂತ ಹೇಳಿದೆ. ಈಗ ಅವನು 2 ತಿಂಗಳ ಮೇಲೆ ಆಗದ ಅದಕ್ಕೆ ನಾವು ಇದು ಮಾಡ್ತಾ ಇಲ್ಲ ಸರ್. ಇವಾಗ ಅದಕ್ಕೆ ಇವಾಗ ಎಲ್ಲ ನಮ್ಮ ಜೀವಂತ ಎಲ್ಲ ನನ್ನ ಬಾಮಕ್ಕಳು ಜೀವಂತ ಚೆನ್ನಾಗದ, ನನ್ನ ಜೀವಂತ ಚೆನ್ನಾಗದ. ಕ್ಲಿಯರ್ ಆಗಿ ಆರೋಗ್ಯದಲ್ಲಿ ಒಂದು ಬಿ ಪಿ ಶುಗರ ಯಾವುದರಲ್ಲಿ ಪ್ರಾಬ್ಲಮ್ಸೇ ಇಲ್ಲ. ಚೆಕಪ್ ಮಾಡ್ತಾ ಇರ್ತೀನಿ, ಅಲ್ಲದೆ ಬರ್ತದಲ್ಲ ಬೇಕಾದ ಗಾಡಿ ಬರ್ತದಲ್ಲ ಬಸಂತ ಸಂದರ ಅದನ್ನು ಚೆಕ್ ಮಾಡಿಸ್ತಾ ಇರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಅವಾಗ ಸ್ವಲ್ಪ ನನಗೆ ನೋವು ಬಿ ಪಿ ಆಗ್ಬಿಟ್ಟು ಅಲ್ಲೇ ಮಾತ್ರ ಇದ್ರೆ ಕೊಟ್ಟು ತಗಸ್ಕೊಂಡು ನಮ್ಮ

0: ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅದೇ ಎಣ್ಣೆ ಗಣ್ಣ ಹೊಡೆದಿದ್ಮಲ್ಲ ಅದ್ರ ಸ್ವಲ್ಪ ಬೇರ್ಬೇರೆ ಆಗ್ಬಿಟ್ಟಿತ್ತು ಜಾಸ್ತಿ. ಬಿ ಪಿ ಸ್ವಲ್ಪ ನೋವು ಬಿ ಪಿ ಅಲ್ಲಿ ಅಲ್ಲ ಮಾತ್ರೆ ಹತ್ರ ಕೊಟ್ಟು ಗುಣ ಆಗಿ ಏನು ನಮಗೆ ಏನು ತೊಂದರೆ ಸಹ ಶುಗರು ಇಲ್ಲ, ಶುಗರು ನಾರ್ಮಲು, ಬಿ ಪಿ ನಾರ್ಮಲು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಮಕ್ಕಳನ್ನ ಸಂತೋಷ ಅವರಿವ್ರು ಸಂಗ್ರಹ ಮಾಡ್ಕೊಂಡು ಮಾಡ್ಕೊಂಡು ಜೀವನದಲ್ಲಿ ಫ್ರೆಂಡ್ಶಿಪ್ ಮೇಲೆ ಕಟ್ಕೊಂಡು ಅವ್ ಓದಕ್ಕ ನಾನು ಹೋಗೋದು ನಾನು ಓದಕ್ಕ ಅವ್ ಬರೋದು ಅನ್ನೋ ತರದ ಎಲ್ಲ ಮಾಡಿ ಫ್ರೆಂಡ್ಶಿಪ್ ಮೇಲೆ ಹೋಗೋದು ಕತ್ಗಳಿಲ್ಲ. ಅವಾಗೆಲ್ಲ ಸಂಸಾರ ಇರ್ತಿರಲಿಲ್ಲ ಸಹ, ಸಂಸಾರ ಇರಲಿಲ್ಲ. ಒಳ್ಳೆ ಹುಡುಗರು ಚೆನ್ನಾಗಿ ಎಲ್ಬೇಕಾದ್ರು ಬಾರ್ ನೋಡಿ ಹೋದ್ರು ನಮ್ಗೆ ಆಮೇಲೆ ಕುಡಿತಾವಾಗಿರುತ್ತೆ. ಇದಾಗ ಚೆನ್ನಾಗಿ ಕುಡಿತಿದಾಗ ನಮ್ಗೆ ಏನು ತೋರಿಸ್ತಿರ್ಲಿಲ್ಲ, ಸ್ವಲ್ಪ ರಕ್ತ ಡೌನ್ ಆಯ್ತಾ ಆಯ್ತಾ ಎಲ್ಲ ತೋರಿಸ್ಕೊ ಬತ್ತಿತ್ತು. ಅದಕ್ಕೆ ನಮ್ಮ ಸಾವು ನಾವೇ ಯಾಕೆ ಕಾರಣ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾವು ಬಿಟ್ಬಿಡೋ ಸರ್.
1: ಅಂದ್ರೆ ಇವಾಗ ಎಷ್ಟು ವರ್ಷಗಳಾಯ್ತು ನೀವೇ ಕುಡಿತವನ್ನ ಬಿಟ್ಟು?
0: ನಾವು ಕುಡ್ತಾ ಬಿಟ್ಟು ಇನ್ನೇನೆ 7 ವರ್ಷ ತಕ ಆಯ್ತು.
1: 7 ವರ್ಷ
0: ನಮ್ಮ ಸ್ವಂತ ಮುದ್ದೆ ಬಿಟ್ಟದ ಗಾಡಿ ತಕೊಂಡು 8.5 ವರ್ಷ ಆಯ್ತು, 7 ವರ್ಷ ಆಯ್ತು.
1: ಇವಾಗ ಗಾಡಿಯವರೇ ಮೊದಲು ತಗೊಳು ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಆಡಿಯವರೇ ಇರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ರು ನಿಮ್ಮನ್ನ ನೋಡಿ ಅವಾಗ?
0: ಎಲ್ಲ ಅಂತಿದ್ರು ಈ ಮುದಗಳು ನಾಯಿ ಕುಡಿಯ ಕುಡಿತಾವ ಮನೆಗೆ ಇಡ್ತಾರಲ್ಲ ಸೊಪ್ತಾರಲ್ಲ ಹೆಂಗ್ರಿ ಮಕ್ಕಳನ್ನೆಲ್ಲ ಬಡಿಯಾಕ ಬಡಿಯಾಕ ಮುದಗಳು ಎಷ್ಟು ಜನ ಕಾಯಿ ಕಡಿದಾರೆ ಎಲ್ಲ ಅಂತಿದ್ರು ಸಹ ಅದೆಲ್ಲ ಸಹಜ. ಯಾಕಂದ್ರೆ ನಾವು ಕುಡ್ತ ಆ ಕೆಲಸ ಮಾಡ್ತೀವೋ ಅಂತಿದ್ರು ನಾವಾಗ್ರು ಅನ್ಬೇಡಿ ಅನ್ನೋಕೆ ಆಯ್ತಾ, ಎಲ್ಲ ಆಡ್ಲೇಬೇಕು ಅನ್ಲೇಬೇಕು. ಈಗ ನಮ್ಮನ್ನ ಈಗ ಯಾರು ಆಡ್ತಾರ ಇತ್ತಾಗ ಯೋಸಿ ಬಾ ಅಂತಾರ, ಯಾಕಂತಂದ್ರೆ ನಮ್ಮ ಬುದ್ಧಿ ಬುಳ ಗದ್ದನ ಎಲ್ಲ ಚೆನ್ನಾಗಿದೆ, ನಮ್ಗೆ ನಮ್ಮ ಆರೋಗ್ಯವೂ ಚೆನ್ನಾಗಿದೆ. ನಮ್ಮ ಆಮೇಲೆ ಒಬ್ಬರ ಜೊತೆ ಮಾತಾಡ್ಬೇಕು ಅಂದ್ರೆ ಲಕ್ಷಣವಾಗಿ ಅವ್ರಿಗೆ ತಕ್ಕಂಥ ಪ್ರೀತಿ ಅದು ಮತ್ತು ಅವ್ರು ನಾವು ನಮ್ಮ ಪ್ರೀತಿ ಅವ್ರಿಗಿರ್ತಾ ಅವ್ರ ಪ್ರೀತಿ ನಮಗಿರ್ತಾ ಆ ಮಟ್ಟದಲ್ಲಿ ಯಾವ ರೈತರು ಸಹ ನಮ್ಮ ಈಗ ಕೆಟ್ಟೋಗಂತ ಯಾರು ಹೇಳಲ್ಲ. ನೀ ಚೆನ್ನಾಗಂತ ಎಲ್ಲ ಹೇಳ್ತಾರೆ, ಈಗಲೇ ಬಾ ಅಂತಾರ ನಮ್ಮನ್ನ ಈ ಕಡೆ ವಸಿ ಬಾ ಅಂತಾರ. ಮಾತು ಕತೆ ಆಡಿ ಕುಂತಿದ್ದು ಟೀ ಪಾಯಿ ಕುಡ್ಕೋಬಂದ್ರೆ ತೊಂದ್ರೆನೇ ಇಲ್ಲ ಸಾಹೇಬ್, ಆ ಗೌರವನೂ ಇಲ್ಲ ಸಹ. ಯಾಕಂದ್ರೆ ಕುಡಿದ್ಬಿಟ್ಟು ಬಂದ ಮೊಬೈಲ ವಾಸನ ಆಚೆ ಕಡೆ ಸಿಗೋತಿವಿ ಯಾವ ಹೆಣ್ಮಕ್ಳು. ಆಮೇಲೆ ಈಗ ಶಾಲೆಗೆ ಹೋಗೋ ಮಕ್ಕ ಬಂದು ನೀರು ನೀಡಿ ಅದು ಇದು ಕಲಕಾಯಿ ತೊಳಿತಿದ್ರು ಸರ್. ನಾವು ರೋಡ್ ಗಣಿ ನಡ್ಕೋ ಹೋಗಿ ಅವ್ನಗಳಿಗೆ ಮಾತಾಡ್ಬೇಕು, ಅವಾಗ ಒಂಥರ ಮೈಂಡು ಒಂಚೂರು ಇವ್ರು ಮಾತಾಡ್ಸ್ಬೇಕಂದ್ರೆ ನಡಿ ಅಂತಿದ್ರು. ಇವಾಗ ನೀ ಬಾ ಕುತ್ಕೊಂಡ್ಗಳಿಗೆ ಹೋಗಾಯ್ ನಿನ್ಗೇನು ಆತರ ಈಗ ಅಂತ ಗ್ರಾಮದವರು ಏನು ತೊಂದರೆ ಇಲ್ಲ ನಮ್ಗಳಿಗೆ ಅಂದ್ರ ಇವಾಗ ಚೆನ್ನಾಗಿದ್ದೀಯಾ ಅವ್ನುಗಳಷ್ಟು ನೀರ ನೀಡೇ ಕುಡ್ಕೋಬೋಗು ಅಲ್ಲಿಗ ಎಣ್ಣೆ ಹೊಡಿತಾರೆ. ನಿಮ್ಮ ಮಾತಾಡೋ ಮಾತುಗಳಲ್ಲೇ ನಾವು ಮುಖ ಕೊಟ್ಟು ಮಾತಾಡ್ಸೋಕ್ಕಾಯ್ತಿರ್ಲಿಲ್ಲ. ಇವಾಗ ಅಲ್ಲೊಬ್ಬ ಎಚ್ಚಿಟ್ಕೊಂಡು ಕ್ಲೀನಾಗಿ ನಿಮ್ಮ ಮಾತಿಗೆ ತಕ್ಕಂಥದ್ದು ನೀವು ಬೆಲೆಯಾಗಿ ನೀವು ಜನಗಳಿಗಾಗಿ ಮತ್ತೆ ಜನನ ಪ್ರೀತಿಯಾಗಿ ಮಾತಾಡಿಸ್ಕೊಂಡು ಸಂತೋಷ ಆಗಿ ಮಕ್ಕಳನ್ನೂ ಅಷ್ಟೇ ಮತ್ತೆ ಪ್ರೀತಿಯಾಗಿ ಮಾತಾಡ್ತಿದ್ರಿ, ಪ್ರೀತಿಯಾಗಿ ಕರೀತಿದ್ರಿ. ಇವಾಗ 1 ಗಂಟೆ ಇದ್ದಾರೆ, 7 ಗಂಟೆ ಟೈಮ್ ಕುಂತಿದ್ದೋವು, ನಿಮ್ಗೆ ಯಾರು ಕ್ಯಾರಿ ಆನ್ ಆಗಿಲ್ಲ. ಈಗ ನಮ್ಗಳೇ ಸರಿ ಇಲ್ಲಬೇಕಾರ ನಮ್ಮಂಥವ್ರೆ ಇರೋಕು ನಮ್ಮ ಜಾತಿ ಜಮ್ಮನೆ ಸ್ವಲ್ಪ ಅಲ್ಪ ಕುಡಿತಾರ. ಈಗ ನಿಮ್ಮಿಂದ ನಮಗೇನೋ ಒಂದು ತೊಂದರೆ ಇಲ್ಲ ಅನ್ನೋ ತರಕೆಲ್ಲ ಈಗ ರೈತರೇ ನಮ್ಗೆ ಬುದ್ಧಿ ಹೇಳ್ತಾರೆ. ಈ ಕಡೆ ಕೋಸಿ ಬಾನ ಮಟ್ಟಿಗೆ ಅವರು ಅವರ ಪಾಪ ಅವ್ರದಿಂದ ನಮ್ಮಿಂದ ಏನೋ ಅವ್ರಿಗೆ ತೊಂದರೆ ಇಲ್ಲ, ನಮಗೂ ಏನೋ ತೊಂದರೆ ಇಲ್ಲ. ಎತ್ತಿಗದಲ್ಲಿ ಅದೇ ಮಟ್ಟಿಗೆ ನಮ್ಮನ್ನು ಪಾಯಿಗಳು ಸಾಕ್ತಾವ್ರೆ. ಜೀವನದಲ್ಲಿ ನಮಗೇನೋ ತೊಂದರೆ ಕೊಟ್ಟಿಲ್ಲ. ನಮಗಂದ್ರೆ ಜಾಸ್ತಿ ಕುಟುಂಬ ಇಲ್ಲ, ಅಲ್ಲಿ ಒಂದು 8 ಕುಟುಂಬವ. ಈಗ 4 ಮನೆ ಆಗಿದೆ, ಇನ್ನೂ 4 ಆಗಬೇಕು. ಸೈಟ್ ಇದೆ ನಾರಾಜಿನ, ಇವಾಗ ಈ ವರ್ಷ ಆ ಸೈಟ್ನ ಪತ್ತೆ ಮಾಡಿ ಅದೊಂದು ಕ್ರಾಪ್ ಇತ್ತು ಸರ್ಕಾರದದು, ಆ ಕ್ರಾಪ್ಲಿ ಇವಾಗ ಸೈಟು ನಮಗಾಗಿ ಈಗ ನಮ್ಗೆ ಮನೆಯ ಅಂಡಿದಾಗಿ ಕೋಟೆಯಲ್ಲಿ ಸಮಸಕಣ್ಣ ಇಲಾಖೆಯಲ್ಲಿ ಮನೇನ 5 ಮಾಡಿ 5 4 ಬಂತು. ಆ 4 ಈಗ ನನ್ನ ತಂಗಿ ನನ್ನ ಬಾಮಗಳ ಇಬ್ಬರು ಮಾಡ್ತಾವ್ರೆ. ನನ್ನ ಬಾಮ ಇದ್ದ ಮಂಗ ಒಬ್ಬ ಅವನ ನಮ್ಮ ಚಿಕ್ಕಮ್ಮ ಅಂತ ಅವರು ಅವ್ನಿಗೆ ಮಾಡ್ತಾವ್ರೆ. ನನಗೆ ಇನ್ನು ಬಂದಿಲ್ಲ, ನಮಗೆ ಇನ್ನು 3 ಬರಬೇಕು, 4 ನಮಗೆ ಬಂದಿಲ್ಲ, ಬರಬೇಕು ಬರಲಿ. ನಾವು ಗೌರ್ಮೆಂಟ್ಗೆ ಅಂದರೆ ನಾವು ಕೊಟ್ಬಿಟ್ಕೊಂಡಿಲ್ಲ, ಯಾವಾಗ ಮನೆ ಬಿಡ್ತಾರೆ ಅವಾಗಲೇ ಮಾಡಿಸ್ಕೊಂಡು ಹೋಗ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ದಿಂಡುಕೊಂಡು ಎಲ್ಲ ಹೋಗ್ಬಿಟ್ಟಿದ್ದೀನಿ, ಮತ್ತು ಕಾಡ್ಗಲ್ಲು ಮತ್ತು ಸೈಜು ಎಲ್ಲವೂ ಬಿಟ್ಟಿದ್ದೀನಿ. ಹಿಂಗೆ ಮಾಡಬೇಕು, ನಾವು ಮನೆ ಬಿಟ್ಟಿಲ್ಲ, ಮನೆ ಬಿಟ್ಟಾಗ ನಾವು ಮಾಡಬೇಕಂದ್ರೆ ಮಾಡ್ತಾ ಇದ್ದೀನಿ.
1: ಅಂದರೆ ಕುಡಿತ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಜವಾಬ್ದಾರಿನ ಯಾರು ನೋಡ್ಕೊಂಡು ಹೋಗ್ತಿದ್ರು ಅವಾಗ?
0: ನಾನೇ ನೋಡ್ಬೇಕು ಸರ್, ನನಗೆ ಅಣ್ಣ ತಮ್ಮ ಯಾರು ತಂಗಿ ಯಾರು ಇಲ್ಲ,
1: ನಾನೇ
0: ನೋಡ್ಬೇಕು. ಕುಡಿದ್ರು ನಾವೇ ನೋಡ್ತೀನಿ ಅಂದ್ರೆ ಅದು ತಕ್ಕೊಂಡು ಕೊಟ್ಟರು ಅವ್ರಿಗೆ ತೃಪ್ತಿ ಆಯ್ತಲ್ಲ ಇಲ್ವಲ್ಲ ಸರ್. ನಾವು ಏನೇನೋ ಒಂದು ಕಸ ಮಾಡ್ಕೊ ಹೋಯ್ತಿದ್ದು ಅವ್ರಿಗೂ ತಿಂದ್ರು ತೃಪ್ತಿ ಇಲ್ವಲ್ಲ. ಈಗ ಈಗ ಅನ್ನ ತಿಂದ್ರು ಅವ್ರಿಗೆ ಒಂಥರ ಮುಂದೆ ತಿಂದಾಗಾಯ್ತಿತ್ತು, ಇವಾಗ ಆ ಸೊಪ್ಪು ತಿಂದ್ರು ಒಂಥರ ತುಪ್ಪ ತಿಂದಾಗುತ್ತೆ ಸರ್. ಸಮಾಧಾನ ಆದ ಮನಸ್ಸು ಪ್ರೀತಿ ವಿಶ್ವಾಸ ಚೆನ್ನಾಗದ. ನಮ್ಮ ಆತ್ಮದಲ್ಲಿ ನಾವು ಆ ಥರ ಕೆಟ್ಟ ಅಭ್ಯಾಸ ಮಾಡ್ಕೊ ಹೋಗ್ತಾ ಇಲ್ಲ. ನಮ್ಮ ಆತ್ಮ ಚೆನ್ನಾಗಿ ಮಡಿಕೊಂಡು ನಮ್ಮ ಹೃದಯನ ಕೆಡಿಸ್ಕೊಬಾರ ರೀತಿಯಲ್ಲಿ ಈಗ ನಮ್ಮ ಸಂಸಾರ ಚೆನ್ನಾಗಿ ಮಕ್ಕ ಮರಿಗೆ ಏನು ತಿಂದ್ರು ಒಂದು ಸೊಪ್ಪು ತಿಂದ್ರು ತುಪ್ಪ ತಿಂದಾಗಬೇಕು. ಆ ಮಟ್ಟಕ್ಕೆ ಸಂಸಾರ ಚೆನ್ನಾಗಿದೆ ಸರ್, ಮಕ್ಕಳಿಗೂ ಏನು ತೊಂದರೆ ಇಲ್ಲ. ಅವ್ರು ಏನು ಬೇಕಾದ್ರೂ ಯಾವಾಗ ಒಂದು ಚೀಲ ಹಾಕಿ ತಕ್ಕ ಬಂದ್ರೆ

0: ಅವ್ರಯ್ಯ ಇದನ್ನ ತಕ್ಕಬಾರ್ದವ್ರ ತಾನೆ ಏನಿತ್ತು ಇದೆಲ್ಲ ಆಡಿ ಅಂದು ಕೊಡೋದಕ್ಕೆ ಅದು ಯಾತಕ್ಕೆ ಬೇಕು ಅನ್ನೋ ಕರ್ಕೊ ಮಕ್ಳಿಗೆ ಚಿಂತೆ ಇತ್ತು, ನಿಮ್ಮ ತಿರುಗು ಚಿಂತೆ ಇತ್ತು. ಇವಾಗ ಆ ಥರ ಅನುಭವ ಇಲ್ವಲ್ಲ, ಏನ್ ತಕ್ಕಬಂದ್ರೆ ಒಂಥರ ಚಿನ್ನ ಮತ್ತೆ ಮಂತೊಂದ್ ಮುದ್ದ ತಿಂದಾಗ ನಮ್ಗೆ ಸ್ವಲ್ಪ ತುರುತ್ತಿ.
1: ಅದೇ ಕುಡಿತವನ್ನು ಬಿಟ್ಟ ನಂತರ ತಮ್ಮ ಒಂದು ಮನೆಯ ಸಂಸಾರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ
0: ಇದ್ದೀವಿ. ತೊಂದರೆ ಏನಿಲ್ಲ ಸರ್, ಎಲ್ಲರಿಗಿಂತ ಒಬ್ಬ ರೈತ ಭೂಮಿ ಮಾಡಿದಾರೆ ತಪ್ಪಾಗಿ, ನಾನು ಭೂಮಿ ಮಾಡಿದಿಲ್ಲ ಸರ್, ಕೂಲಿ ಮಾಡ್ತೀನಿ. ಕೂಲಿ ಮಾಡಿದವನ್ನ ಮನೆಯಲ್ಲಿ ಈಗಲೂ 6 ಮೂಟ ರಾಗಿ ಇದೆ ಸರ್, ಈಗಲೂ 6 ಮೂಟ ರಾಗಿ, 1 ಮೂಟ ಅಕ್ಕಿ, ಮಾಮೂಲಿ ಎಕ್ಸ್ಟ್ರಾ ಒಂದೊಂದು ಚೀಲ ಇದ್ದಂಗೆ ಇರ್ತದೆ ಸರ್, ತೊಂದರೆನೇ ಇಲ್ಲ ಸರ್.
1: ನೀವು ಸಂಪಾದನೆ ಮಾಡ್ಕೊಂಡು ಬರ್ತೀರಿ
0: ಅವಾಗ? ಆವಾಗ ಮಾಡ್ತೀನಿ ಸರ್, ಸಂಪಾದನೆ ಮಾಡಿ ಪ್ರಯತ್ನ ಬರಲಿಲ್ಲ. ಇವಾಗ 50 ತಕ ಬರಲಿ 100 ತಕ ಬರಲಿ ಅದು ನನ್ನ ಮನೆಯಲ್ಲಿ ಗಂಟಾಗಿರ್ತದೆ ಸರ್.
1: ಮತ್ತೆ ಸಂಪಾದನೆ ಮಾಡ್ಕೊಂಡು
0: ಕುಡಿಯೋಕೆ ಬಳಸ್ಕೈತಿ. ಮತ್ತೆ ಮನೆಯಾಗ ಬರೀ ಬೆಲ್ಲ ಒಂದು ನನ್ನ ಮನೆಯಲ್ಲಿ ಏನ್ ಜಾಪನೀಸ್ ಇರ್ತದೆ ಅದು ಒಂದು ತಂದ್ಬೇಕೇ ಹೊರತು ಮಿತಿ ಬರೀ ಎಡ ಬಲ ಬೆಳ್ಳುಳ್ಳಿ ಈರುಳ್ಳಿ ಅದ್ರ ಬಗ್ಗೆ ಏನು ಕೇಳ್ಬೇಡಿ ಸರ್. ಡೈರೆಕ್ಟ್ ಏನ್ ಜಾಪನೀಸ್ ಇರ್ತದೆ ಬೆಲ್ಲ ಆದ್ರೆ ಒಂದೇ ಬೆಲೆ, ಅದ್ರ ಮೇಲೆ ಇಲ್ಲ. ಈ ಮಟ್ಟಕ್ಕೆಲ್ಲ ಆಯ್ತು ಸರ್. ಇವಾಗ ನಮಗ ಪ್ರಾಬ್ಲಮ್ಸ್ ಇದೆ, ಎಲ್ಲ ನಮ್ಮ ಆತ್ಮ ಚೆನ್ನಾಗಿದೆ, ನಮ್ಮ ಮನೆ ಕುಟುಂಬದಲ್ಲಿ ನಾವು ತರಂತ ಪದಾರ್ಥಗಳಲ್ಲಿ ಅವ್ರು ಏನ್ ತಿಂದ್ರು ಸ್ವಲ್ಪ ಆರೋಗ್ಯದಲ್ಲಿ ಚೆನ್ನಾಗಿ ತಿಂತಾರ. ಮತ್ತೆ ನಾವು ಏನ್ ಕೊಟ್ರು ಅದು ಸೊಪ್ಪು ಬೇಕು ಅಂತ ಕೊಟ್ರು ಅವ್ರಿಗೆ ಒಂಥರ ಖುಷಿ ಇರ್ತದೆ.
1: ಕುಡಿತ ಸಂದರ್ಭದಲ್ಲಿ ತಮ್ಮ ಮನಸ್ಸು ಅದೋಟಿ ಇಡ್ತಾ ಇದ್ದಾರೆ
0: ಅನಿಸ್ತಿತ್ತು ಸಹ, ಹೆಂಡತಿ ಬಂಡತಿ ಎಲ್ಲ ಹೊಡೆದು ಬಡ್ದು ಸಾಕಾಗಿ ಸೆಳೆತು ಹೋಗಿ ಅವಳು ಮನೆ ಬಿಟ್ಟು ಹೋಗಿ ನಾನ್ ಪರಿಸ್ಥಿತಿ ನಾಯಿಗಿಂತ ಕೀಳಾಗಿ ನಾಯಿನಿಗಿಂತ ಕೀಳಾಗಿದ್ದು ಮನುಷ್ಯ ಈಗ ಸ್ವಲ್ಪ ಅಂದ್ರ ನಾನು ಹೇಳ್ಬೇಕಾದ್ರ ಎತ್ತದಲ್ಲಿ ಊರೊಳಗ ತಿರುಗಾಡ ಮನುಷ್ಯನಾಗಿದ್ದೀನಿ ಸರ್. ನಾಯಿಗಿಂತ ಕೀಳಾಗಿದ್ದು ಮನುಷ್ಯ ನಾನು, ಎತ್ತದಲ್ಲಿ ಊರೊಳಗೆ ಮನುಷ್ಯನಾಗಿ ತಿರ್ಗಮಟ್ಟು ಮಾಡಿದ್ದೆ ನನ್ನ ಆತ್ಮ ಸಾಕು ನನ್ಗೆ ಅಷ್ಟೇನು ಏನೇ ಬೇಡಿ ಅಲ್ವಾ. ಇವತ್ತು ಹಸ್ಕ ಮನೆಗೆ ನಾವು ನಾಳೆ ಗೆತ್ತಿ ನಾವು ನಾಳೆ ಇವತ್ತ ನಮ್ಮ ಶರೀರ ಚೆನ್ನಾಗಿದೆಯಲ್ಲ ಸರ್, ಇವತ್ತು ನಮ್ಮ ಶರೀರ ಚೆನ್ನಾಗಿದ್ದು ನಾಳೆ ನಾನು ಇವತ್ತು ಮನೆಗಿದ್ರು ನಾಳೆ ಗೆತ್ತಿನ ಬಿಡ ಅನ್ನೋ ಧೈರ್ಯ. ಆವಾಗ ಹಂಗಿಲ್ಲ, ಕರೆಯವ್ರಿಗೂ ಬೇಜಾರು, ಏನೋ ಕುಡಿತಾನ ಈಸ್ಕತ್ತಾನ ಅರ್ಧಂತರಿಗೆ ದೊಡ್ಡಾಯ್ತಾನ ಅನ್ನೋ ತರ್ಕ ಕೊಡೋರ್ಗು ಒಂದಿಷ್ಟು ರೈ. ಈಗ ಮಧ್ಯಾಹ್ನ ಗಂಟ ಮಾಡ್ತೀನಿ, ಸ್ವಲ್ಪ ಏನಾರು ನಮ್ಗೆ ಕಿಕ್ ಆಗ್ಲಿಲ್ಲ ಅಂತ ಕಾಲಕ್ಕೆ ನಾವು ಮಧ್ಯಾಹ್ನಕಾರ ಹೊಂಟಾಯ್ತೀವಿ. ಇವಾಗ ಹಂಗಿಲ್ವಲ್ಲ, ಯಾವನು ಬೇಕಾದ್ರೆ 5,000 ಕೊಡೋ ತನಕ ಧೈರ್ಯ ಅದಾವ. ಯಾಕಂದ್ರೆ ನಮ್ಮ ಎಲ್ಲ ನಮ್ಮ ಕೆಟ್ಟ ದಿವಸನೆಲ್ಲ ಬಿಟ್ಟು ನೆಕ್ಸ್ಟ್ಗೆ ನಮ್ಮ ಲೆವೆಲ್ಗೆ ನಾವು ಹೋಯ್ತಿದ್ದಾಗ ಈಗ ನಮ್ಗೆ 5,000 ಕೊಡೋರು ಲಿಗತ್ತಾಗವ್ರು, 10,000 ಕೊಡೋರು ಅವರು. ಒಬ್ಬ ಬೆಂಗಿಸ್ಕೊಡ್ತಾಳೆ ನಮಗೆ ಇವಾಗ, ಕೊಡೋಕೆ ನಾಳೆ ಬರ್ತೀನಿ ಒಂದು ವಾರ ಕೆಲಸಕ್ಕೆ ಬಂದ್ರೆ ಆಗುತ್ತೆ ನಿಮ್ಮ ದುಡ್ಡು ಅಂದ್ರೆ ಆಯ್ತು ಬಾ ನಿನ್ಗೆ ಯಾಕೆ ಇಲ್ಲ ಅಂದ್ರೆ ಅಂತ ಕೇಳ್ತಾರೆ. ಆವಾಗ ಹಂಗಿಲ್ಲ, ಏ ಹೋಗು ಇವತ್ತೇ ವಿಪಟಿ ಕುಡ್ಕಾಡ್ತೀನಿ ನಾಗ ಯಾವತ್ತು ಸತ್ತೋದಯ ಅಂತಿದ್ರು, ನನ್ನ ಋಣದ ಮೇಲೆ ನೀನು ಸಾಯ್ಬೇಕಾ ಅಂತ. ಈಗ ಋಣಕ್ಕೆ ಸಾಯಂಗಿಲ್ಲ, ಅವ್ರಿಗೆ ಜೇದೆ ತಿರ್ಸ್ಬೇಕು ಆ ಮಟ್ಟ ಜನ್ಮ ಮಾಡಿ ಕಡಿಮೆ.
1: ಕಳೆಯರೆ ತಾವುಗಳು ಕುಡಿತ ಸಂದರ್ಭದಲ್ಲಿ ತಾವುಗಳು ಅನುಭವಿಸಿದಂತ ಕಷ್ಟಗಳನ್ನ ಇವಾಗ ನೀವು ಮಾಡಿಲಿ ಯಾರಾದ್ರೂ ಕುಡಿತಿದ್ರೆ ಅಂತವ್ರಿಗೆ ಏನಾದ್ರೂ ನಿಮ್ಮ ಕಷ್ಟಗಳನ್ನ ಹಂಚಿಕೊಂಡಿದ್ದಾರೆ ಹೇಳಿ.
0: ಹೇಳಿದೀನಿ ಸರ್, ನಾವು ನಮ್ಮ ಈಗ ನನ್ನ ತಮ್ಮನ ಮಕ್ಕಳೇ ಬಂದ್ರು ಅವ್ರಿಗೆ ನಾವು ನೋಡಪ್ಪ ಇಲ್ಲಿ ಕುಡಿಬೇಕಂದ್ರೆ ನಿಶೀಲಿ, ಯಾಕಂದ್ರೆ ನಾವು ಅದ್ರ ಕಸಬ ಆಡಿ ಬಿಟ್ಟಿರೋರು. ಆದ್ರೂ ಪುನಃ ನಾವು ಮತ್ತೆ ಅದನ್ನೆಲ್ಲ ನಮ್ಮ ಮನೆ ಈಗ ಹೊರಗಡೆ ಬೀಸಕ ಪಾತ್ರನಪ್ಪ ಅನ್ನೋದು ಮನೆಯೊಳಗೆ ತರಬೇಕು. ಅದು ಮನುಷ್ಯನಿಗದು ಇದ್ದಷ್ಟು ರೋಗ, ಏಕಂದ್ರೆ ನೀವು ಇವತ್ತು ಬಂದಿದ್ದಾರೆ, ಇವತ್ತು ಸಂಜೆ ಆಯಿತು, ನಾಳೆ ಒತ್ತರ ಎದ್ದು ನಿಮ್ಮ ಊರಿಗೆ ಹೊಂಟೋಗ್ಬಿಡಿ, ಇವತ್ತಿಗೆ ಬಂದಿರೋಕೆ ನಿಮ್ಗೆ ಕಳಿಸೋದು ಬೇಡಿ, ಇವತ್ತಿನ ಟೈಮು ತೀರೋಗ್ಬಿಡಲಿ, ನಾಳೆ ನೀವು ಒತ್ತರೆ ನಿಮ್ಮ ಸಂಸಾರ ಕಟ್ಕೊ ಹೋಯ್ತಾರೆ ಅಂತ.
1: ಬಹಳ ಸಂತೋಷ ಕಾಳಯ್ಯರವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವ ಇಷ್ಟು ಕುಟುಂಬಗಳಿಗೆ ಕೊನೆಯದಾಗಿ ಏನ್ ಕ್ಯೂ ಮಾತಾಡಕ್ಕೆ ಇಷ್ಟಪಡ್ತೀರ ಅವರಿಗೆಲ್ಲ?
0: ನಾವು ಹೇಳೋದಂದ್ರೆ ಇರೋರು ನಮ್ಮ ಅದೇ ಈ ಅಣ್ಣ ಒಡೆಯವರು ದಿನಾಂಕ ಅವರು ಬಾಳ್ಮೆಕೆ ಇಲ್ಲ. ನಾವು ಈಗಲೂ ನೋಡ್ತಾ ಇದ್ದೇನೆ, ಅನ್ನ ತಿಂದು ಬೆಳೆದನ್ನೇ ಬದುಕಾದ ಕಷ್ಟ, ಇನ್ನು ಇಷ್ಟ ತಿಂದು ಕುಡ್ದಂಗೆ ಬದುಕಕ್ಕಂತ ಸರ್. ಬಿಟ್ಟು ಬಿಡಲೆ ಅವ್ರಿಗೂ ನಮ್ಮಂಥ ಹೃದಯ ಅವ್ರಿಗೂ ಸಿಗಲಿ, ಬೇರೆಯವ್ರಿಗೆ ಅವ್ರಿಗೆ ಕೆಟ್ಟಾಗಿಂತ ಯಾವ ಜಾತಿಯಾಗಿರಲಿ ಯಾವ ಕುಡುವರಾಗಲಿ ಅವರು ನೀವು ಕುರ್ತಾ ಮಾಡಿ ನೀವು ಸಾಯಿರಿ ಅಂತ ಯಾರೂ ಹೇಳಲ್ಲ ಸರ್. ಎಲ್ಲರೂ ಬಿಟ್ಬಿಟ್ಟು ಚೆನ್ನಾಗಿ ಇವತ್ತು ಇಲ್ಲ ಸರ್, ಸೊಪ್ಪು ಕುಡಿದು ಗಾಂಬ್ಲಿ ಕುಡಿದು ಜೀವನ ಮಾಡಿ ನಾಳೆ ಎದ್ದು ನಮ್ಮ ಕೆಲಸ ಕಾರ್ಯನ ಮಾಡಿರೋ ಮುದ್ದಿಟ್ಟು ಬಿಗೈತೀನೋ ಸರ್. ಅವರೆಲ್ಲರೂ ಬಿಟ್ಬಿಡಲಿ, ಕುಡ್ತಾ ಅಂತ ಯಾವುದು ಕೆಟ್ಟದು ಯಾವುದು ಅಲ್ಲ. ಅದು ಒಂದು ಚೂರು ಕುಡಿಯೋ ತನಕ ಒಂದು ತಿನ್ನೆ ಕುಡಿಬೇಕು ಅನ್ನಿಸ್ತದ, ಕುಡಿಯೋ ಗಂಟ ಒಂದು ಚೂರು ಸಾಕು ಅನ್ನಿಸ್ತದೆ ಅಷ್ಟೇ. ಇನ್ನು ಆಯ್ತಾ ದಿಂಕ್ ಆಯ್ತಾ ಆಯ್ತಾ ತಾಳಿಗೆ ಹೇಳ್ತಾ ಹೇಳ್ತಾ ಇನ್ನೊಂದು ಚೂರು ಕುಡಿಬೇಕಂದಾಗ ಮನುಷ್ಯ ಮನೆಗೆ ಬಂದು ಸೇರಲ್ಲ ಸರ್. ಈ ಪರಿಸ್ಥಿತಿ ಆಗಿದೆ. ಅದಕ್ಕೆ ಕುಡಿಯೋರು ಯಾರು ಪಾಪ ನಮ್ಮಂಗೆ ಅವರು ಅಣ್ಣ ತಮ್ಮರಾಗಿ ಬದುಕಲಿ, ಯಾವ ಜನಂಗೆ ಆಗಿರಲಿ ಯಾರಾಗಲಿ ನಮ್ಮಂಗೆ ಅವ್ರಿಗೂ ಒಂದು ಒಳ್ಳೆ ಹೃದಯ ಕೊಟ್ಟು ಜನಗಳಿಗೆ ಒಳ್ಳೆ ಆತ್ಮ ಹುಟ್ಟಿ ಅವರು ನಮ್ಮಂಗೆ ಗೇದು ತಿನ್ನೋ ಮಟ್ಟಿಗೆ ಅವ್ರಿಗೂ ಒಂದು ಆತ್ಮ ಚೆನ್ನಾಗಿ ಕೊಡಲಿ ಅಷ್ಟೇ ನಮ್ಗೆ ಹೇಳ್ತಾರೆ.
1: ಬಹಳ ಸಂತೋಷ ಕಾಳಿಯರವರೇ, ಇಷ್ಟೊತ್ತು ನಮ್ಮೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತೆನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾ

0: ಒಂದು ನಂತರದಲ್ಲಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರ. ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ, ಹಾಗೆ ಇಷ್ಟೊಂದು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಒಂದು ಮದ್ಯಪಾನ ಸೇವಿಸ್ತಕ್ಕಂಥ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.
1: ಧನ್ಯವಾದಗಳು.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಎತ್ತಿಗೆಹಾಡಿಯ ನಿವಾಸಿಗಳಾದ ಶ್ರೀಯುತ ಕಾಳೆಯರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಎತ್ತಿಗೆ ಹಡಿಯ ಶ್ರೀಯುತ ಕಾಳಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
5: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿಸ್ ಸೊಳ್ಳೆಗಳು.
6: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
7: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
8: ಹೌದಾ ಪಟ್ಟಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ
9: ಸಿಗುತ್ತೆ.
10: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
11: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
10: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
12: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
13: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
13: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
13: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
12: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
12: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
12: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
13: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
12: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
13: ಇದು ಕಲಾ ಕುಮಾರ ಮಾತು ಅಂದ್ರೆ,
14: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
15: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
16: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
14: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
17: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಸೂರ್ಯಘರ್
2: ರೀ ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
5: ಸೋಯನ್ನೀರೇ ಸೋಬಾನ ಬನ್ನಿರೇ
1: ಜಾನಪದ ಸೊಗಡಿನ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತರಿಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆ ಶುಭಾಶಯ ತಿಳಿಸಿದ್ದು, ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎಸ್ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕ

ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ

0: CET.online.karnataka.gov.in/KEA ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲ ಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1,250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ AS ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ

0: ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮೆಟಗೆರೆ ಗ್ರಾಮ ಪಂಚಾಯಿತಿಯ ಕೂಡಿಗಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
5: ವೆಲ್ಕಮ್ ಸರ್.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ಕೂಡಗಿ ಗೋವಿಂದರಾಜ್ ಅಂತ ಹೇಳಿ, ಅಂದರೆ ಸರ್ ವ್ಯವಸಾಯನೂ ಮಾಡ್ತಾ ಇದ್ದೀವಿ. ವ್ಯವಸಾಯ ಜೊತೆಗೆ ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಸಂಚಾಲಕರಾಗಿ 9 ಆಯಿತು ಇಲ್ಲಿಗೆ. ಆದರೂ ಕೂಡ ಮಾಮೂಲಿ ಸಾರ್ವಜನಿಕವಾಗಿ ಮತ್ತು ವ್ಯವಸಾಯ ಮತ್ತು ಗ್ರಾಮಗಳ ಬಗ್ಗೆ, ನಮ್ಮ ಸರಗೂರು ತಾಲೂಕು ಸಂಬಂಧಪಟ್ಟಾಗ ಎಲ್ಲ ಗ್ರಾಮಗಳ ಬಗ್ಗೆನೂ ಕೂಡ ನಾವು ಆಸಕ್ತಿ ಇದೆ ಮತ್ತು ಅದ್ರ ಬಗ್ಗೆನೇ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್.
4: ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಈ ಕೂಡಗಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
5: ನಮ್ಮ ಗ್ರಾಮದಲ್ಲಿ ಹಿಂದೆ ಇದ್ದ ಅಭಿವೃದ್ಧಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಜನ ತಿರುಗಾಡ್ಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ಸರ್, ಕಷ್ಟಕರವಾಗಿತ್ತು. ನಮ್ಮ ಗ್ರಾಮದಲ್ಲಿ ಒಂದು 50-60 ಮನೆ ಇದೆ ಸರ್. ಅಂದರೆ ಕನಿಷ್ಠ ಅಂತಂದ್ರೆ ಒಂದು 400-500 ಜನ ವಾಸ ಮಾಡ್ತಾ ಇದ್ದೀವಿ.
4: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಒಂದು ವಿವರವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
5: ಅಂದರೆ ಭೌಗೋಳಿಕವಾಗಿ ಸಹ ನಮ್ಮ ಗ್ರಾಮ ಅಕ್ಕಪಕ್ಕ ನೈರ್ಮಲ್ಯ ಚೆನ್ನಾಗಿದೆ ಮತ್ತು ಎಲ್ಲ ಥರದಲ್ಲೂ ಕೂಡ ಗಾಳಿ ಮಳೆ ಎಲ್ಲ ಅನುಕೂಲಕರವಾಗಿದೆ. ಆದರೂ ಕೂಡ ಏನಪ್ಪ ಅಂದರೆ ನೈರ್ಮಲ್ಯಕರಣವಾಗಿ ಹೇಳೋದಾದರೆ ತುಂಬ ನೈರ್ಮಲ್ಯ ಅರ್ಗತಿದೆ ಈಗ. ಏನಂದರೆ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಕೆಲವು ಬಾರಿ ಈಗ ನಮ್ಮ ಗ್ರಾಮಗಳಲ್ಲಿ ವಾರ್ಡ್ ಸಭೆ ನಡೀತವೆ, ಗ್ರಾಮ ಸಭೆಗಳು ನಡೀತವೆ ಮತ್ತು ಗ್ರಾಮ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಮಾಡ್ತೀವಿ ಮತ್ತು ಗ್ರಾಮದ ಬಗ್ಗೆ ಗ್ರಾಮಸ್ಥರೆಲ್ಲ ಸೇರಿ ಮತ್ತು ವಾರ್ಡ್ ಸಭೆ ಗ್ರಾಮ

0: ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿರ್ತೀವಿ. ಆದರೆ ಗ್ರಾಮ ನೈರ್ಮಲ್ಯ ಬಗ್ಗೆ ಹೇಳೋದಾದರೆ ಇಲ್ಲಿವರೆಗೂ ಕೂಡ ಯಾವ ಸರಿನೂ ಕೂಡ ಅವರು ಗ್ರಾಮ ನೈರ್ಮಲ್ಯ ಮಾಡೋದೇ ಇಲ್ಲ. ಈ ಗ್ರಾಮದಲ್ಲಿ ಈಗ ಕಸ ವಿಲೇವಾರಿ ಘಟಕ ಅಂತ ಬಂತು, ಈಗ ಕಸ ತೆಗೆಯಕ್ಕೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ವಾಹನಗಳನ್ನ ಕೊಟ್ಟರು, ಆದರೂ ಕೂಡ ವಾಹನಗಳು ಎಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಅವರ ಮನೆ ಮುಂದೆ ಬಿಲ್ ಕಲೆಕ್ಟರ್ ಮನೆ ಮುಂದೆ ಅಥವಾ ಪಂಚಾಯತಿ ಮುಂದೆ ನಿಲ್ಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ವಿನಃ ಈ ಯಾವುದೇ ಊರಲ್ಲೂ ಕೂಡ ಕಸ ಕಲೆಕ್ಟ್ ಮಾಡೋದನ್ನ ನಾವು ನೋಡೇ ಇಲ್ಲ. ಅದು ನಮ್ಮ ಗ್ರಾಮದಲ್ಲಿ ಈಗ ಒಂದು ಕಡೆ ಕಸ ತೊಟ್ಟಿ ಹಿಂದೆ ಆದರೂ ಕೂಡ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ತಿದ್ರು. ಈಗ ಒಂದು ಬೀದಿಲಿ ಒಂದು ಮೂರು ನಾಲ್ಕು ತಾವು ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಅಟ್ಲೀಸ್ಟ್ ಅಲ್ಲಿಗೆ ಹಾಕಿದ್ರು ಕೂಡ ಅದನ್ನು ಬೆಂಕಿ ಹಾಕಿ ಅಲ್ಲಾದರೂ ಬೇಯಿಸ್ತಿದ್ರು. ಇವಾಗ ಏನಾಗಿದೆ ಅಂತಂದರೆ ಟಬ್ಗಳು ಕೊಟ್ಟರು ಹಸಿ ಕಸ ಒಣ ಕಸ ಅಂತ, ಅದನ್ನು ಯೂಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು ವಾಹನ ಕೊಟ್ಟರು, ವಾಹನದಲ್ಲಿ ಅಟ್ಲೀಸ್ಟು 15 ದಿನ ವಾರಕ್ಕಾದರೂ ಬಂದು ಕಲೆಕ್ಟ್ ಮಾಡ್ಕೊಂಡು ಕಸ ವಿಲೇವಾರಿ ಘಟಕಕ್ಕೆ ತಗೊಂಡೋಗಿ ಹಾಕಿದ್ರೆ ಅನುಕೂಲ ಆಗುತ್ತೆ ಸರ್ ಸಾರ್ವಜನಿಕರಿಗೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಕಸ ತೊಟ್ಟಿಗಳು ಕೂಡ ಇಲ್ಲ, ರಸ್ತೆ ಬದಿಯಲ್ಲಿ ಹಾಕ್ತಾರೆ ಅಲ್ಲ. ಈಗ ನೈರ್ಮಲ್ಯ ಏನು ಅಂದರೆ ಹಿಂದೆ ಜನ ಆಸಕ್ತಿ ಇರಲಿಲ್ಲ ನಾವು ಸ್ವಚ್ಛವಾಗಿರ್ಬೇಕು ಶುದ್ಧಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ. ಇವಾಗ ಜನ ಶುದ್ಧಿಯಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಅಂತಿದ್ದಾರೆ, ಆದರೆ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಹಾಗಾಗಿ ಈಗ ಸ್ವಚ್ಛತೆ ಬಗ್ಗೆ ಹೇಳೋದಾದರೆ ಆ ಕಸ ವಿಲೇವಾರಿ ಘಟಕಗಳು ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು, ಮತ್ತು ತೊಟ್ಟಿಗಳು ನಿರ್ಮಾಣ ಆಗಬೇಕು. ಕಸ ತೊಟ್ಟಿಗಳು ಒಣ ಕಸ ಹಸಿ ಕಸ ತೊಟ್ಟಿಗಳು ನಿರ್ಮಾಣ ಆದರೆ ಆ ನಿರ್ಮಾಣ ಆದಂಥ ಕಸಗಳನ್ನ ಇವರು ಕಸ ವಿಲೇವಾರಿ ಘಟಕಕ್ಕೆ 15 ದಿನಕ್ಕೆ ವಾರಕ್ಕೊಂದ್ಸಲಾದರೂ ತಗೊಂಡೋಗ್ಬೋದು, ಅದೊಂದು ಮಾಡಬೇಕು.
1: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ಚರಂಡಿ ಸರ್, ಚರಂಡಿ ನಿರ್ಮಾಣವಾಗಿ ಹೇಳೋದಾದರೆ ಈ ಕೆಲವು ಬಾರಿ ಈಗ ನಮ್ಮೂರಲ್ಲಿ 4 ಬೀದಿಗಳು ಬರುತ್ತೆ, 4 ಬೀದಿ ಮತ್ತು ಒಂದು ಅಡ್ಡ ಬೀದಿ ಬರುತ್ತೆ. ಈ 4 ಬೀದಿ ನೀರು ಒಂದು ಕಡೆ ಸ್ಟೇ ಆಗುತ್ತೆ. ಸ್ಟೇ ಆದಾಗ ನಾವು ಹಲವಾರು ಬಾರಿ ಈಗ ನನಗೆ ಗೊತ್ತಾದ ಮಟ್ಟಿಗೆ 5-6 ವಾರ್ಡ್ ಸಭೆಗಳಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ಮತ್ತು ಗ್ರಾಮಸ್ಥರ ಸಹಿತವಾಗಿ ಫೋಟೋನು ಕೂಡ ತೆಗೆದಿದ್ದೀವಿ ನಾವು ವಾರ್ಡ್ ಸಭೆಯಲ್ಲಿ ಇದನ್ನು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. ಅದು ಒಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಅದು ಶೇಖರಣೆ ಮಾಡಿ ಹೊರಗಡೆಗೆ ಬಿಡೋಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲಿಂದ ಹೋಗ್ಬೇಕು ಅಂತಂದರೆ ಸಹ ಒಂದು 2 ಜಮೀನುಗಳಿವೆ, ಒಂದು 200 ಮೀಟ್ರ್ 200 ಮೀಟ್ರ್ 2 ಜಮೀನುಗಳಿವೆ. ಅಲ್ಲಿಂದ ಅಂಡರ್ಗ್ರೌಂಡ್ ರೀತಿ ಮಾಡಿ ಹೋಗ್ಬೇಕು, ಅದು ಒಂದಿತ್ತ ಸ್ಟೇ ಆಗ್ತದೆ. ಅದರಿಂದ ನಮ್ಮ ಊರಲ್ಲಿ ಫುಲ್ಲು ಸ್ಮೆಲ್ ಬರುತ್ತೆ, ಮತ್ತು ಅಕ್ಕಪಕ್ಕ ಮನೆಗಳಿಗೆ ಜೀವಿಸೋಕ್ಕೂ ತುಂಬ ಕಷ್ಟಕರವಾಗಿದೆ. ಅದೊಂದು ಆಗಬೇಕು. ಮತ್ತು ಅದೇ ಕಸ ತೊಟ್ಟಿಗಳಾಗಬೇಕು. ಮತ್ತು ಶಾಲೆ ಇದೆ, ಶಾಲೆ ಅಂತಂದರೆ ಶಾಲೆ ಅಭಿವೃದ್ಧಿ ಆಗಬೇಕು. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಆಟೋಪಕರಣಗಳು ಬೇಕು, ಅದು ಮೈದಾನ ಇಲ್ಲ, ಆಟದ ಮೈದಾನ ಆಗಬೇಕು. ಮತ್ತು ಶಾಲೆಗೆ ಇನ್ನು ಹೆಚ್ಚು ಕಮ್ಮಿ ಬಂಡವಾಡಿಸಿ 1 ವರ್ಷ ಆಗಿದ್ದ, ಅದೊಂದು ಕ್ಲೀನ್ ಆಗಬೇಕು. ಮತ್ತು ಶಾಲೆ ಕಾಂಪೌಂಡ್ ಆಗಬೇಕು. ಅದೆಲ್ಲ ಆದರೆ ನಮ್ಮ ಹಳ್ಳಿ ಭಾಗದಲ್ಲಿ ಈಗೇನು ಸಹ ಎಲ್ಲರೂ ಕೂಡ ಹೋಗಿ ಸಿಟಿಲೇ ಕಲಿಯೋಕ್ಕಾಗಲ್ಲ. ಹಾಗೆ ಕನಿಷ್ಠ ಅಂತಂದರೆ ಈಗ ನಮ್ಮೂರಲ್ಲಿ 1-5 ಕ್ಲಾಸ್ವರೆಗೆ ಶಾಲೆ ಐತೆ. 5 ಕ್ಲಾಸ್ವರೆಗೂ ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಅವರ ಆಟದ ಮೈದಾನ ಅವಶ್ಯಕತೆ. ಮತ್ತು ನಾವು ಏನು ನಮ್ಮ ಹಳ್ಳೀಲಿ ಏನು ಕಲಿಸಿ ಕಳಿಸ್ತೀವಿ ಅದೇ ಮುಂದೆ ಆಗೋದು. ಹಾಗಾಗಿ ಅವ್ರಿಗೆ ಸಾಲ ಅಭಿವೃದ್ಧಿ ಬಗ್ಗೆ ಮತ್ತು ಆಟೋಪಕರಣಗಳ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ರೀತಿಯ ಆದ್ಯತೆ ಬೇಕು. ಮತ್ತು ಎಜುಕೇಷನ್ಗೆ ಉನ್ನತ ಗುಣಮಟ್ಟ ಶಿಕ್ಷಣ ಬೇಕು, ಒಬ್ಬರಿಬ್ಬರು ಟೀಚರ್ಸ್ಗಳು ಬೇಕು. ಹಂಗಾಗಿ ಸರ್, ಮತ್ತು ಬಸ್ ವ್ಯವಸ್ಥೆ ಅಂದರೆ ಏನಾಗಿದೆ ಅಂತಂದರೆ ಹಿಂದೆ ಒಂದೇ ಬಸ್ ಬರ್ತಿತ್ತು ಸರ್, ಇವಾಗ ಅದೇ ಬಸ್ ಕಂಟಿನ್ಯೂ ಆಗ್ತಾಯಿದೆ. ಹಾಗಾಗಿ ಇನ್ನೊಂದು 2 ಬಸ್ ವ್ಯವಸ್ಥೆ ಬೇಕು, ಮಧ್ಯಾಹ್ನ ಸಂಜೆ. ಮತ್ತು ನಮ್ಮ ಕಾಡಂಚಿನ ಗಡಿಭಾಗ ಆಗೋದ್ರಿಂದ ನಂಬಿಲಿಂದ ಜನಗಳು ಹೋಗ್ತಾರೆ, ಮತ್ತು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈಗ ನಾವು ಕಾಲೇಜ್ ಈಗ ನಮ್ಮ ಕಾಡಂಚಿನ ಗಡಿ ಭಾಗದಲ್ಲಿ ಇರೋರು ಎಲ್ಲರೂ ಕೂಡ ಕಡು ಬಡತನದಿಂದ ಬದುಕಂಥ ಜನ, ಆದರೂ ಯಾರು ಕೂಡ ಓನಾಗಿ ವೆಹಿಕಲ್ ಮಾಡಿ ಕಳಿಸೋದಾಗಲಿ ಎಜುಕೇಷನ್ ಮುಂದುವರಿಸೋದಾಗಲಿ ಆಗಲ್ಲ. ಈಗ ಎಜುಕೇಷನ್ ಮುಂದುವರಿಸಬೇಕು ಅಂತ ಹೇಳಿದ್ರೆ ಕನಿಷ್ಠ ಬಸ್ ವ್ಯವಸ್ಥೆನಾರ ಆಗಬೇಕು. ಹಾಗಾಗಿ ಬಸ್ ವ್ಯವಸ್ಥೆ ಬೇಕು, ಅದೊಂದು 2 ಬಸ್ ಆದರೆ ಅದೊಂದು ವ್ಯವಸ್ಥೆ ಆಗುತ್ತೆ ಸರ್. ಮೂಲಭೂತ ಸೌಕರ್ಯ ಬೀದಿ ದೀಪಗಳದೇನು ಪ್ರಾಬ್ಲಮ್ ಇಲ್ಲ ಸರ್, ಕಂಟಿನ್ಯೂ ಆಗ್ತಾ ಇದೆ. ಆವಾಗ ಅವಾಗ ನಾವು ಯಾವ್ದಾದ್ರು ಕಾರ್ಯಕ್ರಮಗಳು ಮಾಡಿದ್ರೆ ಮುಂಚಿತವಾಗಿ ಮಾಡ್ತೀವಿ. ಮತ್ತು ಇದ್ರದೇ ಸಹ ಸಮಸ್ಯೆ ವೆಹಿಕಲ್ದು, ಅದು ಬಿಟ್ಟರೆ ಶೌಚಾಲಯ ಅಂದರೆ ಇನ್ನೂ ಮುಖ್ಯವಾದದ್ದು ಶೌಚಾಲಯ ಸರ್. ಈಗ ನಮ್ಮ ಭಾಗದಲ್ಲಿ ಕನಿಷ್ಠ ಅಂದರೆ 60 ಮನೆ ಇದೆ, ಒಂದು ಬ್ಯಾಚಲ್ಲಿ ಕನಿಷ್ಠ ಅಂದರೆ ಒಂದು 5 ಜನಕ್ಕೂ ಶೌಚಾಲಯ ಕೊಡಲ್ಲ 1 ವರ್ಷಕ್ಕೆ. ಈಗ ನನಗೆ ಗೊತ್ತಾದ ಮಟ್ಟಿಗೆ ನನ್ನ ಹತ್ರನೇ ಇದೆ ಸರ್ ಅಪ್ಲಿಕೇಶನ್ ಫಾರಮ್ಗಳಿವೆ. ಕನಿಷ್ಠ ಅಂತಂದ್ರು ಎಲ್ಲ ಕಡೆ ಅರ್ಜಿ ಸಲ್ಲಿಸಿ 6 ತಿಂಗಳು 1 ವರ್ಷ ಆದರೂ ಕೂಡ ಗ್ರಾಮ ಪಂಚಾಯತಿ ವರ್ಕ್ ಮಾಡ್ತಾ ಇಲ್ಲ. ಈಗ ಒಂದ್ಸರಿ ಅಮೌಂಟ್ ಬಂದಿಲ್ಲ ಅನ್ನೋದು, ಒಂದ್ಸರಿ ವರ್ಕ್ ಕಾರ್ಡೇ ತೆಗಿಯಲ್ಲ. ಆ ಸಮಸ್ಯೆಗಳು ಬರ್ತಿರೋದೆ ಪಂಚಾಯತಿಯಿಂದ. ಪಂಚಾಯತಿಲಿ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ಬಿಟ್ರೆ ಎಷ್ಟೋ ಮೂಲಭೂತ ಸೌಕರ್ಯಗಳು ದೊರಕದಂತ ಆಗುತ್ತೆ ಸರ್. ಭೌಗೋಳಿಕ ಲಕ್ಷಣ ಅಂತಂದರೆ ಸರ್, ನಮ್ಮ ಅಕ್ಕಪಕ್ಕ ಇಲ್ಲಿ ಕಾಡಂಚಿನ ಗಡಿಭಾಗ ಇದೆ, ಆದರೂ ಕಾಡಂಚಿ ಇರೋದ್ರಿಂದ

0: ಹಸಿರು ಸೇನೆ ಮಾಮೂಲಿ ಹಸಿರಾಗಿ ಇರುತ್ತೆ ಎಲ್ಲ ಇದರಲ್ಲೂ ಸರಿ ನಮಗೆ ಅನುಕೂಲ ಆಗಿದೆ ಸರ್. ಅನುಕೂಲ ಆದರೂ ಕೂಡ ನೈಸರ್ಗಿಕವಾಗಿ ಗಾಳಿ ತಗೊಳ್ಳೋದಾಗಲಿ ಎಲ್ಲ ನೈಸರ್ಗಿಕವಾಗಿ ಚೆನ್ನಾಗಿದೆ. ಬಟ್ ಆದರೆ ಅರಣ್ಯ ಇರೋದ್ರಿಂದ ಅರಣ್ಯದಿಂದ ನಮಗೆ ಎಲ್ಲ ಸೌಲಭ್ಯನೂ ಆಗುತ್ತೆ ಅನ್ಕೋತೀವಿ. ಈಗ ಟೈಮ್ ಕರೆಕ್ಟಾಗಿ ಮಳೆ ಆಗುತ್ತೆ, ಟೈಮ್ ಕರೆಕ್ಟಾಗಿ ಬೆಳೆ ಆಗುತ್ತೆ, ಅವೆಲ್ಲ ಸರಿ ಆಗುತ್ತೆ ಸರ್. ಆದರೆ ಕಾಡಿನಿಂದ ಆಗಿರೋಂತಹ ಹಾನಿಗಳು, ಪ್ರಾಣಿಗಳ ಹಾವಳಿ, ಮತ್ತು ಆ ಕಡೆಯಿಂದ ಬರ್ತಾಯಿರ್ತಾ ಸೋಲಾರ್ ವ್ಯವಸ್ಥೆ ಆಗಬೇಕು. ಈಗ ಕೆಲವು ಜಮೀನುಗಳಿವೆ ಕಾಡಂಚಿನ ಗಡಿ ಭಾಗದಲ್ಲಿವೆ, ಅದರಲ್ಲೂ ಗ್ರಾಮನೇ ಕಾಡಂಚಿನ ಭಾಗದಲ್ಲಿ ಇರೋದ್ರಿಂದ ಹಾಗೆ ಸ್ವಲ್ಪ ಸೋಲಾರ್ ವ್ಯವಸ್ಥೆ ಆಗಬೇಕು. ಮತ್ತು ಅರಣ್ಯ ಇಲಾಖೆಯಿಂದ ಆಗಬೇಕಾದಂಥದ್ದು ಸೋಲಾರ್ ವ್ಯವಸ್ಥೆ. ಮತ್ತು ಗ್ರಾಮಗಳಿಗೆ ಸಹ ಈಗೇನು ಅಂತ ಹೇಳಿದ್ರೆ ಗಾಳಿ ಮಳೆ ಜಾಸ್ತಿ ಆಗುತ್ತೆ, ಈ ಕಾಡಂಚಿನ ಭಾಗವಾಗಿರೋದ್ರಿಂದ ಮಳೆ ಜಾಸ್ತಿ, ಯಾವಾಗಲೂ ಖಂಡಿತವಾಗಿ ಮಳೆ ಆಗೇ ಆಗುತ್ತೆ. ಆ ಮಳೆ ಆದ್ದರಿಂದ ನಮ್ಗೆ ವಿದ್ಯುತ್ ಸೌಲಭ್ಯ ಕಡಿಮೆ ಇರುತ್ತೆ. ಈ ಕಡಿಮೆ ಅಂತಂದರೆ ಇಲಾಖೆಯಿಂದ ಪ್ರಾಬ್ಲಮ್ ಅಂತೇನಿಲ್ಲ, ಬಟ್ ಆದರೂ ಕೊಟ್ಟರೆ ಮಳೆ ಗಿಳೆ ಆದಾಗ ಮಳೆ ಮರ ಬಿದ್ದೋಗೋದು ಏನೋ ಸಮಸ್ಯೆಗಳಾದಾಗ ಸಮಸ್ಯೆಗಳಾಗ್ತವೆ ಸರ್. ಹಾಗಾಗಿ ಒಂದು ಸ್ವಲ್ಪ ಬೀದಿಗಳಿಗೂ ಸೋಲಾರ್ ವ್ಯವಸ್ಥೆ ಆಗಬೇಕು, ಮನೆಗಳು ಸೋಲಾರ್ ವ್ಯವಸ್ಥೆ ಆಗಬೇಕು, ಅವೆಲ್ಲ ಆದರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಮತ್ತು ಕಾಡು ಪ್ರಾಣಿ ಹಾವಳಿ ತಪ್ಪಿಸ್ಬೇಕು ಅವರು. ಈಗ ರೈಲ್ವೆ ಬ್ಯಾರಿಕೇಡ್ ಆಗ್ತಾವ್ರೆ ಕೆಲವು ಕಡೆ, ಅದ್ರ ಜೊತೆ ಬಲೆ ಹಾಕಿ ಕಾಡು ಪ್ರಾಣಿಗಳು ಊರಿಗೆ ಬರಬಾರ್ದು, ಆ ರೀತಿ ಮಾಡಿದ್ರೆ ಜೀವನ ನಿರ್ವಹಿಸೋಕ್ಕೆ ಕುಂಠಿತ ಇಲ್ಲ ಸರ್, ಅನುಕೂಲ ಆಗುತ್ತೆ.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ.
0: ಸರ್, ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಹಿಂದೆ ಕುಂಠಿತವಾಗಿತ್ತು. ಈಗ ನಮ್ಮ ತಂದೆ ತಾಯಿ ಅವರೆಲ್ಲ ಓದಬೇಕಾದ್ರೆ ಎಜುಕೇಷನೇ ಮಾಡಿರಲಿಲ್ಲ, ಶಿಕ್ಷಣದ ಅರಿವೇ ಇರಲಿಲ್ಲ. ಈಗ ನಮ್ಗಳ ಮಟ್ಟಕ್ಕೆ ತಕ್ಕ ಮಟ್ಟಕ್ಕೆ ನಾವು ಕೂಡ ಶಿಕ್ಷಣವನ್ನು ಕಲಿತು ಹೊರಗಡೆ ಕಲಿತು ಇವಾಗ ಶಿಕ್ಷಣದಲ್ಲಿ ಮುಂದುವರೆದಿದ್ದೀವಿ. ಆದರೂ ಕೂಡ ಇವಾಗಲೂ ಶಿಕ್ಷಣ ಮುಂದುವರಿತಿದೆ ಅನ್ಕೋತಿದ್ದೀನಿ. ಆದರೂ ಎಲ್ಲರ ಗುಣಗಳಲ್ಲೂ ಕೂಡ ಶಿಕ್ಷಣ ಕಲೀಲೇಬೇಕು, ಶಿಕ್ಷಣ ಅನ್ನೋದೇ ಮುಖ್ಯ ಅನ್ನೋದು ಅರಿವಿದೆ. ಆದರೂ ಕೂಡ ಶಿಕ್ಷಣ ಅರಿವಿದೆ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಅರಿವಿಲ್ಲ. ಈಗ ಜನಸಾಮಾನ್ಯರಲ್ಲಿ ಪ್ರತಿಯೊಬ್ಬ ಕೂಲಿ ಮಾಡೋನು ಕೂಡ ನಾನು ಶಿಕ್ಷಣವನ್ನು ಕಲಿಸಬೇಕು, ನನ್ನ ಮಕ್ಕಳನ್ನ ಮುಂದುವರಿಸಬೇಕು ಅನ್ನೋ ಭಾವನೆಗಳಿದೆ. ಅದು ಸರ್ಕಾರದ ಮಟ್ಟದಲ್ಲಿ ಏನಾಗ್ತಿದೆ ಅಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ, ಅದು ಮೊದಲನೇ ಕೆಲಸ ಆಗಬೇಕು. ಈಗ ಕೆಲವರು ಏನಂತಾರೆ ಸರ್, ಈಗ ಒಂದು ಗ್ರಾಮದಲ್ಲಿ ಒಂದು 10-15 ಮಕ್ಕಳು ಇರ್ತವೆ, 15 ಮಕ್ಕಳು ಹೊರಗಡೆ ಹೋಗಿ ಕಲಿಬೇಕು ಅಂತಂದರೆ ಆಸಕ್ತಿ ಇರಲ್ಲ. ಈಗ ಮಕ್ಕಳಲ್ಲಿ ಆಸಕ್ತಿ ಇರಲ್ಲ, ಇವ್ರಿಗೆ ಎಜುಕೇಷನ್ ಮಾಡಿಸ್ಬೇಕು ಅನ್ನೋ ಅನುಭವ ಇರುತ್ತೆ. ಅದೇ ಆಸಕ್ತಿನ ಸರ್ಕಾರ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟರೆ, ಮತ್ತು ಗ್ರಾಮೀಣ ಮಟ್ಟದಲ್ಲಿ ಶಾಲೆಗಳು ಪುನಾರಂಭ ಆದರೆ ಅವ್ರಿಗೂ ಕೂಡ ಒಂದೇ ಊರಲ್ಲಿ ಕಲಿಯೋದ್ರಿಂದ ಇನ್ನೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಮತ್ತು ಸರ್ಕಾರಿ ಸೌಲಭ್ಯಗಳು ದೊರಕಂತ ಆಗುತ್ತೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಹಳ್ಳಿಗಳಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಅಂದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತಂದರೆ ಸರ್, ಹಿಂದೆ ಏನಾಗಿದೆ, ಈ ಗೆಸ್ಟ್ ಟೀಚರ್ ತಗೊಂಡ್ರಲ್ಲ, ಗೆಸ್ಟ್ ಟೀಚರ್ ತಗೊಂಡು ಹಿಂದೆ ಈಚೆಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಅಂದರೆ ಟೀಚರ್ಸ್ಗಳು ಪಾಠ ಮಾಡ್ತಾರೆ, ಅಂದರೆ ಗೌರ್ಮೆಂಟ್ ಟೀಚರ್ ತಗೊಂಡು ಪಾಠ ಮಾಡೋಕ್ಕೂ ಗೆಸ್ಟ್ ಟೀಚರ್ ತಗೊಳೋಕ್ಕೂ ಪಾಠ ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಈ ಗೆಸ್ಟ್ ಟೀಚರ್ ಆದ ತೊಟ್ಟಿಂದ ಕೆಲವು ಶಾಲೆಗಳಲ್ಲಿ ಅಭಿವೃದ್ಧಿನೇ ಆಗ್ತಾಯಿಲ್ಲ. ಈಗ ಸಾಲ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ, ಈಗ ಸಾಲ ಕೊಠಡಿ ಇರಲ್ಲ, ಮತ್ತು ಅಡುಗೆ ಕೋಣೆಗಳು ಇರಲ್ಲ, ಕೆಲವು ನಾನು ಹೇಳ್ದಂಗೆ ಈಗ ಆಟದ ಮೈದಾನಗಳಿಲ್ಲ, ಮತ್ತು ಸಾಲ ಅಭಿವೃದ್ಧಿ ಬಗ್ಗೆ ಎಲ್ಲ ವ್ಯವಸ್ಥೆನೂ ಕೂಡ ಸರ್ಕಾರ ನಡೆಸಿಕೊಟ್ರೆ. ಈಗ ಕೆಲವು ಮಕ್ಕಳಿಗೆ ವೆಹಿಕಲ್ ವ್ಯವಸ್ಥೆನೇ ಇರಲ್ಲ. ಈಗ 5ನೇ ಕ್ಲಾಸ್ವರೆಗೆ ನಮ್ಮೂರಿಂದ ಬಿಟ್ಟು ಮುತಿಗೆಮುಂಡಿಗೆ ಹೋಗ್ಬೇಕು, ಹೈಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಹೈಸ್ಕೂಲ್ಗೆ ಮುತಿಗೆಮುಂಡಿಗೆ ಹೋಗ್ಬೇಕಾದ್ರೆ ಈಗ ಹಿಂದೆ ಏನೋ ನಾವು ಎಜುಕೇಷನ್ ಕಲಿಬೇಕಲ್ಲ ಅನ್ನೋ ಉದ್ದೇಶಕ್ಕಾದರೂ ನಡ್ಕೊಂಡು ಹೋಯ್ತಿದ್ರು. ಇವಾಗ ಎಜುಕೇಷನ್ ಕಲಿಬೇಕಾದರೂ ಕೂಡ ನಾನು ಒಂದು ವ್ಯವಸ್ಥಿತವಾದ ಪ್ಲೇಸನ್ನು ಹುಡುಕ್ತಾರೆ ಈಗ ಜನ. ಹಂಗಾಗಿ ಅದು ವೆಹಿಕಲ್ ಸಮಸ್ಯೆ ಆಗಿರುತ್ತೆ, ಅದನ್ನು ಹೆಚ್ಚಿನ ಆದ್ಯತೆನ ಈಗ ಬೇರೆ ಕಡೆಯೆಲ್ಲ ವೆಹಿಕಲ್ಗೆ ಅದಕ್ಕೆ ಇದಕ್ಕೆ ಅನ್ಬಿಟ್ಟು ವ್ಯವಸ್ಥೆ ಮಾಡೋಬಲ್ಲು. ನಮ್ಮ ಊರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವ ಸ್ಕೂಲ್ಗಳಿವೆ ಆ ಸ್ಕೂಲ್ಗಳಿಗೆ ಮುನ್ನಡೆಸುವಂಥ ಕೆಲಸಗಳಾಗಬೇಕು. ಈಗ ಟೀಚರ್ಸ್ ಕೊರತೆ ಇರ್ತಾ ಟೀಚರ್ಸ್ ಕೊರತೆನ ಅಳವಡಿಸ್ಬೇಕು, ಬಿಲ್ಡಿಂಗ್ ಕೊರತೆ ಇರ್ತಾ ಅದನ್ನು ಮಾಡಬೇಕು, ಮತ್ತು ಆಟದ ಮೈದಾನಗಳು ಮಾಡಬೇಕು, ಮತ್ತು ಶೈಕ್ಷಣಿಕವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಮುಖ್ಯ. ಹಾಗಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಸರ್ಕಾರ ಅಂತ ಕೇಳ್ತದೆ. ಅಂದರೆ ಸಾರ್ವಜನಿಕವಾಗಿ ಅಂತ ಹೇಳಿದ್ರೆ ಸಹ ಕೆಲವು ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ನಮ್ಮೂರ 10 ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಇನ್ನು 10 ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ ಪ್ರೈವೇಟ್ ಸ್ಕೂಲಲ್ಲಿ ಅಯ್ಯೋ ಗೆಸ್ಟ್ ಟೀಚರ್ ತಗೊಂಡ್ರೆ ಯಾವಾಗ ಪಾಠ ಮಾಡಲ್ಲ, ಇವೆಲ್ಲ ಸಮಸ್ಯೆಗಳು ಇರ್ತವೆ. ಅದನ್ನೆಲ್ಲ ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಾಲೆಗಳಿಗೆ ಅವಕಾಶ ಕೊಟ್ಟರೆ, ಮತ್ತು ಸಾರ್ವಜನಿಕರು ಕೂಡ ಹೊರಗಡೆ ಸೇರಿಸೋದನ್ನ ಮಕ್ಕಳನ್ನ, ಈಗ ಒಂದು ಸ್ಕೂಲಲ್ಲಿ ಹೋಗಿ ಹೊರಗಡೆ ಹೋಗಿ ಫೀಸ್ ಕಟ್ಟಿ ವ್ಯಾನ್ ಫೀಸ್ ಕಟ್ಟಿ ಎಲ್ಲ ವ್ಯವಸ್ಥೆನೂ ಮಾಡಿದ್ರು ಕೂಡ ಶಿಕ್ಷಣ ಕಲಿಬೇಕು ಅನ್ನೋ ಆಸಕ್ತಿ ಎಲ್ಲಿದ್ರು ಕಲೀಲೇ ಕಲಿತಾರೆ. ಆಗ ಈಗ ಹಿಂದೆ ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರು ಟೀಚರ್ಸ್ಗಳಾಗಿರೋದು, ಲೆಕ್ಚರ್ಗಳಾಗಿರೋದು, ತಹಸೀಲ್ದಾರ್ ಆಗಿರೋದು, ಈಗ ಅವರೆಲ್ಲ ಈಗ ಮಕ್ಕಳು ಓದ್ತಿದ್ದಂಗೆ ಎಲ್ ಕೆ ಜಿ ಮಾಡಿಸ್ಬೇಕು.

0: ಅಂತಾರೆ, ಎಲ್ ಕೆ ಜಿ ಮಾಡ್ಸಕ್ಕೆ ತಗೊಂಡೋಗಿ ಒಂದು ಲಕ್ಷಾಂತರ ರೂಪಾಯಿ ಸುರಿತಾರೆ. ಅದನ್ನೇ ಮಕ್ಕಳ ಅಭಿವೃದ್ಧಿಗೆ ಇಟ್ಕೊಂಡು ಈಗ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೆ ಮುಂಚೂಣಿಯಲ್ಲಿವೆ. ಆದರೂ ಕೂಡ ನಾವೇನು ಮಾಡ್ಬೇಕು ಅಂತಂದರೆ ಅದ್ರ ಜೊತೆ ನಾವು ಕೈ ಜೋಡಿಸಿದಾಗ ಸರ್ಕಾರಿ ಶಾಲೆನೂ ಅಭಿವೃದ್ಧಿ ಆಗುತ್ತೆ, ನಮ್ಮ ಮಕ್ಕಳು ಅಭಿವೃದ್ಧಿ ಆಗೋಕ್ಕೆ ಇಷ್ಟ ಆಗುತ್ತೆ. ಆಗ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಆಲೋಚನೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿದ್ರೆ ಅನುಕೂಲ ಅಂತ ಹೇಳ್ಕೊತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮೂರಲ್ಲಿಲ್ಲ, ಅಂದರೆ ಮುತಿಗೆಮಂಡಿ ಹೋಗ್ಬೇಕು, ಇಲ್ಲ ಭೀಮಡಿಗೆರೆ ಹೋಗ್ಬೇಕು. ಅಂದರೆ ಈಗ ಅದೊಂದು ವ್ಯವಸ್ಥೆ ಆಗ್ಬೇಕು ಸರ್ ನಮ್ಮ ಗ್ರಾಮೀಣ ಭಾಗದಲ್ಲಿ. ಇವಾಗ ಏನು ಅಂತಂದರೆ ನಮ್ಮ ಭಾಗದಲ್ಲಿ ಜಾಸ್ತಿ ಟ್ರೈಬಲ್ಸ್ ಬರ್ತಾರೆ, ಟ್ರೈಬಲ್ಸು ನಮ್ಮ SC ST ಹಿಂದುಳಿದ ಜನಾಂಗಗಳು ಜಾಸ್ತಿ ವಾಸ ಮಾಡ್ತಾರೆ. ಹಿಂದುಳಿದ ಜನಾಂಗಗಳು ವಾಸ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಎಲ್ಲ ಜಮೀನ್ದಾರರು, ಎಲ್ಲ ಜಮೀನು ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು. ಹಂಗಾಗಿ ಹೊರಗಡೆಗೆ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಬೇಕಾದ್ರೂ ಸಮಸ್ಯೆಗಳಾಗ್ತಾಯಿದೆ ಸರ್. ಹಾಗಾಗಿ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಇಲ್ಲಿ ಒಂದು ಪ್ರಾಥಮಿಕ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲ ಸೌಲಭ್ಯವೂ ಕೂಡ ದೊರಕಂತ ಆದರೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಸರ್. ಅಂದರೆ ಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೆ ಇಲ್ಲಿ ನೈಟ್ ವ್ಯವಸ್ಥೆ ಇದ್ದರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೋದು. ಬಟ್ ಆದರೆ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಹೆಚ್ಚು ಕಮ್ಮಿ ಸರ್ಗುರು ಹೋಗ್ಬೇಕು ಅಂತಂದರೆ 21 ಕಿಲೋಮೀಟರ್ ಆಗುತ್ತೆ. 21 ಕಿಲೋಮೀಟ್ರ್ ಮಧ್ಯರಾತ್ರಿ ಒಂದು 12 ಗಂಟೆ 1 ಗಂಟೆ ರಾತ್ರಿ ಈ ಡಿಲಿವರಿ ಕೇಸ್ ಆಗಿರ್ಬೋದು, ಈ ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು, ಮತ್ತು ಕಾಡಂಚಿನ ಭಾಗದಲ್ಲಿರೋದ್ರಿಂದ ಒಂದು ಪ್ರಾಣಿಗಳಿಂದ ಸಮಸ್ಯೆ ಆಗ್ಬೋದು. ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆಂಬುಲೆನ್ಸ್ ಫೋನ್ ಮಾಡಬೇಕು. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅವ್ರು ಬರ್ಬೇಕಾದ್ರೆ 1 ಅವರ್ 2 ಅವರ್ ಬೇಕು. ಈಗ ಅವರು ಪಾಪ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಈಗ ಕೋಟೆಯಿಂದ ಬರಬೇಕು, ಸರ್ಗೂರಿಂದ ಬರಬೇಕು, ಹತ್ತಿರದ ಪ್ರಾಥಮಿಕ ಕೇಂದ್ರಗಳು ಎಲ್ಲೂ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಅದೊಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಬೇಕು. ಮತ್ತು ಪ್ರಾಥಮಿಕ ಕೇಂದ್ರ ನಮ್ಮ ಭಾಗದಲ್ಲಿ ಒಂದು ಕೊಟ್ಟರೆ ಇನ್ನೂ ಅನುಕೂಲ ಅಂತ ಹೇಳ್ತೀನಿ ಸರ್. ಸಾರಿಗೆ ವ್ಯವಸ್ಥೆ ಬೇಕೇ ಬೇಕು ಸರ್. ಅಂದರೆ ಹಿಂದೆ ಸಹ ಬಸ್ಸು ಬರ್ತಿದ್ದು, ಒಂದೇ ಬಸ್ಸು, ನೈಟ್ ಬಸ್ ಮಾತ್ರ ಬರ್ತಿತ್ತು. ಇವಾಗ ಏನು ಇತ್ತೀಚೆಗೆ ಒಂದು ಬಸ್ ಹಾಕವ್ರೆ ಬೆಳಿಗ್ಗೆ 8 ಗಂಟೆಗೆ. 8 ಗಂಟೆಗೆ ಬಸ್ ಬರೋದ್ರಿಂದ ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತು ಸಂಜೆ ಟೈಮಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಒಂದೇ ಬಸ್ ಇರೋದ್ರಿಂದ ಅದು 4 ಗಂಟೆಗೆ ಬರ್ತಾನೆ. ಕೆಲವು ಸಂದರ್ಭದಲ್ಲಿ ಈಗ ಕಾಲೇಜ್ ಮಕ್ಕಳೆಲ್ಲ ಬೇಗ ಬಿಟ್ಟಿರ್ತಾರೆ. ಈಗ ಹೈಸ್ಕೂಲ್ಗೆ ಈಗ ಕೆಲವು ಸಾರಿ ನಮ್ಮ ಇಲ್ಲೆಲ್ಲೋ ಹೈಸ್ಕೂಲ್ ಇಲ್ಲ, ಈಗ ಮುತಿಗೆಮಂಡಿಗೆ ಹೋಗ್ಬೇಕು. ಮುತಿಗೆಮಂಡಿಗೆ ಹೋದ್ರೆ ನನ್ನ ಮಕ್ಕಳು ನಡೀತಾರಲ್ಲ ಅನ್ನೋ ಉದ್ದೇಶಕ್ಕೆ ಸರ್ಗಳು ಸೇರಿಸ್ತಾರೆ. ಈಗ ಸರ್ಗು ಈಗ ಕಾಲೇಜು ಬೇಗ ಬಿಡುತ್ತೆ, ಕ್ಲಾಸು ಈಗ ಮಾಮೂಲಿ ಹೈಸ್ಕೂಲ್ಗೆ ಹೋಗೋಂಥ ಮಕ್ಕಳು 4:30 ಗಂಟೆ ಆಗುತ್ತೆ. ಆಗ ಆ ಮಕ್ಕಳಿಗಿನ್ನು ನೈಟು 9 ಗಂಟೆಗಳು ಬಸ್ ಇಲ್ಲ. ಹಾಗೆ ಅದ್ರ ಮಧ್ಯದಲ್ಲಿ ಒಂದೆರಡು ಬಸ್ ವ್ಯವಸ್ಥೆ ಆಗಬೇಕು. ಸಾರಿಗೆ ವ್ಯವಸ್ಥೆ ಆದರೆ ಹಳ್ಳಿಲಿರೋ ಜನಗಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಮೂಲಭೂತ ಸೌಕರ್ಯಗಳು ದೊರಕಬೇಕು ಅಂತಂದರೆ ಸಹ ಬಸ್ ವ್ಯವಸ್ಥೆನೇ ಮುಖ್ಯ. ಈಗ ನಮ್ಮ ಹಳ್ಳಿಗಳ ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆ ಆದರೆ ಅನುಕೂಲ ಆಗುತ್ತೆ ಅಂತ ಹೇಳಿ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಪ್ರಸ್ತುತ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಅಂದರೆ ಸರ್ ನಮ್ಮಲ್ಲಿ ಸಾಕ್ಷರತೆ ಬಗ್ಗೆ ಅಂತ ಹೇಳಿದ್ರೆ ತುಂಬ ಹಿಂದುಳಿದಿತ್ತು ಸರ್. ಈಗ ಹಿಂದೆ ಒಂದು 5 ವರ್ಷದ ಹಿಂದೆ ಹೇಳಿದ್ರೆ ಇವಾಗ ತಕ್ಕ ಮಟ್ಟಿಗೆ ಒಂದು 50% ಮುಂದುವರೆದಿದೆ. ಅದು ನಮ್ಮ ಅನಿಸಿಕೆ 50% ಸಾಕ್ಷರತೆ ಇಲ್ಲ. ಆದರೂ ಕೂಡ 50% ಇದ್ದರೂ ಕೂಡ ನಮಗೆ ಎಜುಕೇಷನ್ ಇದೆ ಅನ್ನೋ ಮನೋಭಾವನೆ ಇಲ್ಲ. ಕನಿಷ್ಠ ಅಂದರೆ 90% ಆದರೂ ಬಂದರೆ ಶಿಕ್ಷಣ ಮತ್ತು ಅವ್ರ ಮಕ್ಕಳ ಅಭಿವೃದ್ಧಿಗೆ ಎಲ್ಲಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಸಾಕ್ಷರತೆ ಅವಶ್ಯಕತೆ ಇದೆ ಸರ್. ಮತ್ತು ಅದರಲ್ಲೂ ಕೂಡ ಇನ್ನೊಂದು ಹೇಳೋದಾದರೆ ಸಾಕ್ಷರತೆ ಅಂದರೆ ಶಿಕ್ಷಣ ಮತ್ತು ಈ ಒಂದು ಸ್ವಲ್ಪ ತರಬೇತಿಗಳಾಗಬೇಕು ಸರ್. ಈಗ ಕೆಲವು ಕಡೆ ಏನಾಗ್ತದೆ, ಬಾಲ್ಯ ವಿವಾಹ ಜಾಸ್ತಿಗಳಾಗ್ತವೆ. ಈಗ ಕಾಡಂಚಿನ ಗಡಿ ಭಾಗವಾದ್ದರಿಂದ ಯಾರು ಬಂದರು, ಏನು ನೋಡ್ಕೊಳಕ್ಕಾದ್ದು, ಏನು ಮಾಡೋಕ್ಕಾದ್ದು, ಅದೇ ಮೈಂಡ್ ಸೆಟ್ ಇನ್ನೂ ಏನಿದೆ ಅಂದರೆ ಶಿಕ್ಷಣದಲ್ಲಿ ಮುಂದುವರೆದಿಲ್ಲ ಇನ್ನೂ ಜನ. ಈಗ ನಮ್ಮ ಭಾಗದಲ್ಲಿ ಒಂದು 50% ಶಿಕ್ಷಣ ಇದೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಒಂದು 90% ಆದರೂ ಹೋಗ್ಬೇಕು, ಆ ವ್ಯವಸ್ಥೆ ಆಗಬೇಕು. ಮತ್ತು ಬಾಲ್ಯ ವಿವಾಹದ ಬಗ್ಗೆ ಅರಿವು ಆಗಬೇಕು. ಮತ್ತು ಇಲಾಖೆಗಳು ಕೂಡ ಎಲ್ಲ ಇಲಾಖೆಯಿಂದ ಕೂಡ ಒಂದು ತರಬೇತಿಗಳನ್ನ ನಡಿಬೇಕು ಸರ್. ಈ ಕಾಡಂಚಿನ ಗಡಿ ಭಾಗವಾಗೋದ್ರಿಂದ ಮತ್ತು ಟ್ರೈಬಲ್ಗಳು ಜಾಸ್ತಿ ಮತ್ತು ಹಿಂದುಳಿದ ಜನಾಂಗಗಳು ವಾಸ ಮಾಡ್ತಾ ಇರೋದ್ರಿಂದ ಕಾನೂನು ಅರಿವಿಲ್ಲ. ಆ ಕಾನೂನು ಅರಿವು ಆದರೆ ಸಾಕ್ಷರತೆ ಮುಂದುವರಿಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ, ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದರೆ?
0: JJM ವರ್ಕು ನಡೀತಾ ಇದೆ ಸರ್. ಇನ್ನೂ ನಮ್ಮೂರಲ್ಲಿ ಇನ್ನೂ ಫೈನಲ್ ಆಗಿಲ್ಲ, ಕೆಲವು ಕಡೆ ವರ್ಕೆಲ್ಲ ಮಾಡಿದ್ದಾರೆ. ಈಗಿನ ತಕ್ಕ ಮಟ್ಟಿಗೆ ನೀರಿನ ಸಮಸ್ಯೆ ಒಂದು ಸ್ವಲ್ಪ ಬಗೆಹರಿದೆ ಸರ್. ಈಗ JJM ಆದ್ದರಿಂದ ಎಲ್ಲರೂ ಕೂಡ ನೀರು ಸಿಗುತ್ತಾ ಇದೆ. ಮತ್ತು ವರ್ಕ್ ಮಾಡೋ ಅಂತೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ತಗೊಂಡು ವರ್ಕ್ ಮಾಡೋದು ಅನುಕೂಲ ಆಗುತ್ತೆ ಸರ್. ಪ್ರಸ್ತುತ ಕುಡಿಯೋದು ಪರವಾಗಿಲ್ಲ ಸರ್, ಸಮಸ್ಯೆ ಏನಿಲ್ಲ ಕುಡಿಯೋ ನೀರಿಗೆ. ಅಂದರೆ ಫಿಲ್ಟರ್ ನೀರು ವ್ಯವಸ್ಥೆಯೇ ಆಗಿಲ್ಲ ಸರ್ ಇನ್ನೂ, ಅದು ಕೆಲಸ ಎಲ್ಲ ನಡೀತಾ ಇದೆ. ಅಂದರೆ ಈಗ ತಕ್ಕ ಮಟ್ಟಿಗೆ ಅದೇ ನೀರು ಬಳಸ್ತಾ ಇದ್ದೀವಿ.
1: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿಯ ಒಂದು ಹಂತವನ್ನು ತಲುಪ್ತಾ ಇದೆಯಾ, ಅದರ ಬಗ್ಗೆ ತಿಳಿಸೋದಾದರೆ?
0: ಅಂದ್ರೆ ನರೇಗಾದಲ್ಲಿ ಸರ್ ನರೇಗಾದಿಂದ ಹಿಂದೆ ಅನುಕೂಲ ಆಗ್ತಾ ಇತ್ತು. ನರೇಗಾ ಅಭಿವೃದ್ಧಿ ಏನಂದ್ರೆ ಸಾಲ ಕಂಪ್ಯೂಟರ್ ಸಾಲ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಲ ಕಾಂಪೌಂಡ್ ಆಗಿರ್ಬೋದು ಮತ್ತೆ ಆರ್ಡರ್

0: ಯೋಜನೆಗಳಾಗಿರ್ಬೋದು, ಮತ್ತು ಕಾಂಕ್ರೀಟ್ ರಸ್ತೆ ಇರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಕೂಡ ಎನ್ ಆರ್ ಜಿಯಿಂದ ಕೊಡ್ತಾಯಿದ್ರು. ಆದರೂ ಕೂಡ ಎನ್ ಆರ್ ಜಿಯಿಂದ ಸಮಸ್ಯೆ ಏನು ಆಗಿದೆ ಅಂತ ಹೇಳಿದ್ರೆ, ಈಗ ಜನ ಆಸಕ್ತಿ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ ನಮ್ಮ ಕುಡುಗಿ ಗ್ರಾಮದಲ್ಲಿ ಸಾಲ ಅಭಿವೃದ್ಧಿ ಆಗಬೇಕು, ಮತ್ತು ಕಾಂಪೌಂಡ್ ಆಗಬೇಕು, ಚರಂಡಿನ ವ್ಯವಸ್ಥೆ ಆಗಬೇಕು ಅಂತ. ಈಗ ನಾವು ಅರ್ಜಿ ಕೊಟ್ಟದ್ನೆಲ್ಲನೂ ಕೂಡ ಎರಡು ಮೂರು ಸಾರಿ ಪಂಚಾಯತಿಯವ್ರು ಸೇರ್ಸವ್ರೆ, ಸೇರಿಸಿದ್ರು ನರೇಗ ಕೆಲಸ ಮಾಡೋಕೆ ಮುಂದೆ ಬರಲ್ಲ ಜನ. ಯಾಕಂತ ಹೇಳಿದ್ರೆ ಜಿ ಪಿ ಎಸ್ ಸಿಸ್ಟಮ್ ಅಳವಡಿಕೆ ಆಗಿದೆ. ಮತ್ತು ನಮ್ಮಿಲ್ಲಿ ಜನಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಎಮ್ ಜಿ ಎನ್ ಆರ್ ಜಿ ಯೋಜನೆ ಕೆಲಸ ಮಾಡಬೇಕು ಅಂತಂದರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈಗ ಅವ್ರ ಜಮೀನುಗಳಲ್ಲಿ ಅವ್ರು ಕೆಲಸ ಮಾಡ್ಕೋತಾರೆ, ಕೆಲಸ ಮಾಡಿದ್ರೂ ಕೂಡ ಈ ಎಮ್ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ ಜಿ ಪಿ ಎಸ್ ಸಿಸ್ಟಮ್ ಆಗಿಬಿಟ್ಟಿದೆ. ಈಗ ಈಗ ಬೆಳಗ್ಗೆನೂ ಎಬ್ಬೆಟ್ ಕೊಡಬೇಕು, ಮತ್ತು ಜಿ ಪಿ ಎಸ್ ಮಾಡಬೇಕು, ಸಂಜೆನೂ ಮಾಡಬೇಕು. ಹಂಗಾಗಿ ಆ ಜಿ ಪಿ ಎಸ್ ಅಳವಡಿಕೆ ಇರೋದ್ರಿಂದನೇ ಕೂಡ ಸಾರ್ವಜನಿಕ ಕುಂಠಿತ ಆಗಿದೆ. ಎನ್ ಆರ್ ಜಿ ಎನ್ ಆರ್ ಜಿ ಅಭಿವೃದ್ಧಿ ಎನ್ ಆರ್ ಜಿಯಿಂದ ಅಭಿವೃದ್ಧಿ ಕಾಣ್ಬೋದು, ಆದರೆ ಈಗ ಸ್ಟ್ರಿಕ್ಟ್ ಜಾಸ್ತಿ ಆಗ್ತಾರೆ, ಷರತ್ತುಗಳು ನಿಬಂಧನೆಗಳು ಜಾಸ್ತಿ ಆದ್ದರಿಂದ ಎನ್ ಆರ್ ಜಿಲಿ ತುಂಬ ಹಿಂದುಳಿತಾ ಇದೆ ಸರ್. ಆದರೂ ಕೆಲವು ಗ್ರಾಮಗಳಲ್ಲಿ ನಮ್ಮ ಇಲ್ಲಿ ಸಾರ್ವಜನಿಕ ಕೆಲಸಗಳು ಹಿಂದುಳಿತಾ ಇದ್ದಾವೆ ವಿನಃ ಜಮೀನು ಕೆಲಸಗಳಾಗಿರ್ಬೋದು, ಬಂಡ ಹಾಕೋದಿರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಅವೆಲ್ಲ ನಿರ್ಮಾಣ ಆಗ್ತಾ ಇದ್ದಾವೆ ಹಿಂದಿಂದೇನೆ. ಮತ್ತು ಒಂದು ವರ್ಷಕ್ಕೆ ಕನಿಷ್ಠ ಅಂತಂದ್ರೂ ಒಂದು 50% ಆದರೂ ಎನ್ ಆರ್ ಜಿ ವರ್ಕ್ ನಡೀಲೇ ನಡೀತಾ ಜಮೀನುಗಳಿಗೆ ಆಗುತ್ತೆ, ಅವ್ರ ಸ್ವಂತ ವರ್ಕ್ಗಳಿಗೆ ಕೆಲಸ ಆಗುತ್ತೆ, ಸಾರ್ವಜನಿಕ ಅಭಿವೃದ್ಧಿ ಹಿಂಸೆ ಆಗುತ್ತೆ ಸರ್. ಆ ಸಾರ್ವಜನಿಕ ಅಭಿವೃದ್ಧಿ ಮುಂದುವರಿಬೇಕು ಅಂತ ಹೇಳಿದ್ರೆ ಈ ಜಿ ಪಿ ಎಸ್ ಸಿಸ್ಟಮ್ ಎಲ್ಲ ಅಳವಡಿಕೆನೂ ಕಮ್ಮಿ ಆಗಬೇಕು, ಮತ್ತು ಷರತ್ತುಗಳು ನಿಬಂಧನೆಗಳು ಕಮ್ಮಿ ಆಗಬೇಕು. ಮತ್ತು ಎಮ್ ಜಿ ಎನ್ ಆರ್ ಜಿ ಯೋಜನೆ ಕೆಲಸ ಮಾಡ್ತು ಅಂತಂದರೆ ಕನಿಷ್ಠ ಒಂದು ತಿಂಗಳಾದರೂ ಪೇಮೆಂಟ್ ಆಗಬೇಕು. ಈ ಕೆಲವು ಸಂದರ್ಭದಲ್ಲಿ ಮೆಟೀರಿಯಲ್ ಅಮೌಂಟ್ ಎಲ್ಲ ಬಂದು 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ, ಹಂಗಾಗಿ ತುಂಬ ಕುಂಠಿತ ಆಗ್ತಿದೆ ಸರ್. ಹಾಗಾಗಿ ಕೆಲಸ ಮಾಡ್ಸೋಕ್ಕೂ ಮುಂದೆ ಬರಲ್ಲ ಜನ, ಕೆಲಸ ಮಾಡೋರು ಅಂತೇವರು ಮುಂದೆ ಬರಲ್ಲ. ಇವಾಗ ಜಮೀನುಗಳಲ್ಲೆಲ್ಲ ಕೆಲಸ ಮಾಡೋ ಅಂತೇವರು 500-600 ರೂಪಾಯಿ ಕೂಲಿ ಕೊಡ್ತಾರೆ. ಈಗ ಜಮೀನು ಸಂಧ್ಯಾ ಗಂಟ ಕೆಲಸ ಮಾಡ್ಕೊಬಂದು ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು 500 ರೂಪಾಯಿ ಕೂಲಿ ಇಸ್ಕೊಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಇರ್ತಾರೆ. ಅದು ಎನ್ ಆರ್ ಜಿ ಅಮೌಂಟ್ ಜಾಸ್ತಿ ಆಗಬೇಕು, ಮತ್ತು ಬಿಲ್ಗಳು ಬೇಗ ಆಗೋಂಥ ಕೆಲಸಗಳಾಗಬೇಕು ಸರ್. ಅಂದರೆ ಸರ್, ನಮ್ಮಲ್ಲಿ ನಾನು ಹೇಳಿದ್ನಲ್ಲ, ಈಗ ವೈಯಕ್ತಿಕವಾಗಿ ಕೊಟ್ಟಿಗೆಗಳಾಗಿವೆ, ಕೆಲವು ಕೊಡುಗೆಗಳಾಗಿದ್ದಾವೆ, ಮತ್ತು ಕೃಷಿ ಹೊಂಡಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ನೀರು ಕಾಲುವೆಗಳಾಗಿವೆ. ಈ ವೈಯಕ್ತಿಕ ಕೆಲಸಗಳಲ್ಲಿ ಕುಂಠಿತ ಇಲ್ಲ ಸರ್. ಈಗ ರಸ್ತೆ ಬೇಕು, ಜಮೀನಿಗೆ ರಸ್ತೆಗಳಿಗೆ ಹೋಗ್ಬೇಕು ಅಂತಂದರೆ ರಸ್ತೆ ಸಾರ್ವಜನಿಕ ಕೆಲಸ ಆಗುತ್ತೆ ಸರ್. ಹಾಗಾಗಿ ಸಾರ್ವಜನಿಕ ರಸ್ತೆಗಳಿಗೆ ಅನುಕೂಲ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ರಸ್ತೆಗಳಿಗೆ ಹೆಚ್ಚು ಅಭಿವೃದ್ಧಿ ಕೊಡಬೇಕು. ಮತ್ತು ಸಿಮೆಂಟ್ ವರ್ಕ್ಗಳು, ಈಗ ಎಲ್ಲ ಅನುದಾನಗಳು ಬರಬೇಕು ಅಂತಂದರೆ ಈಗ ಸಾಲ ಅಭಿವೃದ್ಧಿ ಅನ್ಕೊಳ್ಳಿ, ಈಗ ಫೀಲ್ಡ್ ಆಗಬೇಕು ಅಂತಂದರೆ ಸಿಮೆಂಟ್ ವರ್ಕ್ ಬೇಕೇ ಬೇಕು. ಸಿಮೆಂಟ್ ವರ್ಕು 90%ಅಲ್ಲಿ ಪೆಂಡಿಂಗ್ ಮಾಡ್ಬಿಟ್ಟವ್ರೆ. ಈಗ 60-40 ಮಾಡ್ತೀರಿ ಎಮ್ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ, 60-40ಲಿ ಈಗ ಅದರಲ್ಲೂ ಕಮ್ಮಿ ಆಗ್ಬಿಟ್ಟಿದೆ ಸರ್. ಈಗ ಮಣ್ಣು ವರ್ಕ್ ಎಷ್ಟು, ಸಿಮೆಂಟ್ ವರ್ಕ್ ಇಷ್ಟು ಆಗಬೇಕು ಅಂತಂದ್ರೆ ಟಾರ್ಗೆಟ್ ಕೊಡ್ಬಿಟ್ಟಿದೆ. ಆ ಟಾರ್ಗೆಟಲ್ಲಿ ರೈತರಿಗೆ ಅನುದಾನ ದೊರಕ್ತಾ ಇಲ್ಲ. ಈಗ ರೈತರ ಜಮೀನುಗಳಲ್ಲಿ ಜಮೀನುಗಳಿಗೆ ಕೆಲಸ ಮಾಡೋ ಅಂತೇವು, ಮತ್ತು ಜಮೀನಿಗೆ ರಸ್ತೆಗಳು ಹೋಗ್ಬೇಕು ಅಂತಂದರೆ ಅವೆಲ್ಲ ಮಣ್ಣು ವರ್ಕ್ಗಳು. ಈಗ ಅದನ್ನೇ ಕಮ್ಮಿ ಮಾಡಿಬಿಟ್ರೆ ರೈತರು ಎಲ್ಲಿ ಮುಂದುವರಿಕಾಗುತ್ತೆ? ಈಗ ರೈತರು ರೈತ ಮುಂದುವರಿಬೇಕಾದ್ರೆ ಇವೆಲ್ಲ ಅನುಕೂಲ ಆಗಲೇಬೇಕು. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ರೈತರಿಗೆ ಕೊಡಬೇಕು ಸರ್. ಮತ್ತು ಸಸಿಗಳು ನೆಡೋದಿರ್ಬೋದು, ಮತ್ತು ಸಸಿಗಳು ನೆಡೋದ್ರಿಂದ ಪರಿಸರ ಅಭಿವೃದ್ಧಿ ಆಗುತ್ತೆ, ಮತ್ತು ನೀರು ಕಾಲುವೆಗಳು, ಅವಕ್ಕೆಲ್ಲಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಸಾರ್ವಜನಿಕ ಅನುಕೂಲ ಆಗುತ್ತದೆ
1: ಸರ್. ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ಅಭಿವೃದ್ಧಿ ಹಿಂದೆ ಇದಕ್ಕೂ ಇವಾಗಲೂ ಪರವಾನೇ ಇಲ್ಲ, ಬಟ್ ಆದರೂ ಕೂಡ ಇನ್ನೂ ಮುಂದೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಕಾಡಂಚಿನ ಭಾಗವಾದ್ದರಿಂದ ಇನ್ನೂ ತುಂಬ ಹಿಂದುಳಿದಿದೆ. ಹಾಗಾಗಿ ಅಭಿವೃದ್ಧಿ ಆಗಬೇಕಾಗಿರೋಂಥದ್ದು ಈಗ ರಸ್ತೆ ಅಭಿವೃದ್ಧಿ ಆಗಬೇಕು ಮೊದಲನೇದು, ಪುನಃ ಎರಡನೇದು ಬಂತು ಚರಂಡಿ ನಿರ್ಮಾಣಗಳಾಗಬೇಕು, ಮತ್ತು ಕಾಂಕ್ರೀಟ್ ರಸ್ತೆಗಳಾಗಬೇಕು, ಮತ್ತು ಶಾಲೆ ಕಾಂಪೌಂಡು ಶಾಲೆ ಅಭಿವೃದ್ಧಿ ಆಗಬೇಕು. ಮತ್ತು ಗ್ರಾಮ ಇನ್ನೂ ಹಲವಾರು ಸಮಸ್ಯೆಗಳಿದೆ ಸರ್. ಪ್ರತಿಯೊಂದು ಈಗ ಎಮ್ ಜಿ ಎನ್ ಆರ್ ಜಿ ಯೋಜನೆ ಕೆಲಸಗಳಾಗಬೇಕು, ಮತ್ತು ರಸ್ತೆಗಳಾಗಬೇಕು, ಸುಮಾರು ಎಲ್ಲ ರಸ್ತೆಗಳಲ್ಲೇ ಕುಂಠಿತ ಆಗಿದೆ ಸರ್. ಈ ಜಮೀನಿಗೆ ಹೋಗೋ ರಸ್ತೆಗಳೆಲ್ಲ ಆಗಬೇಕು, ಮತ್ತು ನಾನು ಹೇಳಿದ ಸೋಲಾರ್ ವ್ಯವಸ್ಥೆ ಆಗಬೇಕು, ಆ ರೀತಿ ವ್ಯವಸ್ಥೆ ಎಲ್ಲ ಆದರೆ ಇನ್ನೂ ಅನುಕೂಲ ಆಗುತ್ತೆ ಸರ್.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನಮಗೂ ಕೂಡ ಸಾಲ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೀವಿ ಸರ್. ಮತ್ತು ಗ್ರಾಮಸ್ಥರು ಕೂಡ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೂ ಅರಿವಿರುತ್ತೆ, ಅದ್ರ ಬಿಟ್ಟು ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ, ಮತ್ತು ಯುವಕರು ಭಾಗವಹಿಸ್ತಾರೆ. ಅಂದರೆ ಇಲಾಖೆಗಳು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಯುವಕರು ಮತ್ತು ಗ್ರಾಮಸ್ಥರು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಅವಕಾಶ ಆಗುತ್ತೆ ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಜನ

0: ಧ್ವನಿ ಅನ್ನೋದು ಸರ್ ಈ ಎಲ್ಲಕ್ಕೂ ಧ್ವನಿಯನ್ನು ನೀಡೋಂಥದ್ದು ಒಂದು ಸ್ಕೀಮ್ ಅನ್ಕೋತೀನಿ ನಾನು. ಅದೇ ಅದೊಂದು ಜನಧ್ವನಿ ಅಂತಂದರೆ ನಾನು ಹಲವಾರು ಬಾರಿ ಇದನ್ನು ಸೇರಿ ಒಂದು 4-5 ಬಾರಿ ಜನಧ್ವನಿಯಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ. ಬಟ್ ಆದರೂ ಕೂಡ ಈ ಅಭಿವೃದ್ಧಿಗಳಾಗಬೇಕು ಮತ್ತು ಕಾನೂನು ಅರಿವು ಮೂಡಬೇಕು ಮತ್ತು ಸಾರ್ವಜನಿಕರಿಗೆ ಸಮಸ್ಯೆಗಳು ತಲುಪಬೇಕು ಮತ್ತು ಅಧಿಕಾರಿಗಳು ತಲುಪಬೇಕು ಅಂತಂದರೆ ಇದು ಒಂದು ಉತ್ತಮ ಕೆಲಸ ಅನ್ಕೋತೀನಿ ಸರ್. ಆದರೆ ಈ ರೀತಿ ಕೆಲಸಗಳಲ್ಲಿ ನಾವು ಸ್ಪಂದಿಸ್ರೆ ಜಾಸ್ತಿ ಇನ್ನು ಗ್ರಾಮ ಅಭಿವೃದ್ಧಿ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ತಾಲೂಕಿನ ಜನತೆಗೆ ಅಂತಂದರೆ ಸರ್ ಈಗ ಜನಧ್ವನಿಯಲ್ಲಿ ಎಲ್ಲರೂ ಕೂಡ ಈಗ ತಮ್ಮ ಗ್ರಾಮಗಳಿಗೆ ಬಂದು ಸಮಸ್ಯೆಗಳನ್ನ ಆಲಿಸೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ತಾಲೂಕಿನ ಎಲ್ಲ ಜನತೆಯನ್ನು ಕೂಡ ವಿವೇಕಾನಂದ ಇದೊಂದು ಯೂತ್ ಮೂವ್ಮೆಂಟ್ಗೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಾಗಲಿ ಮತ್ತು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಾಗಲಿ ಈ ಥರ ಸಮಸ್ಯೆಗಳನ್ನ ಇದ್ರದನ್ನ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ಮತ್ತು ಈಗ ಹೇಳ್ಬೇಕು ಅಂತಂದರೆ ಶಿಕ್ಷಣಕ್ಕೆ ಕೊರತೆ ಇರ್ತದೆ, ಎಲ್ಲ ತಾಲೂಕಲ್ಲೇ ಶಿಕ್ಷಣಕ್ಕೆ ಕೊರತೆ ಇದೆ. ಹಾಗಾಗಿ ನಮ್ಮ ಅಣೆಪಟ್ಟಿ ಬಂದ್ಬಿಟ್ಟಿದೆ ಸರ್ ಹಿಂದೆ ಹಿಂದುಳಿದ ತಾಲೂಕು ಅಂತ. ಆ ಹಿಂದುಳಿದ ತಾಲೂಕಿನ ಅಣೆಪಟ್ಟಿಯನ್ನು ಅಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನತೆ ಹೆಚ್ಚಿನದಾಗಿ ಶಿಕ್ಷಣವನ್ನು ಹೊಂದಬೇಕು. ಈಗ ಅನುದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣವನ್ನು ಕೊಡಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲೂ ನಮ್ಮ ಸರಗು ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಗೌರ್ಮೆಂಟ್ ಶಾಲೆಗಳು ಉಳಿಬೇಕು, ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ಬೇಕು, ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರೆ ನಮ್ಮ ಸರಗು ತಾಲೂಕಿನ ಹಿಂದುಳಿದ ತಾಲೂಕನ್ನು ಅಣಪಟ್ಟಿ ನಡೆಸ್ಬೋದು ಅಂತ ನಾನು ಎಲ್ಲ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ಕೋತೀನಿ ಸರ್.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ವೆಲ್ಕಮ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಎಲ್ಲರಿಗೂ ನಮಸ್ಕಾರ.
6: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
5: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
6: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
5: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
6: ಹುಟ್ಟಿದ ಮಗುವಿನಿಂದ ಹಿಡಿದು 16 ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
5: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
6: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
5: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
6: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
5: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
6: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
5: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
6: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲೂ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
5: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು

0: ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299211. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನ.
3: ಕಸ್ತೂರಿ

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಇನ್ನೂ ಒಂದು ಬಹಳ ಜನ ಕೇಳ್ತಾರೆ ನನ್ನ ಪ್ರಶ್ನೆ, ಸರ್ ಯಾವ ವಯಸ್ಸಿನವರು ವರ್ಣ ಶಾಸನ ಬರೀಬಹುದು? ನಮ್ಮ ವಿಲ್ಗಳಲ್ಲಿ ಇನ್ವೇರಿಯಬಲಿ ಎಲ್ಲ ಒಂದೊಂದು ಎಕ್ಸೆಪ್ಷನ್ ಇರ್ಬೋದಪ್ಪ, 100ರಲ್ಲಿ 1, 1000ರಲ್ಲಿ 2 ಈ ಥರ ಇದ್ರೂ ಇರಬಹುದೇನೋ. ಒಂದು ವಯಸ್ಸು ದಾಟಿದವರೇ ವಿಲ್ ಬರೀತಾರೆ. ಅಂದರೆ ಒಂದು ವಯಸ್ಸು ಜೀವನದಲ್ಲಿ ಯಾವುದೋ ಒಂದು ಹಂತ ದಾಟಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿ ಬಗ್ಗೆ ಅವ್ರಿಗೇನು ಹೆಚ್ಚು ಯೋಚನೆ ಇಲ್ಲ, ನನ್ನ ಕಾಲಾನಂತರ ಹೆಂಗೆ ಹೋಗಬೇಕು ಅನ್ನೋದು ಯೋಚನೆ ಬರುತ್ತೆ ಆ ವಯಸ್ಸಲ್ಲಿ. ದಟ್ ಮೇ ಬಿ 40, ದಟ್ ಮೇ ಬಿ 50, ದಟ್ ಮೇ ಬಿ 60, ದಟ್ ಮೇ ಬಿ 80 ಆಲ್ಸೋ. 80 ವಿಲ್ ಮಾಡದೆ ಇರೋರು ಇದ್ದಾರೆ, ಎಷ್ಟು ಜನ ನನ್ನ ಹತ್ರ ಬರ್ತಾರೆ, ಮಾಡೇ ಬಿಡಬೇಕಾ ಸರ್ ಈಗ ನಾನು ಹಂಗಾದ್ರೆ ಅಂತಾರೆ. ಆವಾಗ ಅಂಥ ವಿಲ್ಲಲ್ಲಿ ಏನು ಬರಿತೀವಿ ಗೊತ್ತೆ? ಜೀವನವು ನಶ್ವರ. ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ತ್ರೋಟ್ಟೆ. ಜೀವನವು ನಶ್ವರ ಅಲ್ವಾ, ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ. ಇವತ್ತಿನ ನಾಳೆ ನನ್ನ ಲೈಫು, ನಾಳೆ ಇದಕ್ಕೆ ಬೋನಸ್ಸು ಗೊತ್ತಿಲ್ಲ ಅಲ್ವಾ. ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು ಅಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಈಗಲಾದ್ರೂ ನನ್ನ ಪ್ರಾಪರ್ಟಿ ನನ್ನ ಕಾಲ ನಂತರ ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ ಆ ವಾಕ್ಯಕ್ಕೆ ಇದು ಪ್ರಿಯಾಂಬಲ್, ಹಿಂದೆ ಪ್ರೆಲ್ಯೂಡ್ ಅಲ್ವಾ. ಜೀವನವು ನಶ್ವರ, ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು ಈಗ ಮಾಡ್ತಾ ಇದ್ದೀನಿ. ಸೊ ಏಜ್ಗೆ ಅಲ್ಲೇನು ಇಲ್ಲ, 18 ತುಂಬಿದ್ರೆ ಸಾಕು, 80 ಬರೀದೇ ಇರ್ಬೋದು. ನಾವು ಯು ಕಾಂಟ್ ಕಂಪೇರ್ ಎನಿಬಡಿ. ನಿನ್ನ ಇಚ್ಛೆ ಅಲ್ವೇನ್ರಿ, ಬೇಕಾದ್ರೆ ಬರೀರಿ, ಬೇಡಿದ್ರೆ ಬೇಡ್ರಿ. ಆ ದೃಷ್ಟಿಯಿಂದ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ ಬೈ ಎ ಪರ್ಸನ್ ಹೂ ಹ್ಯಾಸ್ ರೀಚ್ಡ್ ಸಮ್ ಆಪ್ಟಿಮಮ್ ಏಜ್. ನಾನು ಏಜ್ ಏನು ಹೇಳೋಕ್ಕಾಗಲ್ಲ. 18 ತುಂಬಿದೆ ಅವರು, 80 ತುಂಬಿದೆ ಸರ್ ಬರ್ದಿಲ್ವಲ್ಲ, ಅವ್ನು ಬರೆದಿದ್ರೆ ನಾನೇನು ಮಾಡೋಕ್ಕಾಗಲ್ಲಪ್ಪ. ಅದರಿಂದ ವಯಸ್ಸಿನ ಸ್ಟಿಪ್ಯುಲೇಷನ್ ಏನು ಇಲ್ಲ ಅದರಲ್ಲಿ. ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಲೆವೆಲಲ್ಲಿ. ಕೆಲವು ಸಾರಿ ಆ ವಿಲ್ ಬರ್ಸೋ ಹೊತ್ತಿಗೆ ಅವ್ರು ಏನು ಮಾಡ್ತಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ

ಆಗದೆ ಇರುವಂತೆ ಇರ್ತಾರೆ. ನಾನು ನೋಡಿದ್ದೀನಿ ನನ್ನ ಜೀವನದಲ್ಲಿ, ಈಚಿನ ಮಾತಲ್ಲ, ತುಂಬ ಹಳೆ ಮಾತು. ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದರು, ಕಾರಲ್ಲೇ ಕೂರಿಸ್ಕೊಂಡಿದ್ರು. ಮೊದಲೇ ಎಲ್ಲ ಸೂಚನೆ ಕೊಟ್ಟಿದ್ದು ಸತ್ಯ, ಬರೆದಿದ್ದು ಸತ್ಯ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಾಜರು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕಲ್ಲ, ಮೆಟ್ಲು ಹತ್ತೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಕಾರಲ್ಲೇ ಕೂತ್ಕೊಂಡಿದ್ರು. ನಾನೇ ಹೋಗಿ ಸಬ್ ರಿಜಿಸ್ಟ್ರಾರ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಾಮಿ ಇವ್ರನ್ನ ಮೊದಲಿಂದ ನೋಡಿದ್ದೀನಿ, ನಮ್ಮ ಹಿಂದಿನ ಕ್ಲೈಂಟು, ಅವ್ರ ಸೂಚನೆ ಮೇರೆಗೆ ನಾನು ವಿಲ್ಲು ತಯಾರು ಮಾಡಿದ್ದೀನಿ, ಇವತ್ತು ಇಲ್ಲಿಗೆ ಬಂದಿದ್ದಾರೆ ರಿಜಿಸ್ಟರ್ ಮಾಡಿಸೋಕ್ಕೆ, ಮೆಟ್ಲು ಹತ್ತೋಕ್ಕೂ ಆಗೋಲ್ಲ, ವಿಶೇಷವಾದ ಅರ್ಜಿ ಕೊಡ್ರಿ, ಮನೆಗೆ ಬೇಕಾದ್ರೂ ಕರ್ಕೊಂಡೋಗ್ರಿ, ಮನೆಗೆ ಬಂದು ರಿಜಿಸ್ಟರ್ ಮಾಡ್ತೀವಿ ಅಂತಂದು. ಅಲ್ಲ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ, ಜೂನ ಕಳಿಸಿದ್ರೆ ತೊಗೋಬಹುದು ಹೆಬ್ಬೆಟ್ಟು, ಅವ್ರಿಗೆ ಸಮ್ಮತಿ ತಗೋಬಹುದು, ಜೂನ ಕಳಿಸ್ಕೊಟ್ಟು ಅಕ್ಕಂತ ಹೇಳ್ತಾರೆ. ಇನ್ನೂ ಹೋಯ ಬೆಡ್ ರಿಡನ್ ಇರ್ಬೋದು, ಅಲ್ಲಾಡೋಕ್ಕೆ ಆಗದೇ ಇಲ್ಲ, ಅಂದ್ರೆ ಮಾತು ಗೀತಾಡ್ತಾನೆ. ಈ ಓರಿಯೆಂಟೇಷನ್ ಆಸ್ ಟು ಪ್ಲೇಸ್ ಅಂಡ್ ಟೈಮ್ ಅಂತೀವಿ. ಈಗ ಇಲ್ಲಿದ್ದೀರಲ್ ಬಂದ್ರೆ ನೀವು, ಯಾವ ಊರಲ್ಲಿದ್ದೀರಿ ಅಂದರೆ ಮೈಸೂರಲ್ಲಿದ್ದೀನಿ ಅಂತೀವಿ. ಎಷ್ಟೊತ್ತು ಈಗ ಅಂದರೆ ಬೆಳಗ್ಗೆ 11 ಗಂಟೆ ಅಂತೀವಿ. ಸೊ ನಿಮ್ಮ ಮೈಂಡು ಈಸ್ ಓರಿಯೆಂಟೆಡ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್. ಹಾಸ್ಪಿಟ್ಲಲ್ಲಿ ಮಲಗಿರೋರಿಗೆ ಆ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಇರೋದೇ ಇಲ್ಲ. ಎಷ್ಟೋ ಸರಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಎಷ್ಟೋ ಸರಿ ಇಲ್ಲಿ ಬರೆಸುವಾಗ ಆ ಡಾಕ್ಟ್ರನ್ನ ಕರಿತೀನಿ, ಸರ್ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಇದೆಯಾ ಇವನ್ ಮನಸ್ಸಲ್ಲಿ ಕೇಳಿ ಅಂತೀನಿ. ಅವ್ರು ಪ್ರಶ್ನೆಗಳು ಹಾಕ್ತಾರೋ ಅವನಿಗೆ, ಇಲ್ಲಿದ್ಯಾ ಆಸ್ಪತ್ರೆಯಲ್ಲಿದ್ದೀನಿ, ಯಾತಕ್ಕೆ ಬಂದು ಆಸ್ಪತ್ರೆಗೆ 3 ದಿವಸದಿಂದ ತೊಂದರೆ. ಇವ್ರು ಯಾರು ಗೊತ್ತಾ, ಲಾಯರ್. ಯಾವಾಗಿಂದ ಗೊತ್ತು? ನನ್ನ ಮೊದಲಿಂದ ಗೊತ್ತು. ಇವತ್ತ್ಯಾಕೆ ಲಾಯರ್ ಇಲ್ಲಿ ಕರೆದೆ? ಅವ್ರೇನು ಟ್ರೀಟ್ಮೆಂಟ್ ಕೊಡ್ತಾರಾ? ಇಲ್ಲ ಸರ್, ವಿಲ್ ಬರೆಸ್ಬೇಕು ಅಂತ. ಏನು ವಿಲ್ಲಲ್ಲಿ ಏನು ಮಾಡಬೇಕು ಅಂತಿದ್ಯಾ? ನನ್ನ ತಂಗಿಗೆ ಕೊಟ್ಬಿಡ್ಬೇಕು ಅಂತೆ. ಇಷ್ಟು ವಿಷಯ. ಡಾಕ್ಟರ್ ಪ್ರಶ್ನೆಗಳನ್ನು ಹಾಕಿ ಡಾಕ್ಟರ್ ಸರ್ಟಿಫೈ ಮಾಡ್ತಾನೆ. ಪುಟ್ ಜನರಲ್ ಕ್ವಶನ್ಸ್ ಟು ದಿಸ್ ಪೇಷಂಟ್, ದೇರ್ ಇಸ್ ಓರಿಯೆಂಟೇಷನ್ ಆಫ್ ಮೈಂಡ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್, ಶೀ ಈಸ್ ಕಾಂಪಿಟೆಂಟ್ ಟು ಎಕ್ಸಿಕ್ಯೂಟ್ ಎ ವಿಲ್. ಹಾಸ್ಪಿಟ್ಲಲ್ಲೂ ಸೈನ್ ತೊಗೊಂಡಿದ್ದೀನಿ ವಿಲ್ಗೆ. ಅವ್ರು ಸೂಚನೆ ಕೊಟ್ಟಿದ್ದು ಹೌದು, ಆ ಪ್ರಕಾರ ಬರೆದಿದ್ದು ಹೌದು, ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅವ್ರ ಬುದ್ಧಿಶಕ್ತಿ ಯಾವ ಲೆವೆಲಲ್ಲಿ ಇತ್ತು ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನು ನಾನು ಹೇಳಿದ್ದು ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಅಂತ. ಈ ಥರ ಬರೆದಂಥ ವಿಲ್ಲನ್ನು ಅಥವಾ ಬರೆಸಿದ ವಿಲ್ಲನ್ನು, ಎರಡು ಪದ ಬಂದು. ನಾನು ಲಾಯರ್ ಆದ್ರಿಂದ ಬರೆದಂಥ ಅಂತ ಇದ್ದೆ, ಅಂದರೆ ಬಂದು ನನ್ನ ಹತ್ರ ಬರೆಸ್ತಾರೆ ಅಂತ ಕಾರಣಕ್ಕೆ ನೀವೇ ಬರೀಬೋದು. ಇದಕ್ಕೇನು ಲಾಯರೇ ಬರ್ಕೊಡ್ಬೇಕು ಅಂತ ಏನೂ ಇಲ್ಲ. ತುಂಬ ಹಿರಿಯರು, ದೊಡ್ಡ ದೊಡ್ಡವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು, ಅವರೇ ಪೂರ್ತಿ ಒಕ್ಕಣೆ ಬರೆದಿದ್ದಾರೆ ವಿಲ್ಲುಗಳು. ಕೊನೆಯಲ್ಲಿ ಬರೀತಾರೆ ಸ್ವಹಸ್ತ, ಅಂದರೆ ನಾನೇ ಬರೆದಿದ್ದೀನಿ, ಇದಕ್ಕೆ ಯಾರ್ದೇನು ಬೇಕಾಗೇ ಇಲ್ಲ. ಬೇರೆ ಸೇಲ್ ಡೀಡ್ಗಾದರೆ ಯಾರು ಲಾಯರ್ ಕನ್ಫರ್ಮ್ ಮಾಡಬೇಕು, ಪತ್ರ ಬರಹಗಾರ ಕನ್ಫರ್ಮ್ ಮಾಡಬೇಕು, ಬೋಗಿ ಪತ್ರಕ್ಕೆ ಆ ಥರ. ಈ ವಿಲ್ಗೆ ಇಂಥವ್ರು ಕನ್ಫರ್ಮ್ ಮಾಡಬೇಕು ಅಂತ ಅವ್ರ ಅಡ್ವೈಸ್ ಮೇಲೆ ಬರೀತು, ಅವೆಲ್ಲ ಏನು ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಬಂತು ಅದನ್ನು ಬರ್ಕೊಂಡು ಹೋಗ್ತೀರಿ, ನೀವೇ ಸ್ವಹಸ್ತ ಅಂತ ಸೈನು ಹಾಕ್ತೀರಿ, ವಿಲ್ಗೂ ಸೈನ್ ಹಾಕ್ತೀರಿ. ನೀವ್ಯಾರನ್ನು ಕೇಳಲೇಬೇಕಾದಿಲ್ಲ, ರೆಡಿ ಮಾಡಿದ್ದೀರಿ. ಈ ಥರ ರೆಡಿ ಮಾಡ್ತಕ್ಕಂಥ ವಿಲ್ಲು ಸ್ಟ್ಯಾಂಪ್ ಪೇಪರ್ ಮೇಲೆ ಇರಬೇಕಾ, ಪ್ಲೇನ್ ಪೇಪರ್ ಮೇಲೆ ಇದ್ರೆ ಸಾಕ? ಆಗಲೇ ನಿಮ್ಗೆ ಹೇಳಿದೆ ನಾನು, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ, 3 ಪದಗಳು ಬಳಸಿದೆ. ನಮ್ಮ ಮಾಸ್ಟರ್ ಹೇಳ್ತಾ ಇದ್ದು 71ನೇ ಇಸವಿಯಲ್ಲಿ ಕಾಲೇಜಲ್ಲಿ ನಾನು ಓದೋವಾಗ ಹೇಳ್ತಾ ಇದ್ರು, ನೋ ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಪೇಪರೇ ಬೇಕಾಗಿಲ್ಲ. ಪಾಯಿಂಟ್ ನಂಬರ್ 3 ಮುಗಿದೋಯ್ತಲ್ಲ ಅಲ್ಲಿಗೆ. ಪ್ಲೇನ್ ಪೇಪರ್ ಮೇಲೆ ಬರೀರಿ, ಇದರ ಶೀಟ್ ಕೊಡ್ತಾರಲ್ಲಪ್ಪ ಗ್ರೀನ್ ಶೀಟ್ ಅಂತ, ಸ್ವಲ್ಪ ದಪ್ಪಕ್ಕಿರುತ್ತೆ ಪೇಪರು, ದೀರ್ಘಕಾಲ ಚೆನ್ನಾಗಿರುತ್ತೆ. ಈಚೆಗೆಲ್ಲ ಡಾಕ್ಯುಮೆಂಟ್ ಶೀಟ್ಸ್ ಅಂತ ಬರುತ್ತೆ, 2 ರೂಪಾಯಿ ಒಂದು ಶೀಟ್ಗೆ. ಒಂದೇ ಮಗಲಿಗೆ ಬೇಕಾದ್ರೂ ಬರೀಬೋದು, ಹಿಂದೆ ತಿರುಗಿಸಿ ಕೂಡ ಬರೀಬೋದು. ಬೆಳ್ಳಗಿದೆ ಹಾಲ್ಕಾಗ್ದ ಹಾಲ್ಕಾಗ್ದ ಅಂತ ಇದ್ದು, ನಾವು ಚಿಕ್ಕವರಿದ್ದಾಗ ವೈಟ್ ಪೇಪರ್ ಅನ್ನಕ್ಕೆ ಸ್ಕೂಲ್ನಲ್ಲಿ ಹಾಲ್ಕಾಗ್ದ, ಹಾಲಿನ ಬಣ್ಣ ಇತ್ತಲ್ಲ ಅದು, ಈಗಲೂ ಅದೇ ಥರ ಹಾಲ್ಕಾಗ್ದ ಅದು. ಆ ಹಾಲ್ಕಾಗ್ದ ಮೇಲೆ ಬರೀಬೋದು. ಸೊ ಸ್ಟ್ಯಾಂಪ್ ಪೇಪರ್ ಇಸ್ ನಾಟ್ ರಿಕ್ವೈರ್ಡ್. ಸ್ಟ್ಯಾಂಪ್ ಪೇಪರ್ ಬೇಡ ಅಂದಾಗ ರಿಜಿಸ್ಟ್ರೇಷನ್ ಈಸ್ ಆಪ್ಷನಲ್. 3 ರಿಕ್ವೈರ್ಮೆಂಟ್ ಹೇಳಿದ್ದೆ ಅಲ್ಲ, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ ಅಂತ. ಸ್ಟ್ಯಾಂಪ್ ಡ್ಯೂಟಿ ಬಿಟ್ಬಿಟ್ಟೆ, ಮುಗೀತು ಕತೆ. ಇವಾಗ ರಿಜಿಸ್ಟ್ರೇಷನ್ ಇಟ್ ಈಸ್ ಆಪ್ಷನಲ್, ಬೇಕೇ ಬೇಕಾ? ಬೇಕಾದರೂ ಬೇಕು, ಬೇಡಾದರೂ ಬೇಡ, ನಿನ್ನ ಖುಷಿ. ನೀನು ಮಾಡಿಸಿದ್ರೆ ಮಾಡಿಸು, ಮಾಡಿಸ್ಲೇ ಇಲ್ವಲ್ಲ ಸರ್ ಏನು ಮಾಡಲಿ, ಏನೂ ತೊಂದರೆ ಇಲ್ಲಪ್ಪ ಬಿಡಯ್ಯ. ಇನ್ನು ಬೇರೆ ರಿಕ್ವೈರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ದರೆ ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಆಪ್ಷನಲ್. ಹಾಗಿದ್ರೆ ಈ ರಿಜಿಸ್ಟ್ರೇಷನ್ ಮಾಡಿಸ್ತಾರಲ್ಲ ಏನು ಪ್ರಯೋಜನ? ಬರ್ದಿದ್ದು ನಮ್ಮಲ್ಲಿ ಇಟ್ಕೋಬೋದು ನಾನು. ಅದು ಬೆಳಕಿಗೆ ಬಂತು, ನಾ ಬರೆದಿದ್ದು ಅವತ್ತೇ ಬೆಳಕು.

ಕನ್ನಡಕ್ಕೆ ಬಂದಿದ್ದಕ್ಕೆ ಈ ಪದ ಬಳಸ್ತೀವಿ ನಾವು. ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ, ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಅದರಿಂದಲೇ ಪ್ರೂವ್ ಆಗೋಲ್ಲ ರಿಜಿಸ್ಟರ್ ವಿಲ್ಲು ರಿಜಿಸ್ಟರ್ ವಿಲ್ಲು ಅಂದ್ಬಿಟ್ರೆ ನೀವು ಇರಲಿ ಬಿಡಯ್ಯ, ವಿಲ್ಲು ವಿಲ್ಲೇ ಆ ವಿಲ್ಲು ನೀನೇನು ಪುರಾವೆ ಮಾಡಬೇಕು ಮಾಡಲೇಬೇಕು. ನೀನು ರಿಜಿಸ್ಟರ್ ಮಾಡಿಸ್ಬಿಟ್ಟಿದೆ ಸರ್ ಏಕದ್ದು ಮುಚ್ಚಿ ಮಾಡ್ಕೊಂಡು ಬರ್ತಾರೆ ಅದಕ್ಕೇನಂತೆ ಅಲ್ವೇ. ಏನು ಗೊತ್ತಿಲ್ಲದೆ ಇದ್ದವನು ಹಿಡ್ಕೊಂಡೋಗಿ ಒತ್ತು ಒತ್ತು ಕರೆಕ್ಟಾಗೈತೆ ಅಂದ್ರೆ ಒತ್ತು ಬಿಡ್ತಾನ ಅವನು ಅಲ್ವೇ. ಅದರಿಂದ ಅವನೇ ಹೋಗಿದ್ದ ಸಬ್ ರಿಜಿಸ್ಟರ್ ಆಫೀಸ್ಗೆ. ಆ ಮಷಿನ್ ಇದೆಯಲ್ಲ ಇವಾಗೆಲ್ಲ ಮಷಿನ್ ತಾನೇ ಅವ್ನ ಫೋಟೋ ತೆಕ್ಕೊಳ್ಳೋಕ್ಕೆ, ಹಿಂದೆ ಎಲ್ಲ ಕೈಯಲ್ಲಿ ಒತ್ತಿಸ್ತಾ ಇದ್ರು ಹೆಬ್ಬೆಟ್ಟು. ಅವನೇ ಹೋಗಿ ಹೆಬ್ಬೆಟ್ಟು ಒತ್ತಿದ್ದ ಅಥವಾ ಮಷಿನ್ ಮುಂದೆ ಕೂತು ಫೋಟೋ ತೆಗೆಸಿದ್ದ, ತಾನೇ ಬರೆದುಕೊಟ್ಟೆ ಅಂತ ಫಾರ್ಮಲ್ ಆಗಿ ಒಪ್ಕೊಂಡಿದ್ದ. ಸಬ್ ರಿಜಿಸ್ಟರ್ ಯಾರಿಗೆ ಕರೆದು ಕೇಳ್ತಾರೆ ನಿಂದೇನ್ರಿ ವಿಲ್ಲು ನೀವೇ ಬರ್ಸಿದ್ದೇನ್ರಿ ಅಂತ ಕೇಳಬೇಕು. ನಿಜ ಅಂದರೆ ಅಲ್ಲಿ ಬರೆದು ಬಿಟ್ಟಿದೆ, ಅಲ್ಲಿ ಇದನ್ನು ಬರೆದವರು ತಾನು ಬರೆಸಿದ್ದೇನೆಂದು ಒಪ್ಪಿಕೊಂಡಿದ್ದಾರೇನೋ ಒಂದು ಕಾಲಮ್ ಇರುತ್ತೆ, ಒಪ್ಕೊಂಡಿರ್ಬೇಕು ಇವನು ಅವ್ರ ಮುಂದೆ. ಸೊ ಅದನ್ನು ಕನ್ಫರ್ಮ್ ಮಾಡುತ್ತೆ. ಅವರು ಸಾಕ್ಷಿ ಅಲ್ಲ ಸಬ್ ರಿಜಿಸ್ಟರು. ಸಬ್ ರಿಜಿಸ್ಟರ್ ಈ ಪ್ರೂಫ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಟ್ ವಿಲ್ ಓನ್ಲಿ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ನಾ ಬರೆದೆ ವಿಲ್ಲು, ನಮ್ಮನೆ ಬುಕ್ಕಲ್ಲೇ ಇಟ್ಟಿದ್ದೆ, ಸೈನ್ ಹಾಕಿದ್ದೆ, ಸಾಕ್ಷಿ ಹಾಕ್ಸಿದ್ದೀನಿ, ಎಲ್ಲ ಪಕ್ಕ ಇದೆ, ಬುಕ್ಕಲ್ಲೇ ಇದೆ. ಬೆಳಕಿಗೆ ಬರೋದಿಲ್ವಲ್ಲ ಅದು, ನನ್ನ ಜೀವಿತ ಕಾಲದಲ್ಲೇ ಬೆಳಕಿಗೆ ಬರ್ಬೋದಾಗಿತ್ತಲ್ಲ. ಅಂದರೆ ಬೆಳಕಿಗೆ ಅಂದರೆ ಬಿದ್ದು ಬಿದ್ದು ಗೋಡೆ ಮೇಲೆ ಅಂಟಿಸ್ಲಿಲ್ಲ ನಾನು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ತಲ್ಲ ಅದು ಬೆಳಕಿಗೆ ಬಂದಂಗೆ. ಅದು ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಒಂದು ಪಾಯಿಂಟು, ನೂರಕ್ಕೆ ನೂರು ಮಾರ್ಕ್ ಅಲ್ಲ, 99 ಮಾರ್ಕು ಅಲ್ಲ, ಒಂದು ಮಾರ್ಕ್ ಸೇರ್ಬೋದು ರಿಜಿಸ್ಟರ್ಡ್ ವಿಲ್ ಅಂದಟ್ಕೆ. ಹಂಗಾದ್ರೆ ಈ ಒಂದು ಮಾರ್ಕ್ ಹಾಕೋಣ, ಇನ್ನು 99 ಮಾರ್ಕ್ಸ್ ಬೇರೆ ರೀತಿ ತೆಗಿಬೇಕು ನೀವು, ಅದರಲ್ಲೇ ಆಗೋಲ್ಲ ರಿಜಿಸ್ಟರ್ಡ್ ವಿಲ್ ಅಂದ ಮಾತ್ರಕ್ಕೆ. ಸೊ ಮೂರು ಪಾಯಿಂಟ್ ಹೇಳಿದ್ದೆ, ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ ಡ್ಯೂಟಿ, ಅಟೆಸ್ಟೇಷನ್, ಎರಡು ಮುಗಿಯಿತು. ಇದೇನು ಅಟೆಸ್ಟೇಷನ್ ಅಂದರೆ, ಅಟೆಸ್ಟೇಷನ್ ಅನ್ನೋದು ಆ ವಿಲ್ಲಿಗೆ ಸಾಕ್ಷಿ ಹಾಕುವುದು. ರೀ ಸಾಕ್ಷಿ ಹಾಕೋದು ಅಂದರೆ ನಮ್ಮ ಜನ ತುಂಬ ಚೀಪಾಗಿ ನೋಡ್ತಾರ್ರಿ. ಈ ಸಬ್ ರಿಜಿಸ್ಟರ್ ಆಫೀಸ್ ಮುಂದೆ ಓಡಾಡ್ತಾ ಇದ್ದ ಒಂದು ಹುಡುಗ ವಿಶ್ವ ಅಂತ, ನಾನು ಅಲ್ಲಿ ಹೋದಂಗೆ ನೋಡ್ದಂಗೆ ಗುರುಗಳೇ ನಮಸ್ಕಾರ ಅಂದ. ಏನಪ್ಪ ಅಂದೆ, ನಾನೇನೋ ಕೆಲಸದ ಮೇಲೆ ಹೋಗಿದ್ದೆ, ಹಿಂಗೆ ಏನಾದ್ರು ಸಾಕ್ಷಿ ಹಾಕ್ಸಿ ನಮಗೂ ಒಂದು 50-100 ಕೊಡಿಸಿ ಅಂತ. ಅವನಿಗೇನು ಅಂದರೆ ಸಾಕ್ಷಿ ಹಾಕೋದು ಅಂದರೆ 50-100 ಸಿಕ್ಕುತ್ತೆ ಅನ್ನೋದು ಅದೇ ದಂಧೆ ಅವನಿಗೆ ಬದುಕಿ. ಅದರಲ್ಲಿ ನೀವು ಯಾವ ದಾಖಲೆ ಯಾವನ್ನು ಬರಲಿ, ಅವರಪ್ಪ ಗೊತ್ತಾ ಅಮ್ಮ ಗೊತ್ತಾ ಅವ್ನು ನೋಡಿದ್ನ ಬಿಟ್ಟಿದ್ನ ಸತ್ತಿದ್ನ ಏನಾದರೂ ಸರಿ ಇವನು ಸೈನ್ ಹಾಕ್ತಾನೆ, ಸಾಕ್ಷಿ 50-100 ಕೊಡಿಸಿ. ಸಾಕ್ಷಿ ಹಾಕೋದೇ ಒಂದು ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರೊಫೆಷನ್ ಆಗಿಬಿಟ್ಟಿದೆ. ಇಲ್ಲಿ ಅಟೆಸ್ಟೇಷನ್ ಅಂದರೆ ಗಂಭೀರವಾದ ವಿಷಯ, ಇದಕ್ಕೂ ಗಂಭೀರವಾದ ವಿಷಯ. ನಾಳೆ ಕೋರ್ಟಲ್ಲಿ ಕೇಳ್ತಾರೆ, ಕೋರ್ಟಲ್ಲಿ ಈ ವಿಲ್ಲೆ ಸುಳ್ಳು ಅಂತ ಯಾರಾದ್ರು ಚಾಲೆಂಜ್ ಮಾಡಿದ್ರೆ ನೀವು ಯಾರು ಸಾಕ್ಷಿ ಕೊಡಬೇಕು ಅಂದರೆ ಮೂರು ಜನ ಸಾಕ್ಷಿ ಕೊಡಲೇಬೇಕು. ಒಂದು ಸ್ಕ್ರೈಬ್ ಬರ್ದಲ್ಲ ಬರಹಗಾರ, ಅವನೇನು ಹೇಳಬೇಕು ಬಂದು ಕೋರ್ಟಲ್ಲಿ ಇವ್ರು ಬಂದಿದ್ರು ನನಗೆ ಸೂಚನೆ ಕೊಟ್ಟರು, ಆ ಸೂಚನೆ ಎಲ್ಲ ಗ್ರಹಿಸಿ ಒಂದು ನೋಟ್ ಮಾಡಿ ಇಟ್ಕೊಂಡೆ. ಮಾಮೂಲಿ ಸೇಡ್ ಹಿಡ್ ಬರ್ದಂಗಲ್ಲ, ಸೇಡ್ ಹಿಡ್ ಬರೆಯೋದು ಹೆಂಗೆ ಬರೀತಾರೆ ನೋಡಿದಿರಲ್ವ, ಸನ್ 2026 ಇಸವಿ ಮೇ ಮಾಹೆ ತಾರೀಕು 12 ಮೈಸೂರು ಸಿಟಿ ನಜರಬಾದ್ ಮೊಹಲ್ಲ ಉದ್ದಕ್ಕೆ ಅವ್ನು ಬಾಯಲ್ಲೇ ಬರಿತಾ ಹೋಗ್ತಾ ಇರ್ತಾನೆ. ಆಮೇಲೆ ಇಂಡಿಯಾ ಗೌರ್ಮೆಂಟ್, ಈಗ ಇಂಡಿಯಾ ಗೌರ್ಮೆಂಟ್ ದುಡ್ಡುಗೆ ಲೆಕ್ಕ ಹೇಳ್ತೀವ, ಅವ್ನು ಬರೆಯೋದೆ ಹೆಂಗೆ. ನನಗೆ ಪಿತ್ರಾರ್ಜಿತವಾಗಿ ಬಂದು ನನ್ನ ಸ್ವಾಧೀನ ಅನುಭವದಲ್ಲಿರೋ, ನಾನು ಪಿತ್ರಾರ್ಜಿತವೇ ಅಲ್ಲ, ಈ ಡಾಕ್ಯುಮೆಂಟ್ ರೈಟರ್ಗೆ ಇದೇ ಪದಗಳ ಅಭ್ಯಾಸ ಆಗಿಬಿಟ್ಟಿದೆ. ಅಚಂದ್ರಾರ್ಥವಾಗಿ ಪೂರ್ತಿ ಅವನ್ನೆಲ್ಲ ಹೇಳ್ಕೊಂಡು ಕೊನೆಯಲ್ಲಿ ಜಲತರು ಪಾಷಾಣಾದಿ ಅಷ್ಟಭೋಗ ತೇಜ ಸೌಮ್ಯಕ್ಕೂ ಆದಿ ದಾನ ಕ್ರಯ ಪರಿವರ್ತನೆಗಳೆಂಬ ವ್ಯವಹಾರ ಚತುಷ್ಟಯಗಳಿಗೂ ಇದೇ ಪದಗಳೇ ಬರಿತಾ ಕೂತಿರ್ತಾನೆ ಡಾಕ್ಯುಮೆಂಟ್ ರೈಟರ್ ಅಂದರೆ. ನೋಡಿ ಈಗ ನಾನು ಬಂದಿರೋದು ಯಾವ ವಿಷಯಕ್ಕೆ ಅಂದರೆ ಅಟೆಸ್ಟೇಷನ್. ಅಟೆಸ್ಟೇಷನ್ನಲ್ಲಿ ಮೂರು ಜನನ ನಾನು ಎಕ್ಸಾಮಿನ್ ಮಾಡಲೇಬೇಕಾಗಿತ್ತು ಕೋರ್ಟಲ್ಲಿ ಪ್ರಶ್ನೆ ಬಂದಾಗ. ಒಬ್ಬ ಸ್ಕ್ರೈಬ್ ಇದನ್ನು ಬರೆದವನು ಸ್ಪಷ್ಟವಾಗಿ ಕೋರ್ಟ್ ಮುಂದೆ ಬಂದು ಹೇಳಬೇಕು, ನನಗೆ ಇವನ್ ಪರಿಚಯ ಇತ್ತು ಅಥವಾ ಇವನು ನನ್ನನ್ನು ಅಪ್ರೋಚ್ ಮಾಡಿದ್ದ, ಈ ಪ್ರಕಾರ ಸೂಚನೆ ಕೊಟ್ಟ, ಆ ಸೂಚನೆಗಳನ್ನೆಲ್ಲ ಗಮನಿಸಿ ಈ ವಿಲ್ಲಿನ ಒಂದು ಡ್ರಾಫ್ಟ್ ಮಾಡಿಕೊಟ್ಟೆ. ಒಂದೇ ಸಾರಿ ವಿಲ್ ಬರೆಯೋದು ಕಷ್ಟ ರೀ, ಡ್ರಾಫ್ಟ್ ಮಾಡಲೇಬೇಕಾಗುತ್ತೆ. ಆ ಡ್ರಾಫ್ಟನ್ನು ಓದಿ ಹೇಳಿದೆ, ಕಾನೂನಲ್ಲಿ ಡ್ರಾಫ್ಟ್ ಮಾಡಬೇಕು ಅಂತಿಲ್ಲ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ವಿಲ್ಲನ್ನು ಓದಿ ಹೇಳಿದೆ, ಓದಿ ಹೇಳಿದ್ಮೇಲೆ ಸರಿಯಾಗಿದೆ ಅಣ್ಣ ಮಾಡಿ ಅಂತಂದ. ಆ ಪ್ರಕಾರ ಫೇರ್ ಕಾಪಿ ಬರೆದಿದ್ದೀನಿ ಇಲ್ಲ ಟೈಪ್ ಮಾಡಿಸಿದ್ದೀನಿ, ಆ ನಂತರ ಪಕ್ಷಕಾರಿ ಸಹಿ ಹಾಕ್ಸ್ಕೊಟ್ಟೆ. ಇದನ್ನು ಕೊಟ್ಟಲು ಅವನು ಬಂದು ಹೇಳಬೇಕು, ಅವ್ನು ಜೀರ್ಣಿಸ್ಕೊಳ್ಳಿಲ್ಲ ಅಂದರೆ ಮುಗೀತು. ಒಂದು ಚೂರು ಎಡವಟ್ಟು ಮಾಡಿದ್ರು ಕೂಡ ನಿನ್ನ ವಿಲ್ಲು ಡಮಾರಂದೋಗುತ್ತೆ. ಸ್ಕ್ರೈಬ್ ಒಬ್ಬನೇ

ಈಗ ಬರ್ತಾ ಇದ್ದೀನಿ ಸಾಕ್ಷಿ. ಈ ಸ್ಕ್ರೈಬ್ ಸಾಕ್ಷಿ ಅಲ್ಲ, ವಿಲ್ ಮಾಡಿದ್ದಕ್ಕೆ ಸಾಕ್ಷಿ ಅಲ್ಲ ಅವನು, ವಿಲ್ಲು ತಯಾರು ಮಾಡಿಕೊಟ್ಟವನು. ಪ್ಲೀಸ್ ಅಪ್ರಿಷಿಯೇಟ್, ವ್ಯತ್ಯಾಸ ಇದೆ ಇಲ್ಲಿ. ನೀವು ಬಂದಿದ್ರಿ ನಮ್ಮ ಆಫೀಸ್ಗೆ, ಸರ್ ನನ್ನೊಂದು ವಿಲ್ ಬರ್ಕೊಡಿ ಸರ್, ಏನಪ್ಪ ಹೆಸರು, ಅಪ್ಪನ ಹೆಸರು, ತಂದೆ ಎಲ್ಲ ಕೇಳ್ಕೊಂಡೆ, ಏನು ಮಾಡಬೇಕಪ್ಪ, ಇಂತಿಂಥದ್ದಿದೆ ಇಂತಿಂಥದ್ದಿದೆ ಕೊಡಿ, ನೀವು ಹೇಳ್ದಂಗೆ ಬರೆದು ಕೊಟ್ಟೆ ನನ್ನ ಸಾಕ್ಷಿನ. ನೀವು ತೊಗೊಂಡೋದ್ರಿ ಅದಕ್ಕೆ, ಫೇರ್ ಕಾಪಿ ಟೈಪ್ ಮಾಡಿಸಿ ನಿಮ್ಮ ಕೈಗೆ ಕೊಟ್ಬಿಟ್ಟೆ, ನನ್ನ ಸೀಲು ಸೈನೂ ಹಾಕ್ಕೊಟ್ಬಿಟ್ಟೆ, ಅಲ್ಲೇನಂತ ಬರ್ದಿದ್ದೀನಿ, ಡ್ರಾಫ್ಟೆಡ್ ಬೈ ಮೀ ಅಷ್ಟೇ. ನಾನು ಸಾಕ್ಷಿ ಅಲ್ಲ, ನಾನು ಡ್ರಾಫ್ಟ್ ಮಾಡಿಕೊಟ್ಟಿದ್ದೀನಿ. ಸಾಕ್ಷಿ ಅಂದರೆ ಯಾರು? ಈ ವಿಲ್ಲನ್ನು ಪೂರ್ತಿ ಓದಿಕೊಂಡು ಅರ್ಥ ಮಾಡಿಕೊಂಡು ಇದು ನಿಮ್ಮ ಅಂತಿಮ ಮರಣಶಾಸನ ಅಂತ ಒಪ್ಪಿ ಅದಕ್ಕೆ ನೀವು ರುಜು ಹಾಕಿದ್ದನ್ನು ಖುದ್ದಾಗಿ ನೋಡಿದವರಾದ ಇಬ್ಬರು ಅದನ್ನು ನೋಡಬೇಕು. ದೇ ಶುಡ್ ವಿಟ್ನೆಸ್. ವಿಟ್ನೆಸ್ ಅಂದರೆ ನಾನು ಹೇಳಿದಲ್ಲ ವಿಶ್ವಂತರ 50 ರೂಪಾಯಿ ಕೊಡಿಸೋಣ ಅನ್ನಲ್ಲ, ಅವನ್ನೆಲ್ಲ ವಿಟ್ನೆಸ್ಸು. ಬಹಳ ಗಂಭೀರವಾದ ವಿಷಯ, ನಮ್ಮ ಕಣ್ಣೆದುರಿನಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಓದಿಸಿ ತಿಳ್ಕೊಬೋದು. ವೈದ್ಯವಂತರು ಇರ್ತಾರೆ ಅಥವಾ ಟೆಕ್ನಿಕಲ್ ಇದನ್ನು ಗೊತ್ತಾಗದೇ ಇರೋರು ಇರ್ತಾರೆ, ಓದಿ ಅಥವಾ ಓದಿಸಿ ತಿಳಿದುಕೊಂಡು ಇದು ತಮ್ಮ ಅಂತಿಮ ಮರಣಶಾಸನವೆಂದು ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದನ್ನು ಅಥವಾ ಹೆಬ್ಬೆಟ್ಟು ಒತ್ತಿದ್ದನ್ನು ಖುದ್ದಾಗಿ ನೋಡಿದವರಾದ ನಾವು ಸಾಕ್ಷಿದಾರರಾಗಿ ಸಹಿ ಹಾಕಿದ್ದೇವೆ. ಈಗೆಲ್ಲ ನಾವೇನು ಮಾಡಿಬಿಡ್ತೀವಿ ಗೊತ್ತಾ, ಇದನ್ನೇ ಟೈಪ್ ಮಾಡಿಸ್ಬಿಡ್ತೀವಿ ಇಷ್ಟು ವರ್ಷ. ಹಿಂದೆ ಎಲ್ಲ ಮಾಡ್ತಾನೆ ಇರಲಿಲ್ಲ, ಸಾಕ್ಷಿಗಳು ಅಂದರೆ ಹಾಕ್ಬಿಡ್ತಾ ಇದ್ರು, ಇದೇ ಪ್ರಶ್ನೆಗಳಿಗೆ ಕೋರ್ಟಲ್ಲಿ ಕೇಳ್ತಾ ಇದ್ರು, ಇದೇ ಉತ್ತರ ಹೇಳಬೇಕಾಗಿತ್ತು. ಸೊ ಅಟೆಸ್ಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಅಟೆಸ್ಟೇಷನ್ ಏನಾಗೋಗುತ್ತೆ ಗೊತ್ತೇ, ಯಾರೋ ಒಬ್ಬ ಬಂದ ಸೈನ್ ಹಾಕ್ಸ್ದ ಅಥವಾ ಹಾಕಲಿಲ್ಲ, ಇವನ್ನೆಲ್ಲ ಸ್ಕ್ರೈಬ್ ಕೊಟ್ಬಿಟ್ಟ ಹೊತ್ತೋದ, ಇವನ್ ಕೈಲೂ ಸೈನ್ ಹಾಕ್ಸಿಟ್ಬಿಟ್ರು, ಆ ಸಾಕ್ಷಿ ಹೇಳೋಕ್ಕೆ ಅವ್ರು ಕರೆಯೋ ಇಲ್ಲ, ಅವ್ನು ಫ್ಯಾಕ್ಟ್ರಿಗೆ ಹೊಟ್ಟೋಗಿದ್ದಾನೆ ಸರ್ ಸಂಜೆ ಬರೋದು ಡ್ಯೂಟಿ ಮುಗಿಸ್ಕೊಂಡು, ಸಂಜೆ ಮೇಲೆ ಬಂದಂಗೆ ಅವ್ನು ಬಂದ ಓಡ್ ಬಂದ, ಹಣ ಏನೋ ಕರೆದಿದ್ರಂತೆ, ಏ ಒಂದು ಸಾಕ್ಷಿ ಹಾಕೋ, ಅವ್ನು ಸಾಕ್ಷಿ ಯಾತಕ್ಕೆ ಸಾಕ್ಷಿ ಆಗದೆ ಏನಾಗದೆ ಈ ಬಾಕ್ಲೆ ಏನು ಯಾರ್ಯಾರು ಸಾಕ್ಷಿ ಏನೂ ಗೊತ್ತಿಲ್ಲ ಅವನಿಗೆ, ಕರೆದ್ರು ಸಾಕ್ಷಿ ಆಗ್ತದೆ. ಈಗ ನಮ್ಮ ವಿಷ್ಯ ಒಂದು ಹೇಳಿದ್ನಲ್ಲ ನಾನು, ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ ಹೋಗಿ 50 ರೂಪಾಯಿ ಬದಲು 100 ರೂಪಾಯಿ ಕೊಡ್ಬಿಡಿ, ಕೊಡಿ ಕೊಡಿ ಕೊಡಿ, ನಿಮ್ಮದು ಪಸ್ಟ್ ಆಗ್ತಾನೆ ಅವನು ಅಲ್ವಾ, ಅದಲ್ಲ ಸಾಕ್ಷಿ. ಅಟೆಸ್ಟೇಷನ್ ಅಂದರೆ ಒನ್ ಹೂ ಟೇಕ್ಸ್ ದಿಸ್ ಮ್ಯಾಟರ್ ಸೀರಿಯಸ್ಲಿ, ಗಂಭೀರವಾಗಿ ಪರಿಗಣಿಸ್ತಾನೆ, ಅಷ್ಟು ತಿಳ್ಕೊತಾನೆ, ಐದರ್ ಹಿ ಹ್ಯಾಸ್ ವಿಟ್ನೆಸ್ಡ್, ಅವನೇ ನೋಡ್ತಾ ಇದ್ದಾನೆ ಅವನು ಸೈನ್ ಹಾಕಿದ್ದನ್ನು, ಆರ್ ಅಬ್ಟೇನ್ಸ್ ಎ ಪರ್ಸನಲ್ ಅಕ್ನಾಲೆಜ್ಮೆಂಟ್ ವೈಯಕ್ತಿಕವಾಗಿ, ಏನಣ್ಣ ಬಿಲ್ಲೆಲ್ಲ ಬರೆಸಿ ಸೈನ್ ಮಾಡಿದ್ರ, ಹೂನಪ್ಪ ನಾನೇ ಮಾಡಿದೆ ಈಗ ಹಾಕೋ ಸಾಕ್ಷಿ ಹಾಕೋ, ಆಗ ಸಾಕ್ಷಿ ಹಾಕ್ತೀನಲ್ಲ ಅದು ಗಂಭೀರವಾದ ಸಾಕ್ಷಿ. ಇಂಥ ಸಾಕ್ಷಿಗಳು ಅವರನ್ನ ನ್ಯಾಯಾಲಯದ ಮುಂದೆ ವಿಚಾರಣೆ ಮಾಡಬೇಕು. ಅವರೊಂದು ಚೂರಿ ಎಡವಟ್ಟು ಮಾಡಿದ್ರೆ ಅನ್ಯಥಾ ಭಾವಿಸ್ಬೇಡಿ, ನಮ್ಮ ಗ್ರಾಮೀಣ ಪ್ರದೇಶದಿಂದ ಜನ ಬರ್ತಾರೆ ಕೋರ್ಟಲ್ಲಿ, 100 ಪ್ರಕರಣಗಳು ನಡೆಸಿದ್ದೀನಿ, 100 ರೀತಿ ಸಾಕ್ಷಿ ಹೇಳಿಸಿದ್ದೀನಿ, ಆಫೀಸಲ್ಲಿ ಕೂತ್ಕೊಂಡು ಸತ್ಯಾಂಶ ಏನು ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಕೋರ್ಟ್ ಬಂದೇಟ್ಗೆ ಅವಂದೇ ಕತೆ ಅವನು ಹೇಳ್ತೀನಿ. ಆ ಕತೆ ಊರಲ್ಲೂ ಆಗಲೇ ಯಾರೋ ಹೇಳ್ಕೊಟ್ಟಿರ್ತಾರೆ, ನಾನು ಹೇಳಿದ್ದಲ್ಲ. ಯಾವುದಕ್ಕೋ ಸಾಕ್ಷಿ ಹಾಕಿ ಬಸ್ ಸ್ಟಾಪಲ್ಲಿ ನಿಂತಿದ್ದೆ, ಬಂದು ಸೈನ್ ಹಾಕ್ಸ್ಕೊಂಡು ಹೋಗು ಅಂತ. ಅವ್ರಿಗೇನು ಈ ಪೊಲೀಸ್ ಕೇಸಲ್ಲಿ ಮಹಾಜರ್ಗೆ ಬೇಕಾಬಿಟ್ಟು ಸೈನ್ ಹಾಕ್ತಾರಲ್ಲ, ಹಾಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇದರ ಗಂಭೀರತೆ ಏನು ಸಾಕ್ಷಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಸಾಕ್ಷಿ ಹಾಕ್ಸೋವಾಗ ಜವಾಬ್ದಾರಿ ಇರೋ ವ್ಯಕ್ತಿಯ ಸಹಿ ಹಾಕ್ಸಿ. ಅಲ್ಲೆಲ್ಲೂ ಬರ್ದಿಲ್ಲ, ಕಾನೂನಲ್ಲಿಲ್ಲ. ನಾನು ಹೇಳ್ತಾ ಇರೋದು ಯಾತಕ್ಕೆ ಅಂದರೆ ನಿಮ್ಮ ಒಳ್ಳೇದು. ನಾಳೆ ಇವಿಲ್ಲೊಂದು ಪ್ರಶ್ನೆ ಮಾಡಿದಾಗ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ವಿಶ್ವನ್ನು ಕರೆದ್ಬಿಟ್ಟು ನೀವು ಸೈನ್ ಹಾಕ್ಸ್ಕೊಂಡಿದ್ರೆ ಮಾಡ್ತಿರ್ತೀವಿ. ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಬಂದು ಸೈನ್ ಹಾಕ್ಕೊಂಡು ಬಿಡ್ತಾನೆ, 50 ರೂಪಾಯಿ ಇಸ್ಕೊಂಡು ಹೋಗ್ತಾನೆ. ಮೊದಲ ಇಲ್ಲಿ ನಾಳೆ ಕೋರ್ಟಲ್ಲಿ ವಿಲ್ ಹಿ ವಾಚ್ ಫಾರ್ ಇಟ್, ಅದನ್ನು ನುಂಕೋತಾನೆ ಅವನು, ಆ ತಾಕತ್ತಿದೆಯಾ, ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಸಾಕ್ಷಿ ಅಂದರೆ ಏನು. ಯಾಕೆಂದರೆ ವಿಲ್ಲಿನಲ್ಲಿ ಬೇರೆ ಎಲ್ಲ ದಾಖಲೆಗಳಿಗಿಂತ ವಿಲ್ಲಿಗೆ ಹಾಕುವ ಸಾಕ್ಷಿ ತುಂಬ ಮಹತ್ವ ಉಳ್ಳದ್ದು. ಆದ್ದರಿಂದ ಮೂರು ಹೇಳಿದ್ನಲ್ಲ ಪಾಯಿಂಟು, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ. ಓ, ಅಟೆಸ್ಟೇಷನ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್, ಸ್ಟ್ಯಾಂಪ್ ಡ್ಯೂಟಿ ನಾಟ್ ರಿಕ್ವೈರ್ಡ್, ರಿಜಿಸ್ಟ್ರೇಷನ್ ಆಪ್ಷನಲ್. ಮೂರು ಉತ್ತರ ರೆಡಿ ಇಟ್ಕೊಳ್ಳಿ, ಇನ್ನು ಮೂರು ಮೊದಲೇ ಕೊಟ್ಬಿಟ್ಟಿದ್ದೀನಿ ನಿಮಗೆ, ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ನೀವು ಬೇಕಾದ ಒಂದು ಗಂಟೆ ನೀವೇ ಹೇಳ್ತಾ ಹೋಗ್ಬೋದು, ವಿಲ್ ಅಂದರೆ ಏನು, ಈ 6 ರಿಕ್ವೈರ್ಮೆಂಟು, ಈ 6 ರಿಕ್ವೈರ್ಮೆಂಟ್ಗೆ ನಾನೇನೇನು ಉದಾಹರಣೆ ಕೊಟ್ಟೆ ಇಷ್ಟನ್ನು ಹೇಳ್ತಾ. ಇನ್ನೊಂದು ಮಾತು ಹೇಳಿದೆ ನಾನು,

ಕೊನೆಯಲ್ಲಿ ನಾವು ಬರಿತೀವಿ ಈ ಹುಯಿಲಿನ ಅಂಶಗಳೆಲ್ಲ ನಾನು ಮನನ ಮಾಡಿಕೊಂಡು ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ. ಅಂತಿಮ ಮರಣ ಶಾಸನ ಅಂದ್ರೆ ಇವತ್ತು ನಾ ಬರೆದಿದ್ದು ಅಂತಿಮ ಆಗೋಯ್ತಾ? ಬದಲಾಯಿಸೋಕೆ ಅವಕಾಶ ಇಲ್ವೇ ಇಲ್ವಾ? ನೋಡಿ, ಯಾವಾಗಲೂ ಬರಿತೀವಿ ಅದನ್ನ, ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ ಅಂತ ಬರಿತೀವಿ. ಒಪ್ಕೊಂಡೆ ನಾನು ಸೈನ್ ಆಗ್ತಾ ಇರೋದು, ಇವತ್ತಿಗೆ ಈ ಸೈನ್ ಆಗ್ತಾ ಇದೀನಲ್ಲ ಈಗ ಅಂತಿಮ. ಮಧ್ಯಾಹ್ನ ಚೇಂಜ್ ಆಗ್ಬೋದು, ನಾಳೆ ಬೆಳಗ್ಗೆ ಅಂತೂ ನನ್ನ ಮಗ ಬೆಂಗಳೂರಿಂದ ಬಂದ್ಬಿಟ್ರೆ ಇನ್ನೊಂದು ಚೇಂಜ್ ಆಗ್ಬೋದು, ಮುಂದಿನ ವಾರ ನನ್ನ ಸೊಸೆನೂ ಕರ್ಕೊಂಡು ಇನ್ನೊಬ್ಬ ಮಗ ಬಂದ್ಬಿಟ್ರೆ ಇದಾಗದೇ ಇಲ್ಲ ಅಂದ್ರೆ ಇನ್ನೊಂದು ಚೇಂಜ್ ಆಗ್ಬೋದು. ಯು ಕ್ಯಾನ್ ಕೀಪ್ ಆನ್ ಚೇಂಜಿಂಗ್ ಯುವರ್ ವಿಲ್ ಎನಿ ನಂಬರ್ ಆಫ್ ಟೈಮ್ಸ್ ಆಸ್ ಯು ಪ್ಲೀಸ್. ನಿನ್ನ ಖುಷಿಗೆ, ನಿನ್ನ ಮನಸ್ಸೋ ಇಚ್ಛೆ ಎಷ್ಟು ಸಾರಿ ಬೇಕಾದರೂ ವಿಲ್ಲನ್ನು ಬದಲಾಯಿಸುವ ಅಧಿಕಾರ ನಿನಗಿದೆ. ದ ಲಾಸ್ಟ್ ವಿಲ್, ದ ಲಾಸ್ಟ್ ವಿಲ್ ಪ್ರಿವೇಲ್ಸ್. ಅಂತಿಮ ಮರಣ ಶಾಸನ ತಾನೇ ಉಳ್ಕೋಬೇಕಾದ್ದು ಅಲ್ವಾ? ಅದರಿಂದ ಯಾವ್ದು ಅಂತಿಮ ಮರಣ ಶಾಸನ ಅಂದ್ರೆ ಇನ್ ಪಾಯಿಂಟ್ ಆಫ್ ಟೈಮ್ ಅಂತಿಮ. ಇವತ್ತು 14th ಅಲ್ವೇನ್ರಿ, 14th ಬೆಳಗ್ಗೆ 10 ಗಂಟೆಗೆ ಅಷ್ಟು ರೆಡಿ ಮಾಡಿ ನೀವು ಡೇಟು ಟೈಮು ಎಲ್ಲ ಸೈನ್ ಮಾಡಿದ್ದೀರಿ. ಮಧ್ಯಾಹ್ನ ಬಂದ ಏಟ್ಗೆ ಮನೆಗೆ ಹೋದ್ರಲ್ಲ, ರಿಜಿಸ್ಟರ್ ಮಾಡಿಕೊಂಡು ಜಗಳ ಶುರು ಆಯ್ತಲ್ಲ ಆಗ್ಲೆ. ಅದಂಗೆ ಬರೆದು ಬಿಟ್ಟೆ ಅವನಿಗೆ, ಅಳಿಯ ಬಂದ್ಬಿಟ್ಟಿದ್ದಾನೆ, ಮಗಳು ಬಂದ್ಬಿಟ್ಟಿದ್ದಾರೆ. ಓ, ಏನು ಮಕ್ಕಳು ಹೆಚ್ಚು ನಿಮಗೆ, ನಾವು ತಾನೇ ಇಲ್ಲಿ ಹತ್ರ ಇರೋರು. ಬೇಗಾದ್ರೆ ನಾವು ಬೇಕು ಸಹಾಯಕ್ಕೆ, ವಿಲ್ಲಲ್ಲೆಲ್ಲ ಮಗನಿಗೆ ಮೊಮ್ಮಗನಿಗೆ ಬರ್ಕೊಂಡ ಆಯ್ತು, ಬದಲಾಯಿಸೋಣ. ಈಗ ಮಾಡು, ಬದಲಾಯಿಸು, ನಾವು ಹೋಗೋಣ ಲಾಯರ್ ತಾವೇನೆ. ಹೋಗಿ ಲಾಯರ್ ಹತ್ರ, ಹೋಗದೆ ಇದ್ರು ಚಿಂತೆ ಇಲ್ಲ, ಒಟ್ಟು ಬದಲಾಯಿಸ್ತಾ ಇದ್ದೀರಲ್ಲ, ಇನ್ನೊಂದು ಟೈಮ್ ಹಾಕ್ತಾ ಇದ್ದೀರಿ. 14th ಸಾಯಂಕಾಲ 7:30 ಬೆಳಗ್ಗೆ 10:30 ಮಾಡಿದ್ರಿ, 7:30 ಅದನ್ನು ಬದಲಾಯಿಸಿದ್ರಿ. ದ ಲಾಸ್ಟ್ ವಿಲ್ 14th ಮೇ ತಿಂಗಳೇ 2026 10:30 ಉಳಿಯೋಲ್ಲ, 7:30 ಒಂದು ಎಕ್ಸಾಂಪಲ್ ಕೊಟ್ಟಿದ್ದ ನಾನು. ಅಂದರೆ ಎಷ್ಟು ಸಾರಿ ಬೇಕಾದರೂ ನೀವು ಅದನ್ನು ಬದಲಾಯಿಸ್ಕೋತಾ ಹೋಗಬಹುದು. ದ ಲಾಸ್ಟ್ ವಿಲ್ ಪ್ರಿವೇಲ್ಸ್, ಅಂತಿಮ ಮರಣ ಶಾಸನಕ್ಕೆ ಮಾನ್ಯತೆ. ಈಗ ಒಂದು ಪೆಕ್ಯುಲಿಯರ್ ಕ್ವಶನ್ ಕೇಳ್ತೀನಿ. ಅಂತಿಮ ಮರಣ ಶಾಸನ ಅಂದರೆ, ಒಂದು ಮರಣ ಶಾಸನದಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, ಸೆಕೆಂಡ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, ಮೂರನೇ ಪ್ಯಾರಾದಲ್ಲಿ ಈ ಮೊದಲನೇ ಪ್ಯಾರಾದಲ್ಲಿ ಬರೆದಿದ್ದೀರಲ್ಲ ಅದನ್ನು ಚೇಂಜ್ ಮಾಡಿದ್ದೀರಿ. ಫಸ್ಟ್ ಪ್ಯಾರಾದಲ್ಲಿ ಇದನ್ನು ನನ್ನ ಹಿರಿಯ ಮಗನಾದ ABC ಅವನು ಕೊಟ್ಟಿದ್ದೇನೆ, ಎರಡನೇ ಐಟಮ್ ಸ್ವತ್ತನ್ನು ನನ್ನ ಮಗಳಾದ DEF ಕೊಟ್ಟಿದ್ದೇನೆ, ಪುನಃ ಮೂರನೇ ಪ್ಯಾರಾದಲ್ಲಿ ಈ ಸ್ವತ್ತನ್ನು ನನ್ನ ಕಿರಿಯ ಮಗನಾದ MNO ಕೊಟ್ಟಿದ್ದೇನೆ. ಅರೆ, ABC ಇದು MNO ಒಂದೇ ವಿಲ್ಲು, ಬೆಳಗ್ಗೆ 10:00 ಬರೆದಿದ್ದಿದ್ದು. ಎಲ್ಲಿವರೆಗೆ ವಾದಗಳು ನಡೆದಿದ್ದೆ ಅಂದರೆ, ಕೊನೆಯ ಮೊದಲನೇ ಪ್ಯಾರ ಬರೆದಾಗ ಏನಿತ್ತು ತಲೆಯಲ್ಲಿ, ಅದು ಮೂರನೇ ಪ್ಯಾರಾಗೋ 7th ಹೋಗೋ ಹೊತ್ತಿಗೆ ಚೇಂಜ್ ಆಯಿತು, ಆ ಚೇಂಜ್ ಆಗಿದ್ದು ಉಳಿಯುತ್ತೆ. ಒಂದೇ ವಿಲ್ನಲ್ಲಿ ಕೊನೆ ಪ್ಯಾರಾದಲ್ಲಿ ಉಳಿದಿರೋದು ಡೆಟ್ ಸರ್. ಅಂದರೆ ಇವರ್ ಲಾಸ್ಟ್ ವಿಷ್ ಅಂತ, ಕೊನೆಯ ಮರಣದ ಅಂತಿಮ ಮರಣ ಶಾಸನ, ನಿಮ್ಮ ಅಂತಿಮ ಆಸೆ ಇದೆಯಲ್ಲ ಅದಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಒಂದು ಉದಾಹರಣೆ ಅಷ್ಟೇ ನಾನು ಹೇಳಿದ್ದು, ಮೊದಲನೇ ಪ್ಯಾರಾಯಿಂದ 7th ಬಂದಾಗ ಬದಲಾಗಿರ್ಬೋದು, ಹೇಳೋಕ್ಕಾಗಲ್ಲ, ಕಾನ್ಫ್ಲಿಕ್ಟ್ ಇರ್ಬೋದು, ಆಗ ಅಂತಿಮ ಪ್ಯಾರ ಇದೆಯಲ್ಲ ಅದರಲ್ಲೂ ದಟ್ ಶಲ್ ಪ್ರಿವೇಲ್. ಈ ವಿಲ್ಲನ್ನು ಪೂರ್ತಿ ಬದಲಾಯಿಸ್ಬೋದು, ಅಂದರೆ ಹಳೆ ವಿಲ್ಲನ್ನು ರದ್ದು ಮಾಡಿಬಿಡ್ಬೋದು, ಹೌದಾ, ಅಥವಾ ಭಾಗಶಃ ರದ್ದು ಮಾಡ್ಬೋದು. ಅದಕ್ಕೆ ತಿದ್ದುಪಡಿ. ಮೊದಲನೇದ್ರಲ್ಲಿ 9 ಮಾಸ್ತಿ ಇತ್ತು ನಂದು, 9 ಯಾರ್ಯಾರು ಹೋಗ್ಬೇಕು ಅಂತ ಎಲ್ಲ ಬರ್ದಿದ್ದೀನಿ. ಈಗ ನನಗನ್ಸುತ್ತೆ ಒಂದು ತಿಂಗಳಾದ್ಮೇಲೆ ಆ 2 ಬಗ್ಗೆ ನಾನು ಅವತ್ತು ಬರೆದಿದ್ದು ಸಮಾಧಾನಕರವಾಗಿಲ್ಲ. ನನ್ನ ಮಗಳು ಬಂದು ಮಾತಾಡ್ಕೊಂಡು ಹೋದ್ಲಲ್ಲ, ಏನು ದೂರಾಂಕಾರದಲ್ಲಿ ಮಾತಾಡಿದ್ಲು ನೋಡ್ರಿ ಅವಳು, ಅವಳಿಗೆ 2 ಬರೆದ್ಬಿಟ್ಟಿದ್ದೀನಿ ಇಬ್ಬರಿಗೂ, ಅದು ಚೇಂಜ್ ಮಾಡ್ತೀನಿ, ನನ್ನ ಕಿರಿ ಮಗನಿಗೆ ಕೊಟ್ಬಿಡ್ತೀನಿ. ಅವನು ಪಾಪ ಬಡವ ಕಷ್ಟದಲ್ಲಿದ್ದಾನೆ, ಇವಳು ಏನು ಅಂತ ಗಂಡನ ಮನೇಲಿ ಚೆನ್ನಾಗಿದ್ದಾಳಲ್ಲ ಇವಳು, ಅದನ್ನು ರದ್ದು ಮಾಡ್ತೀನಿ. ಅಂದರೆ ಪೂರ್ತಿ ವಿಲ್ಲನ್ನು ರದ್ದು ಮಾಡ್ತಾ ಇಲ್ಲ, ಭಾಗಶಃ ರದ್ದು ಮಾಡ್ತಾ ಇದ್ದೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಕೋಡಿಸಿಲ್ ಅಂತ, ಉಯಿಲಿನ ತಿದ್ದುಪಡಿ. ಉಯಿಲ್ ಹಂಗೆ ಉಳ್ಕೊಂಡಿದೆ, ಆ ಉಯಿಲಲ್ಲಿ ಏನು ಬರೆದಿದ್ದೀನಿ ಎಲ್ಲ ಅಂಶಗಳು ಸರಿ, ಅದರಲ್ಲಿ ಭಾಗಶಃ ಬದಲಾಯಿಸ್ತಾ ಇದ್ದೀನಿ, ಅದನ್ನು ಕೋಡಿಸಿಲ್. ಸೊ ಈಗೆರಡು ಒಟ್ಟಿಗೆ ಓದ್ಕೋಬೇಕು, ಮೇನ್ ವಿಲ್ ಅದು, ಇದು ಕೊಡಿಸಿಲ್ವೋ, ಇದೆರಡು ಒಟ್ಟಿಗೆ ಓದ್ಕೊಂಡೆ ಏನು ಮಾಡಬೇಕು, 8-9 ಐಟಮ್ ಬದಲಾಯಿಸಿದ್ದೀನಲ್ಲ.

ಬದಲಾವಣೆ ಮಾಡಿರೋದನ್ನು, ಇದನ್ನು ಮೂಲ ಒಂದರಿಂದ ಏಳು ಐದು ಅಂತ ಅದನ್ನು ಇಷ್ಟು ಒಟ್ಟಿಗೆ ಇಟ್ಕೊಂಡು ಓದಿದ್ರೆ ಮಾತ್ರ ಒಂದು ಮರಣ ಶಾಸನ ಅದು. ಇಲ್ಲ ಪೂರ್ತಿ ರದ್ದು ಮಾಡಿಬಿಡಿ ಬೇಕಾದ್ರೆ, ಬೇಡಲೇ ಬೇಡ, ಕನ್ಫ್ಯೂಷನ್ ಹಾಕಪ್ಪ, ಅದರಲ್ಲಿ ಇಷ್ಟಡಿ, ಇದರಲ್ಲಿ ಇಷ್ಟಡಿ, ಚಿನ್ನದ ಸರದ ವಿಷಯ, ಬ್ಯಾಂಕ್ ಡಿಪಾಸಿಟ್ ವಿಷಯ, ಏನೇನೇನೇನೋ ಇದೆ ಅದರಲ್ಲಿ, ಹೌದಲ್ವಾ? ಅದಕ್ಕಾಗಿ ಹೊಸ ವಿಲ್ಲೇ ಬರೆದು ಬಿಡ್ತೀವಿ. ಆ ಹೊಸ ವಿಲ್ ಬರೀಬೇಕಾದ್ರೆ ಹಳೆ ವಿಲ್ಲನ್ನು ರದ್ದು ಮಾಡಬೇಕು. ಯಾವತ್ತು ಜನವರಿಲಿ ಬರೆದಿದ್ನಲ್ಲ, ಒಂದು ಒಂದು 2026 ಆ ವಿಲ್ಲನ್ನು, ಮರಣಶಾಸ್ತ್ರವನ್ನು ನನ್ನ ಸ್ವೇಚ್ಛೆಯಿಂದ ಸಂಪೂರ್ಣವಾಗಿ ರದ್ದುಪಡಿಸುತ್ತಿದ್ದೇನೆ. ಫಸ್ಟ್ ಪ್ಯಾರ. ಈಗ ನಾನು ಬರಿತಾ ಇರತಕ್ಕಂಥ ಮರಣಶಾಸ್ತ್ರದ ಕ್ರಮವೇನೆಂದರೆ ಕಂಟಿನ್ಯೂ ಪೂರ್ತಿ ವಿಷಯಗಳೀಗ. ಸೊ ನೀವು ಎಷ್ಟು ಸಾರಿ ಬೇಕಾದ್ರೂ ಬದಲಾಯಿಸಿ, ವಿಲ್ಲನ್ನು ಬದಲಾಯಿಸ್ಬೋದು, ರದ್ದುಪಡಿಸ್ಬೋದು, ಭಾಗಶಃ ತಿದ್ದುಪಡಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಕೆಲವು ದೊಡ್ಡವರು ಅಂದರೆ ಆಸ್ತಿ ಪಾಸ್ತಿಯ ಲೆಕ್ಕದಲ್ಲಿ ಹೆಚ್ಚುವರಿ ಆಸ್ತಿ ಇರುವಂಥವ್ರು, ಅವರು ಮರಣಶಾಸ್ತ್ರದಲ್ಲಿ ಹಲವಾರು ಅಂಶಗಳನ್ನು ಬರೀತಾರೆ. ಇಂಥ ಮನೆ ಅದರ ಒಂದು ಭಾಗನ ಇಂಥವನು ವಾಸಕ್ಕೆ ಕೊಡಿ, ಅವನ ಜೀವಿತ ಕಾಲ ಆದಮೇಲೆ ಅದನ್ನು ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡನ್ನು ಇಂಥ ದೇವಸ್ಥಾನದ ಪೂಜಾ ವಿಧಿಗೆ ಕೊಡಿ, ಇನ್ನೊಂದು ಐಟಮ್ ಜಮೀನು ಅದನ್ನು ಈ ಥರ ಕೊಡಿ, ಅವನು ಜೀವಿತ ಕಾಲದಲ್ಲಿ ಅನುಭವಿಸ್ಲಿ, ಅವನ ಜೀವಿತ ಕಾಲ ಆದಮೇಲೆ ನಮ್ಮೂರಿನ ಶಾಲೆಗೆ ಕೊಟ್ಬಿಡಿ, ಅದರಿಂದ ಜಮೀನೇ ಕೊಟ್ಟರೆ ಅವ್ರು ಮಾರ್ಕೊಳ್ತಾರೆ, ಏನು ಬೇಕು ಮಾಡ, ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಅಂಶಗಳೆಲ್ಲ ಬಂದಿರುತ್ತೆ. ನಾನು ಇಚ್ಛೆ ಅದು ನಿಜ, ಮರಣಶಾಸನ ಬರೆಸೋನ ಮನಸ್ಸಿನಲ್ಲಿ ಇರ್ತಕ್ಕಂಥ ಇಚ್ಛೆ ಅನ್ನೋದು ನಿಜ. ಈ ಇಚ್ಛೆನ ಅನುಷ್ಠಾನಕ್ಕೆ ತರೋರು ಯಾರು? ವಿಲ್ ಬರೆದಿಟ್ಟೆ ಸತ್ತು ಹೋಗ್ಬಿಟ್ಟೆ ನಾನು, ವಿಲ್ ಇದೆ ನಿಮ್ಮ ಮುಂದೆ, ವಿಲ್ಲನ್ನು ಅನುಷ್ಠಾನಕ್ಕೆ ತರೋರು ಯಾರು? ಅದಕ್ಕೆ ಎಕ್ಸಿಕ್ಯೂಟರ್ ಅಂತ ಇರ್ತಾರೆ. ನನಗೆ ಯಾರಲ್ಲಿ ನಂಬಿಕೆ ಇದೆಯೋ ಅಂಥವನ ಹೆಸರನ್ನು ಅಲ್ಲಿ ನಮೂದು ಮಾಡ್ತೀನಿ, ಮಾಡಿಬಿಟ್ಟು ನಾನು ಎಕ್ಸಿಕ್ಯೂಟರ್ ಆಗಿ ನಿಂತವನ್ನ ಅಪಾಯಿಂಟ್ ಮಾಡಿದ್ದೀನಿ. ಅಗತ್ಯ ಬಿದ್ದರೆ ಅವನಿಗೆ ಶುಲ್ಕನೂ ಫಿಕ್ಸ್ ಮಾಡ್ತೀನಿ. ನನ್ನ ಪರವಾಗಿ ನನ್ನ ಕಾಲಾನಂತರ ಇಂತಿಷ್ಟು ಜವಾಬ್ದಾರಿಯನ್ನು ನೀನು ವಹಿಸಿಕೊಂಡು ಈ ಪ್ರಕಾರ ನಿರ್ವಹಿಸು, ಜಮೀನುಗಳು ಇಂತಿಂಥವು ಸುಪರ್ದು ಹೋಗೋಗಿ ಮಾಡು, ಮನೆ ಇಂಥ ಭಾಗ ಮಾರಾಟ ಮಾಡು, ಇಂಥ ಭಾಗ ಅವ್ರು ಕೊಡು, ಬ್ಯಾಂಕ್ ಡಿಪಾಸಿಟ್ಗಳು ಹಣ ರಿಯಲೈಸ್ ಮಾಡ್ಕೊಂಬಂದು ಇಂಥ ಅನಾಥಾಶ್ರಮಕ್ಕೆ ಕೊಡು, ಇಂಥ ಮಗನಿಗೆ ಕೊಡು, ಚಿನ್ನಾಭರಣಗಳು ಇಂತಿಂಥ ಹೆಣ್ಮಕ್ಳಿಗೆ ಹಂಚು, ಎಲ್ಲ ಇದೆ, ವಾಸ್ಟ್ ಪ್ರಾಪರ್ಟಿ ಇದೆ. ಆ ವಾಸ್ಟ್ ಪ್ರಾಪರ್ಟಿ ಈ ವಿಲ್ಲಲ್ಲಿ ಕವರ್ ಆಗಿದೆಯಲ್ಲ, ಆ ವಿಲ್ಲಲ್ಲಿ ಕವರ್ ಆಗಿರ್ತಕ್ಕಂಥ ವಾಸ್ಟ್ ಪ್ರಾಪರ್ಟಿಗಳನ್ನು ವಿಲ್ ಪ್ರಕಾರ ಹಂಚಿಕೆ ಮಾಡುವ ಜವಾಬ್ದಾರಿ, ಅನುಷ್ಠಾನಗೊಳಿಸುವ ವಿಲ್ಲನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಗೆ ವಹಿಸ್ಬೋದು. ಅವರನ್ನು ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಆ ಎಕ್ಸಿಕ್ಯೂಟರ್ಗೆ ಏನು ಪಾಲು ಕೊಡ್ತಿಲ್ಲ, ಅವ್ನು ಬರೀ ಹಂಚೋ ಕೆಲಸ, ಆ ಪಾಲು ಅವನಿಗೆ ಕೊಟ್ಟರು ಅವನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾನೆ, ಅದಕ್ಕೆ ಅವಕಾಶ ಇಲ್ಲಂಗೆ. ಅವನಿಗೆ ಬರೀ ಕಿಂಚಿತ್ ಜವಾಬ್ದಾರಿ, ಏನು ಜವಾಬ್ದಾರಿ, ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಅವನು ಈ ವಿಲ್ಗೆ ಅಧಿಕಾರ ಪತ್ರ ಬೇಕಾದ್ರೂ ತೊಗೋಬೋದು, ವಿಲ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೋದು. ಯಾರಾದ್ರೆ ನಿನಗೆ ಹಿಂಗೋ ಇದೆ ಅಧಿಕಾರ ಅಂದರೆ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ ನನ್ನನ್ನು ಎಕ್ಸಿಕ್ಯೂಟರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ ಈ ವಿಲ್ನಲ್ಲಿ, ಆದ್ದರಿಂದ ನನಗೆ ಅಧಿಕಾರ ಪತ್ರ ಕೊಡಿ ಒಂದು. ಅದಕ್ಕೆ ಪ್ರೋಬೇಟ್ ಅಂತಾರೆ, ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ, ಪ್ರೋಬೇಟ್ ಆರ್ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಅದನ್ನು ಕೈಯಲ್ಲಿ ಇಟ್ಕೊಂಡು ಅವನು ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ಬೋದು. ನಮ್ಮ ಅರಮನೆ ಸಂತತಿಗೆ ಸೇರಿದವರು, ಅರಮನೆ ಸಂಪರ್ಕದಲ್ಲಿದ್ದವರು ಸುಮಾರು ಪ್ರಾಪರ್ಟಿಗಳು, ಅವ್ರ ಹತ್ರ ಎಲ್ಲ ಇಮೋಬಲ್ ಮೊಬೈಲು, ಸ್ಟಾಕ್ಸ್ ಆ್ಯಂಡ್ ಶೇರ್ಸು. ಈ ಬೆಂಗಳೂರಲ್ಲಿ ಎಷ್ಟೋ ಶ್ರೀಮಂತರ ಹತ್ರ ಸ್ಟಾಕ್ಸ್ ಆ್ಯಂಡ್ ಶೇರ್ಸು ಎಷ್ಟು ಕಂಪ್ನಿದಿದೆ ರೀ? ಒಂದೊಂದು ಕಂಪ್ನಿದೇನೆ ಲಕ್ಷಾಂತರ ರೂಪಾಯಿಂದಿದೆ. ಈ ಕಂಪ್ನಿದು ಈ ಮಗನಿಗೆ, ಈ ಕಂಪ್ನಿ ಬಾಂಬೆ ಡೈಂಗ್ರಲ್ಲಿ ಅರ್ಧ ಇವನಿಗೆ, ಹಿಂಗೆ ಹಿಂಗೆ ಹಿಂಗೆ ಎಲ್ಲ ಅವ್ರು ಲೆಕ್ಕ ಹಾಕ್ಬಿಟ್ಟಿರ್ತಾರೆ ವಿಲ್ಲಲ್ಲಿ. ಅದೆಲ್ಲ ಅನುಷ್ಠಾನಕ್ಕೆ ತರಬೇಕಂದ್ರೆ ನಿಮ್ಮ ಕೈಗೆ ಬಿಟ್ಬಿಡೋ, ಒಬ್ಬನ ಕೈಗೆ ಬಿಟ್ಬಿಡೋಕ್ಕೂ ಆಗಲ್ಲ, ಅವ್ನು ಸರಿಯಾಗಿ ನಡ್ಕೋತಾನೆ ಇಲ್ವೋ. ಮೂರನೇ ವ್ಯಕ್ತಿಯನ್ನು ಎಕ್ಸಿಕ್ಯೂಟರ್ ಅಂತ ಕೂರಿಸ್ತಾರೆ, ಅದಕ್ಕೂ ಕೂಡ ವಿಲ್ಲಲ್ಲಿ ಅವಕಾಶ ಇದೆ. ನಾನು ಮನೆಯ ಒಂದು ಅಂಶಕ್ಕೆ ಬರ್ತಾ ಇದ್ದೀನಿ. ಏನದು, ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿದ್ಯಾ ಅನ್ನೋ ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿಲ್ಲ, ಎಲ್ಲೂ ಇಲ್ಲ. ಸ್ವಂತದವ್ರಿಗೆ ವಾರಸಾ ಕಾನೂನು ಪ್ರಕಾರನೇ ಹೋಗುತ್ತೆ. ಆಯ್ತು ರೀ, ವಾರಸಾ ಕಾನೂನು ಇದೆ ರೀ, ಗೊತ್ತು ನಮಗೆ. ಆ ವಾರಸಾ ಕಾನೂನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮನೆಯವ್ರಿಗೆ ಕೊಡಬೇಕು ಅಂತಿದೆಯಾ? ಇಲ್ಲ. ಯಾರಿಗೆ ಬೇಕಾದರೂ ಮರಣಶಾಸನ ಬರೀ. ಸ್ವಂತದವ್ರಿಗೆ ಕೊಡಬೇಕು ಅಂತ ಎಲ್ಲೂ ಇಲ್ಲ.

0: ಮರಣಶಾಸನ ಅಂದರೆ ನಿಮ್ಮ ಇಚ್ಛಾ ರೀತಿ ನಿಮ್ಮ ಆಸ್ತಿ ನಿಮ್ಮ ಕಾಲಾನಂತರ ಉಪಯೋಗಕ್ಕೆ ಬರಬೇಕು. ನಿಮ್ಮ ಇಚ್ಛೆನೆ ಬೇರೆ ಬೇರೆ ಇರ್ಬೋದು, ಯಾವುದೋ ಸಂಸ್ಥೆ ಕೊಡಬೇಕು ಅಂತಿರ್ಬೋದು, ಇನ್ಯಾರೋ ವ್ಯಕ್ತಿ ಕೊಡಬೇಕು ಅಂತಿರ್ಬೋದು. ಈ ಪ್ರಕಾರ ನೀವು ಯಾರಿಗೆ ಬೇಕಾದರೂ ಕೊಡೋಕ್ಕೆ ಅವಕಾಶ ಇದೆ. ಆದರೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ನ್ಯಾಯಾಲಯದ ಮುಂದೆ ಪದೇ ಪದೇ ಬರುತ್ತೆ. ನಾನು 1984 ಲಾಯರ್ ಆಗಿದ್ದು, ಈಗ ನೋಡಿರಿ 42 ತುಂಬ ಹೋಗಿದೆ. 85 ಬೆಳಗಾಂ ಅಲ್ಲಿದ್ದು ಒಂದು ಪ್ರಕರಣ ಬಂದಿತ್ತು ಕರ್ನಾಟಕ ಹೈಕೋರ್ಟ್ ಮುಂದೆ. ಅಲ್ಲಿ ಅವ್ರೇನು ಹೇಳ್ತಾರೆ, ಆರಾಮ್ ಚೇರ್ ರೂಲ್ ಅಂತ. ಒಬ್ಬ ವ್ಯಕ್ತಿ ಸುಮ್ಮನೆ ಕುರ್ಚಿ ಮೇಲೆ ನಾನು ಕೂತಿದ್ದೇನಲ್ಲ, ಹಂಗಲ್ಲ, ಆರಾಮ್ ಚೇರ್, ಈಸಿ ಚೇರ್ ಅಂತ ಇದ್ವು ನೋಡಿ. ಹಿಂದೆ ಎಲ್ಲ ಬಟ್ಟೆದು ಹಾಕಿದ್ದು, ಹಿಂದಕ್ಕೆ ಹೊರಕೋ, ಕತ್ತು ತಲೆ ಆ ಕಡೆಗಿಡು, ಕಾಲು ಮುಂದಕ್ಕೆ ನೀಡು, ಹಿಂಗೆ ಹಿಂಗೆ ಅಲ್ಲಾಡ್ತಾ ಇರೋ ಅಂಥ ಚೇರ್ ಮೇಲೆ ಕುತ್ಕೊಂಡು ತನ್ನ ಆಸ್ತಿ ಪಾಸ್ತಿಯನ್ನು ಯಾವ ರೀತಿ ವಿಲೆ ಮಾಡಬೇಕು ಅಂತ ಆರಾಮಾಗಿ ಯೋಚನೆ ಮಾಡ್ತಾನಲ್ಲ, ಹಾಗೆ ಯೋಚನೆ ಮಾಡಿ ವಿಲ್ಲನ್ನು ಬರೆದಿದ್ದಾನ. ಚೇರ್ ಮೇಲೆ ಕೂತಿದ್ದ, ಫೋಟೋ ತರಬೇಕು ಅಂತಲ್ಲ ಹೇಳ್ತಾ ಇರೋದು, ಮನಸ್ಸಿನ ಸ್ಥಿತಿ ಅಷ್ಟು ಆರಾಮಾಗಿದ್ದು ಬರೆಸಿದಾನ ಅನ್ನೋ ಪ್ರಶ್ನೆಯೂ ಹೇಳುತ್ತಂತೆ. ಯಾಕೆ ನಾರ್ಮಲ್ ಕೋರ್ಸಲ್ಲಿ ABCD ಹೋಗಬೇಕಾಗಿತ್ತು, ಅಂದರೆ ವಾರಸ್ದಾರರಿಗೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ಅಂದರೆ ವಾರಸುದಾರರಿಗೆ ಕೊಡದೆ ವಾರಸುದಾರರಲ್ಲದವರಿಗೆ ಕೊಡೋಕ್ಕೆ ಹೋಗ್ತಾ ಇದ್ದಾನಲ್ಲ, ಸಕಾರಣ ಇದೆಯಾ ಕಾಣಬೇಕದು ವಿಲ್ಲಲ್ಲಿ? ಕೋರ್ಟು ಇಲ್ದಿದ್ರೆ ಏನು ಹೇಳ್ತಾರೆ, ದಿ ವಿಲ್ ಈಸ್ ಶ್ರೌಡೆಡ್ ವಿತ್, ದಿ ಎಕ್ಸಿಕ್ಯೂಷನ್ ಆಫ್ ದ ವಿಲ್ ಈಸ್ ಶ್ರೌಡೆಡ್ ವಿತ್ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್, ಅನುಮಾನಕ್ಕೆ ಅವಕಾಶ ನೀಡುವ ಸಂದರ್ಭಗಳು ಕಂಡು ಬರ್ತಾ ಇದೆ. ನ್ಯಾಯಾಲಯ ಅನುಮಾನದಿಂದ ನೋಡ್ಬೋದು, ಅಲ್ರಿ ಇವ್ರ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗೇ ಇದ್ರು, ಕೊನೆ ದಿನದವರೆಗೂ ಇವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು, ಇವ್ರ್ಯಾಕೆಲ್ಲ ಬಿಟ್ಟು ಬೀದಿ ಲೋಕ ದಾಸೆಯನ್ ಕೈಗೆ ಕೊಟ್ಬಿಟ್ರು ಇವರು? ಸಹಜ ಅಲ್ವಾ ಪ್ರಶ್ನೆ, ಅಂದ್ರೆ ಇವ್ರನ್ನ ದ್ವೇಷಿಸೋದಕ್ಕೆ ಅವನ್ನ ಪ್ರೀತಿಸೋದಕ್ಕೆ ವಿಶೇಷವಾದ ಕಾರಣ ಏನು? ಅದನ್ನ ಬರಿಬೇಕು ಅಂತಲ್ಲ, ನಿಮ್ಮ ಬರವಣಿಗೆಯಲ್ಲಿ ಅದು ಗೋಚರವಾದರೆ ಅನುಮಾನಾಸ್ಪದ ಮೋಡಗಳು ಬರ್ತಾ ಇತ್ತಲ್ಲ, ಆ ಮೋಡಗಳನ್ನ ತಳ್ಳಿ ಹಾಕುವ ಪ್ರಯತ್ನ ಮಾಡ್ಬೋದು ನ್ಯಾಯಾಲಯ. ನ್ಯಾಯಾಲಯಕ್ಕೆ ಅನುಮಾನ ಬಂದ್ಬಿಡ್ತು, ಮೋಡ ಮುಸ್ಕಿದಾರೆ ಈ ವಿಷಯದಲ್ಲಿ, ಏನು ಮೋಡ ಪಕ್ಕಕ್ಕೆ ಸರಿಸಿದ್ರೆ ತಾನೆ ನಮಗೆ ಸತ್ಯ ಗೊತ್ತಾಗೋದು. ಆ ಮೋಡವನ್ನು, ಅನುಮಾನದ ಮೋಡಗಳನ್ನು ಸರಿಸುವಷ್ಟು ಅಂಶಗಳು ಅದರಲ್ಲೂ ಕಾಣಬೇಕು. ಇಲ್ಲ ಹೋದರೆ ಇದು ಅನುಮಾನ ರೀದು ಅಂತೀವಿ. ಏನು ಕಾರಣಕ್ಕೆ? ನಿಮ್ಮ ಮನೆಯವ್ರಿಗೆ ಕೊಡುವಂಥ ಅಲ್ಲ ಕಾನೂನು, ದಾಸೇನಿಗೆ ಬರೆದ್ರೆ ತಪ್ಪೇನೂ ಇಲ್ಲ. ಆದರೆ ಯಾವ ಕಾರಣಕ್ಕೆ ಮನೆಯವ್ರನ್ನ ಬಿಟ್ಟು, ಯಾವ ಕಾರಣಕ್ಕೆ ದಾಸೇನಿಗೆ ಆದ್ಯತೆ ಕೊಟ್ಟು ಮರಣಶಾಸನ ಬರೆಸ್ತಾ ಇದೆಯಾ ನೀನು? ಇದು ಸ್ವಲ್ಪ ಗೊತ್ತಾಗಬೇಕಪ್ಪ. ಯಾಕೆ ಅಂದರೆ ಈಗಾಗಲೇ ಹೇಳಿದ್ದೀನಿ, ಇದೇ ಪದ ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ, ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್. ಅದರಿಂದ ಯಾರೇ ಒಂದು ವಿಲ್ ಮಾಡಿಸ್ಬೇಕು, ವಿಲ್ ಬರೆಸ್ಬೇಕು, ವಿಲ್ ಬರೀಬೇಕು ಅಂತ ತೀರ್ಮಾನ ಮಾಡುವ ಮೊದಲು ಈ ಅಂಶಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ವಿಲ್ಲನ್ನು ಬರೆಸೋದು ಬರೆಯುವುದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಬಂಧುಗಳೇ, ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗಿತ್ತು, ಆದರೆ ಒಂದು ಕಾಲ ಮಿತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ಮುಂದಿನ ಸಂದರ್ಭ ಯಾವಾಗಲಾದರೂ ಬಂದಾಗ ಅಗತ್ಯ ಬೀಳುವ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀಡ್ತೀನಿ. ನನ್ನ ಜೊತೆ ಇಷ್ಟು ವಿಚಾರಗಳನ್ನು ಹಂಚಿಕೊಂಡಂಥ ಜನಧ್ವನಿ ವಾಹಿನಿಯ ನಿಮ್ಮ ಅಧಿಕಾರಿ ವರ್ಗದವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ಮರಣಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಂಸ್ಥೆ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
1: ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ. ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ

0: ತೊಂದ್ರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
1: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
0: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
1: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
0: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
0: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.
3: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 35 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಇರಲಿ ಜೀವನ ರಹಸ್ಯವು,
6: ಇರಲಿ ಜೀವನ ರಹಸ್ಯವು
5: ಅರೆ ಪರದೆಯೊಳಗಡಗಿ ಅರಸಿ ವರಿಸುವರಾರು ಬೀದಿ ಬತ್ತಲಿಯ
6: ಅರಳಿಪುದದು
5: ಅಡಗಿರ್ದೊಡಾಗ ನಮ್ಮೆದೆಗಣ್ಣ ಸುರಸತೆಯ ಕುತುಕದಿಂ ಮಂಕುತಿಮ್ಮ. ಸೊ, ಕಳೆದ 2 ಮುಕ್ತಕಗಳಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ಳುವಂಥ ಜ್ಞಾನದ ಬಗ್ಗೆ ನಾವು ಮಾತಾಡಿದ್ವಿ. ಅದಕ್ಕೆ 1, ನಮಗೆ ನೋಡುವಂಥ ಕಣ್ಣು ಬೇಕು. 2, ಆ ವಸ್ತುವನ್ನು ಬೆಳಗಿಸುವಂಥ ಬೆಳಕು ಬೇಕು ಅಂತ ನಾವು ನೋಡಿದ್ವಿ. ಈಗ ಆ ಬೆಳಕು ಅಕಸ್ಮಾತ್ ಸರಿಯಾದ ರೀತಿಯಲ್ಲಿ ಆ ವಸ್ತುವಿನ ಮೇಲೆ ಬೀಳದೇ ಇದ್ದಾಗ ಆ ವಸ್ತು ಅಲ್ಲಿದ್ದರೂ ಕೂಡ ನಮಗೆ ಗೋಚರ ಆಗಲ್ಲ. ಸೊ, ಇಂಥ ಸನ್ನಿವೇಶ ಯಾವಾಗ ಬರುತ್ತಪ್ಪ ಅಂತಂದರೆ, ಈ ಪರದೆ ಅಂತಿರುತ್ತಲ್ಲ ಸ್ಕ್ರೀನ್, ಆ ಪರದೆಯ ಹಿಂದೆ ಇರುವಂತಹ ವಸ್ತು ನಮಗೆ ಕಾಣಿಸಲ್ಲ. ಆದರೆ ಪರದೆ ಅನ್ನುವಂಥದ್ದು ಅರೆ ಪಾರದರ್ಶಕ, ಟ್ರಾನ್ಸ್ಲೂಸೆಂಟ್, ಒಂದು ಸ್ವಲ್ಪ ಮಟ್ಟಿಗೆ ಬೆಳಕು ಬರುತ್ತೆ, ಒಂದು ಸ್ವಲ್ಪ ಬರಲ್ಲ. ಸೊ ಹಾಗೆ ಆ ಪರದೆಯ ಹಿಂದೆ ಇರುವಂತಹ ವಸ್ತು ಏನೋ ಇದೆ ಅಂತ ಗೋಚರವಾಗ್ತಾ ಇದ್ರೂ ಕೂಡ ಅದು ಇಂಥದ್ದೇ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಜೀವನದಲ್ಲಿರುವಂಥ ರಹಸ್ಯಗಳು ಕೂಡ ಅದೇ ರೀತಿಯಲ್ಲಿ ಪರದೆಯ ಹಿಂದೆ ಇರುವಂತಹ ರೀತಿಯಲ್ಲಿ ಅರ್ಧಂಬರ್ಧ ನಮಗೆ ಗೋಚರವಾಗ್ತಾ ಇದೆ. ಇದಕ್ಕೆ 2 ಕಾರಣ. 1, ಮಂದಾಕ್ಷಿ, ನಮಗಿರುವಂಥದ್ದು ಮಂದಾಕ್ಷಿ. 2, ಅದರ ಮೇಲೆ ಬೀಳ್ತಾ ಇರುವಂಥ ಬೆಳಕು ಪ್ರಖರವಾದಂಥ ಸೂರ್ಯನ ಬೆಂಕಿಯುಂಡಯ ಬೆಳಕು ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವು ಸರ್ತಿ ಹಣತೆಯ ಬೆಳಕು ಮಾತ್ರ ಅಲ್ಲಿ ಬೀಳ್ತಾ ಇರೋದ್ರಿಂದ ಅಲ್ಲಿ ನಮಗೆ ಏನಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಹೀಗೆ ಕಾಣಿಸದೇ ಇರುವಂತಹ ವಸ್ತುಗಳ ಬಗ್ಗೆ

0: ನಮಗೆ ಕೆಲವು ಸರ್ತಿ ವಿಶೇಷವಾದಂಥ ಕುತೂಹಲ ಇರುತ್ತೆ. ಬಹಳ ಸುಲಭವಾಗಿ ಯಾವುದೋ ಒಂದು ವಸ್ತು ಸಿಕ್ಬಿಡ್ತು ಅಂತಂದರೆ ಆ ವಸ್ತುವಿನ ಬಗ್ಗೆ ಅದರ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅದು ನಮ್ಮ ಜೀವನದಲ್ಲಿ ಸಾಕಷ್ಟು ಸರ್ತಿ ನಮಗೆ ಆಗಿರುತ್ತೆ. ನಮ್ಮ ಮನೆಗಳಲ್ಲೇ ತಗೊಳ್ಳೋಣ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಮಗೆಲ್ಲವನ್ನೂ ಕೊಡ್ತಾ ಬರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದರೆ, ಅಂದರೆ ಈಗ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಅವೆಲ್ಲವೂ ಕೂಡ ಮನೆಯಲ್ಲಿ ಯಥೇಚ್ಛವಾಗಿ ನಮಗೆ ಸಿಗ್ತಾ ಇದೆ ಅನ್ನೋದಾದರೆ ಅದನ್ನು ವಿ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಅಂತೀವಿ. ಅಂದರೆ ಅದು ಇರುತ್ತಲ್ಲಿ ಅನ್ನೋಂಥ ಒಂದು ಮನೋಭಾವ ನಮಗೆ ಬಂದ್ಬಿಡುತ್ತೆ. ಅದರ ಬೆಲೆ ನಮಗೆ ಯಾವಾಗಪ್ಪ ಗೊತ್ತಾಗುತ್ತೆ ಅಂತಂದರೆ ಅದು ಸಿಕ್ಕದೇ ಇದ್ದಾಗಲೇ ಓ ಇಷ್ಟು ಚೆನ್ನಾಗಿ ಸಿಗ್ತಾ ಇತ್ತಲ್ಲಪ್ಪ ಇವತ್ತು ಅದಿಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಬಹಳ ಸುಲಭವಾಗಿ ಸಿಕ್ಕುವಂಥ ವಸ್ತು ಎಷ್ಟೋ ಸರ್ತಿ ನಮ್ಮ ಮನಸ್ಸಿನಲ್ಲಿ ಮೌಲ್ಯಯುತವಾದದ್ದು ಅಂತ ನಮಗೆ ಅನಿಸೋದೇ ಇಲ್ಲ. ಅದು ಮೌಲ್ಯಯುತವಾದದ್ದೇ, ಆದರೆ ನಮಗೆ ಅದು ಬಹಳ ಅಗ್ಗವಾಗಿ ಸಿಕ್ಬಿಡ್ತಾ ಇದೆ, ಬಹಳ ಸುಲಭವಾಗಿ ಸಿಕ್ಬಿಡ್ತಾ ಇದೆ. ಹಾಗಾಗಿ ನಾವು ಅದಕ್ಕೆ ಬೆಲೆ ಕಟ್ತಾ ಇಲ್ಲ, ನಾವು ಅದರ ಬೆಲೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಿತ್ತಿಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ. ನಮ್ಮ ಮನೆಯಲ್ಲೇ ಬೆಳೆದಂತಹ ಒಂದು ಔಷಧೀಯ ಸಸ್ಯವನ್ನು ನಾವು ಔಷಧಿಯಾಗಿ ಉಪಯೋಗಿಸಲ್ಲ. ಯಾಕೆ? ಇದೇನು ಮಹಾ ಇಲ್ಲೇ ಬೆಳೆದದ್ದು, ಇದರಲ್ಲಿ ಏನಿರುತ್ತೆ ಅಂತ ಅದನ್ನು ನಾವು ಗುರುತಿಸಕ್ಕೆ ಹೋಗಲ್ಲ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಅರಸಿ ವರಿಸುವರಾರು ಬೀದಿ ಬತ್ತಲಿಯ ಅನ್ನೋಂಥ ಪದವನ್ನು ಅನ್ನೋಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಬೀದಿ ಬತ್ತಲಿ ಅಂತಂದರೆ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇರುವಂಥ ಮಾನಸಿಕವಾಗಿ ಅಸ್ವಸ್ಥವಾಗಿರುವಂತಹ ಒಂದು ಹೆಣ್ಮಗಳನ್ನು ಯಾರಾದರೂ ಹೋಗ್ಬಿಟ್ಟು ಬಾ ನನ್ನ ಮುಂದಿನ ಮದುವೆ ಮಾಡ್ಕೊ ನನ್ನನ್ನು ಅಂತ ಕೇಳ್ತಾರಾ ಅಂತ. ಸೊ ಇಲ್ಲಿ ಬೀದಿ ಬತ್ತಲಿಯ ಅಸ್ವಸ್ಥ, ಮಾನಸಿಕ ಅಸ್ವಸ್ಥ, ಮದುವೆ ಅನ್ನೋಂಥದ್ದು ಕೇವಲ ಉಪಮೆಯಾಗಿ ಡಿ ವಿ ಜಿ ಅವರು ಬಳಸಿದ್ದಾರೆ. ಅಲ್ಲಿ ಹೇಳಕ್ಕೆ ಹೊರಟಿರೋವಂಥದ್ದು ಏನಪ್ಪ ಅಂತಂದರೆ, ಬಹಳ ಸುಲಭವಾಗಿ ನಮ್ಮ ಕಣ್ಣಿಗೆ ಯಾವುದು ಕಂಡುಬಿಡುತ್ತೋ ಅದರ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನದಲ್ಲಿ ತೊಡಗಲ್ಲ ಅಂತ. ಅದ್ರ ಬದಲು ಇದನ್ನು ಸ್ವಲ್ಪ ದೂರ ಇಡು ಅಂದ ತಕ್ಷಣ ಅದ್ರ ಕಡೆ ನಮ್ಮ ಗಮನ ಚಕ್ ಅಂತ ಹೊರಟೋಗುತ್ತೆ. ಇದಕ್ಕೆ ನಮ್ಮ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಈಗ ಸಪೋಸಿಂಗ್ ಯಾವುದೋ ಒಂದು ಹೊಸ ಆಟದ ಸಾಮಾನು ಮನೆಗೆ ತೊಗೊಂಬರ್ತೀವಿ ಅಂತ ಅನ್ಕೊಳ್ಳೋಣ. ಆ ಆಟದ ಸಾಮಾನನ್ನು ಮಕ್ಕಳ ಕೈಲಿ ಕೊಡುವಾಗ ಕೆಲವು ಆಟದ ಸಾಮಾನುಗಳು ಭಾಳ ಸುಲಭವಾಗಿ ಕೊಟ್ಬಿಡ್ತೀವಿ, ತಗೋ ಆಟ ಆಡು ಅಂತ. ಕೆಲವುದು ಒಡೆದೋಗ್ಬೋದು ಅನ್ನೋದಿರುತ್ತಲ್ಲ, ಈಗ ಗಾಜಿಂದ ಮಾಡಿರೋವಂಥದ್ದು ಅಥವಾ ಇದು ಮುರಿದ್ರೆ ಇದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು, ಅಂಥದ್ದನ್ನು ದೂರ ಇಟ್ಬಿಟ್ಟು ಮಕ್ಕಳಿಗೆ ಹೇಳ್ತೀವಿ, ಏ ನೋಡೋ ನೀನು ಅದನ್ನು ಮುಟ್ಟಂಗಿಲ್ಲ ಅಂತ. ನೀವು ಅಬ್ಸರ್ವ್ ಮಾಡಿ, ಸುಲಭವಾಗಿ ಕೈ ಕೊಟ್ಟಿದ್ದು ಮಕ್ಕಳಿಗೆ ಬೇಡ, ಯಾವುದನ್ನು ದೂರದಲ್ಲಿ ಏ ಮುಟ್ಬೇಡ ನೀನು ಅಂತ ಇಟ್ಟಿರ್ತೀವೋ ಗಮನ ಎಲ್ಲ ಅಲ್ಲೇ ಇರುತ್ತೆ. ನೀವೊಂದು ಸ್ವಲ್ಪ ಆಚೆ ಈಚೆ ಹೋಗಿ ಮಕ್ಕಳು ಟಕ್ ಅಂತ ಹೋಗಿ ಅದನ್ನೇ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಹೌದಲ್ವಾ?
1: ನಿಜ ಸರ್.
0: ಸೊ ಹಾಗೆ ಯಾವುದು ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಲ್ವೋ ಅದರ ಬಗ್ಗೆ ನಮಗೆ ಒಂದು ರೀತಿಯ ಕುತೂಹಲ ಶುರುವಾಗುತ್ತೆ. ಇದೇನಪ್ಪ, ಯಾಕೆ ಹಂಗಂದ್ರು, ಮುಟ್ಬೇಡ ಅಂತಂದಿದಾರಲ್ಲ, ಮುಟ್ಟು ನೋಡೋಣ. ಸೊ ಹೀಗೆ ಯಾವುದು ಸುಲಭವಾಗಿ ಸಿಕ್ಕಲ್ವೋ ಅದ್ರ ಬಗ್ಗೆ ಏನೋ ಒಂದು ಸ್ಪೆಷಾಲಿಟಿ ಇದೆ, ಅದನ್ನು ಹುಡ್ಕೊಂಡ್ವಾ ಅನ್ನೋ ಅಂತ ಒಂದು ಕುತೂಹಲ ನಮ್ಮ ಮನಸ್ಸಿನಲ್ಲಿ ಶುರುವಾಗುತ್ತೆ. ಸೊ ಹಾಗೆ ಜೀವನದ ರಹಸ್ಯವನ್ನು ಕೂಡ ಅಡಗಿಸಿದ್ದೋಡೆ, ಅದನ್ನು ಬಚ್ಚಿಟ್ಟಿದ್ರೆ ಅದ್ರ ಬಗ್ಗೆ ನಮಗೆ ಕುತೂಹಲ ಶುರುವಾಗುತ್ತೆ. ಆ ಕುತೂಹಲದ ಒಂದು ಸ್ಫೂರ್ತಿಯಿಂದ, ಒಂದು ಪ್ರೇರಣೆಯಿಂದ ಅದನ್ನು ನಾವು ಹುಡ್ಕಕ್ಕೆ ಹೋಗ್ತೀವಿ. ಹೇಗೆ ಒಂದು ಮಗು ಏ ನಿನ್ನ ಗಾಜಿಂದಿದು ಹೊಡೆದೋಗುತ್ತೆ ಮುಟ್ಟಬಾರ್ದು ಅಂತ ಹೇಳಿದಾಗ ಮುಟ್ಟೋಣ ಅಂತ ಹೋಗುತ್ತೋ, ಹಾಗೆ ಅಡಗಿಸಿಟ್ಟಿರುವಂತಹ ಜೀವನ ರಹಸ್ಯವನ್ನು ನಾವು ಹುಡುಕಬೇಕು. ಎಲ್ಲಿ ಹುಡ್ಕೋಣ? ಜೀವನದ ಪಥದಲ್ಲಿ ನಮಗೆ ಕಣ್ಣಿಗೆ ಕಾಣುವಂಥ ಅನೇಕ ವಸ್ತುಗಳಿದೆ, ಅಲ್ಲೆಲ್ಲ ಹುಡುಕ್ತಾ ಹೋಗೋಣ್ವಾ ಅಂತಂದರೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ, ಅರಳಿಪುದು ಅದು ಅಡಗಿರ್ಪುದು ನಮ್ಮ ಎದೆಗಣ್ಣ ಅಂತ. ನಾವು ಕಣ್ಣಿಂದ ಕಾಣಬೇಕಾಗಿರುವಂಥದ್ದು ಹೊರಗಿನ ವಸ್ತುಗಳನ್ನಲ್ಲ, ನಮ್ಮ ಒಳಗಡೆ ಇರುವಂತಹ ಕಣ್ಣನ್ನು ನಾವು ತೆರೆಕೊಂಡಾಗ, ಅಂತರೀಕ್ಷಣೆಯಿಂದ ನಾವು ವಸ್ತುಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ, ನಮ್ಮ ಒಳಗಿರುವಂಥ ಸತ್ಯವನ್ನು ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ, ಆಗ ಸುರಸ

0: ಅರಳುತ್ತೆ. ಆ ಸುರಸತೆ ನಮಗೆ ಅರಳಬೇಕು ಅಂತಂದರೆ ನಮ್ಮ ಎದೆಗಣ್ಣು ನಮ್ಮಲ್ಲಿ ಸ್ಪಷ್ಟವಾಗಿ ನೋಡುವಂಥ ಶಕ್ತಿಯನ್ನು ಪಡ್ಕೊಳ್ಬೇಕು. ಮಂದಾಕ್ಷಿ ಅನ್ನುವಂಥದ್ದು ಕೇವಲ ಹೊರಗಿನ ವಸ್ತುಗಳನ್ನು ನೋಡುವ ಈ ಕಣ್ಣು, ಎರಡು ಕಣ್ಣು, ನಮ್ಮ ಮುಖದಲ್ಲಿರುವಂಥ ಎರಡು ಕಣ್ಣು ಅಂತ ನಾವು ಅಂದ್ಕೊಳ್ಳೋದಲ್ಲ. ಕೇವಲ ಅಷ್ಟೇ ಅಲ್ಲ, ಆ ಕಣ್ಣು ನೋಡೋದಕ್ಕೆ ಬೇಕಾಗುವಂಥ ಸೂರ್ಯ ಚಂದ್ರರ ಬೆಳಕು ಮಾತ್ರವೇ ಮುಖ್ಯ ಅಂತಲ್ಲ, ಅದು ಹೊರಗಿನ ಪ್ರಪಂಚದಲ್ಲಿ ವಸ್ತುಗಳನ್ನು ತೋರಿಸೋದಕ್ಕೆ ನಮಗೆ ಬೇಕಾದರೂ ಕೂಡ ಆ ವಸ್ತುಗಳ ಹಿಂದೆ ಇರೋವಂಥ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಎದೆಯ ಒಳಗಿರೋಂಥ ಕಣ್ಣನ್ನು ತೆಕ್ಕೋಬೇಕು. ಆ ತತ್ವವನ್ನು ಬೆಳಗಿಸುವಂಥ ಬೆಳಕು ಹೊರಗಿನ ಸೂರ್ಯಚಂದ್ರರದಲ್ಲ, ಆದರೆ ನಮ್ಮಲ್ಲಿರೋಂಥ ಜ್ಞಾನದ ಬೆಳಕು. ಸೊ ಈ ಜ್ಞಾನದ ಬೆಳಕಿನಿಂದ ಪ್ರಜ್ವಲಿಸ್ತಾ ಇರುವಂತಹ ವಸ್ತುಗಳನ್ನು ನಮ್ಮ ಎದೆಗಣ್ಣಿನಿಂದ ನಾವು ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಆಗ ಸುರಸತೆ ನಮಗೆ ಜಗತ್ತಿನಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 35ರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧಾ, ಆಕಾರಕ್ಕಿಂತ ಆರೋಗ್ಯ, ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಕಾರಕ್ಕಿಂತ ಆರೋಗ್ಯ, ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಓ, ನಿಮ್ಮ ಗುರುತೇ ಸಿಗಲಿಲ್ಲ, ತುಂಬಾ ದಪ್ಪ ಆಗಿರುವಿರಿ, ಯಾಕೆ ದಿನದಿಂದ ದಿನಕ್ಕೆ ಸಣ್ಣ ಆಗುತ್ತಿದ್ದೀರಲ್ಲ, ಏನಾಯಿತು, ಆರೋಗ್ಯ ಸರಿ ಇದೆ ತಾನೇ? ಈ ತರಹದ ಮಾತುಗಳನ್ನು ಕೇಳಿದಾಗಲೆಲ್ಲ ನಗಬೇಕೋ ಅಳಬೇಕೋ ತಿಳಿಯದಾದೆ. ದೇಹದ ಆಕಾರವನ್ನು ಕುರಿತು ಮಾಡುವ ಟೀಕೆಗಳನ್ನೆಲ್ಲ ಕೇಳಿದಾಗ ಯಾಕೆಗೆ ಎಂಬ ಉತ್ತರಿಸಲಾಗದ ಪ್ರಶ್ನೆ ಕಣ್ಮುಂದೆ ನುಸುಳಿ ಬರುತ್ತದೆ. ಒಬ್ಬರ ದೇಹದ ಕುರಿತು ಅವಹೇಳನಕಾರಿಯಾಗಿ ಮಾಡುವ ಟೀಕೆ ಟಿಪ್ಪಣಿಗಳಿಗೆ ಆಂಗ್ಲ ಭಾಷೆಯಲ್ಲಿ ಬಾಡಿ ಶೇಮಿಂಗ್ ಎಂದು ಕರೆಯಲಾಗುತ್ತದೆ. ದಪ್ಪ, ಸಣ್ಣ, ಲಂಬು, ಕುಳ್ಳ, ಹೀಗೆ ತರಾವರಿಯಾಗಿ ತಮಗಿಷ್ಟ ಬಂದಂತೆ ಮತ್ತೊಬ್ಬರ ದೇಹದ ಸ್ಥಿತಿಯನ್ನು ಕುರಿತು ಯಾವುದೇ ಮುಜುಗರ ಪಡೆದೇ ನಕಾರಾತ್ಮಕವಾಗಿ ಮಾತನಾಡುವ ಗುಣವುಳ್ಳವರಿಗೆ ತಮ್ಮ ಮಾತಿನಿಂದ ಅವರಿಗಾಗುವ ನೋವು, ಮುಜುಗರ ಅರ್ಥವಾಗುವುದಾದರೂ ಹೇಗೆ? ದೇಹದ ಗಾತ್ರವು ಮನುಷ್ಯನ ಮೌಲ್ಯ ಹಾಗೂ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ. ಅವನ ಗುಣ, ಜ್ಞಾನ ಮತ್ತು ಮಾನವೀಯತೆಯೇ ನಿಜವಾದ ಅಳತೆಗೋಲು. ಸುಂದರವಾಗಿ ಕಾಣಬೇಕು, ಸೌಂದರ್ಯದ ದೇಹವಿರಬೇಕೆಂಬುದು ಪ್ರತಿಯೊಬ್ಬರ ಆಸೆಯಾಗಿರುತ್ತದೆ ನಿಜ. ಆದರೆ ಅದು ಮತ್ತೊಬ್ಬರ ಕಾರಣದಿಂದಾಗಿ ದಿನೇ ದಿನೇ ಮತ್ಯಾರನ್ನು ಮೆಚ್ಚಿಸಲು ಇಲ್ಲಸಲ್ಲದ ಮಾತುಗಳನ್ನು ಕೇಳಲಾಗದೆ ಅಥವಾ ನಮ್ಮನ್ನು ಹೊಗಳಬೇಕೆಂಬ ಅತಿಯಾದ ತಮ್ಮ ತ್ವಚೆಯ ಹಂದವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಒತ್ತಡದಿಂದ ನೈಸರ್ಗಿಕವಲ್ಲದ ಚಿಕಿತ್ಸೆಗಳಿಗೆ ಒಳಗಾಗಿ ಸಹಜವಾಗಿರುವ ತಮ್ಮ ಅಂತರಂಗದ ಸೌಂದರ್ಯವನ್ನು ಹಾಳು ಮಾಡಿಕೊಂಡು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವತ್ತ ತಮ್ಮ ಗಮನ, ಸಮಯವನ್ನು ವ್ಯರ್ಥವಾಗಿಸುತ್ತಾರೆ. ನಿಜ, ಅಂತರಂಗದ ಸೌಂದರ್ಯ ಕಣ್ಣಿಗೆ ಕಾಣದಿರುವುದರಿಂದ ಬಾಹ್ಯ ಸೌಂದರ್ಯಕ್ಕೆ ಮೌಲ್ಯ ಹೆಚ್ಚಾಗಿದೆ. ಪ್ರತಿಯೊಬ್ಬರೂ ತಮ್ಮನ್ನು ಗುರುತಿಸಬೇಕು, ತಮ್ಮ ಸೌಂದರ್ಯದ ಕುರಿತಾಗಿ ಮಾತನಾಡಬೇಕೆಂಬ ಗೀಳು ಮೂಡುವುದು ಸಹಜ. ಆದರೆ ಅದನ್ನೇ ಮಾನದಂಡವಾಗಿಟ್ಟುಕೊಂಡು ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸ ಹೊರಡುವುದು ತೀರಾ ಅಪಾಯಕಾರಿಯಾದುದು. ಉದಾಹರಣೆಗೆ, ಕೆಲವರು ಬಿಳಿಯ ಬಣ್ಣ ಹೊಂದಿರುವವರೆಲ್ಲ ಒಳ್ಳೆಯವರೆಂದು, ಕಪ್ಪು ಬಣ್ಣ ಹೊಂದಿದವರೆಲ್ಲ ಕೆಟ್ಟವರೆಂದು ತುಂಬಾ ಸುಲಭವಾಗಿ ಪರಿಗಣಿಸುತ್ತಾರೆ.

ಪ್ರತಿಯೊಬ್ಬರ ದೇಹದ ಆಕಾರವು ಅವರ ದೇಹ ಪ್ರಕೃತಿ ಆರೋಗ್ಯ ಕ್ರಮ ವಿಭಿನ್ನವಾಗಿರುವುದರಿಂದ ಒಬ್ಬರಂತೆ ಮತ್ತೊಬ್ಬರು ಕಾಣಲು ಸಾಧ್ಯವಿಲ್ಲ. ಒಬ್ಬರು ಎಷ್ಟೇ ತಿಂದರೂ ದಪ್ಪವಾಗುವುದಿಲ್ಲ. ಇನ್ನು ಕೆಲವರು ಇರುವ ಗಾತ್ರಕ್ಕೂ ಅವರು ತಿನ್ನುವ ಆಹಾರಕ್ಕೂ ಸಂಬಂಧವೇ ಇಲ್ಲದಂತಾಗಿರುತ್ತದೆ. ದಪ್ಪ ಸಣ್ಣ ಅನ್ನುವುದಕ್ಕಿಂತ ಸದೃಢವಾದ ಆರೋಗ್ಯ ಮುಖ್ಯವಾದುದು. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವತ್ತ ನಮ್ಮ ಗಮನವಿರಬೇಕು ವಿನಃ ಬೇರೊಬ್ಬರು ಮಾಡುವ ಮಾತುಗಳಿಗೆ ಕಿವಿಗೊಡಬಾರದು. ಒಬ್ಬರ ದೇಹದಂತೆ ಮತ್ತೊಬ್ಬರ ದೇಹ ಇರುವುದಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಲ್ಪ ಮಟ್ಟದ ಏರುಪೇರಾದರೆ ಅವರ ದೇಹದಲ್ಲಿ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ. ಕೆಲವರಿಗೆ ಅಧಿಕ ನಿದ್ರೆ ಮಾಡುವುದರಿಂದ, ಒತ್ತಡದಿಂದ, ಅತಿಯಾದ ಚಿಂತೆಯಿಂದ, ಹೀಗೆ ವಿವಿಧ ಕಾರಣಗಳಿಂದ ದೇಹದ ಗಾತ್ರ ಹೆಚ್ಚು ಕಡಿಮೆಯಾಗುತ್ತಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವರು ಏನೇ ತಿಂದರೂ, ಎಷ್ಟೇ ಕೆಲಸ ಮಾಡಿದರೂ, ಜಿಮ್ ವ್ಯಾಯಾಮದ ಮೊರೆ ಹೋದರೂ ಅವರ ದೇಹದಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ದಪ್ಪ, ಸಣ್ಣ, ಎತ್ತರ, ಕುಳ್ಳ ಎಂಬ ಇತ್ಯಾದಿಯಾಗಿ ಯಾರನ್ನು ಟೀಕಿಸುವಂತಹ ಪ್ರಮೇಯ ಬರುವುದಿಲ್ಲ. ದಪ್ಪವಿರುವವರು ಇತರರ ಮಾತುಗಳಿಂದ ಬೇಸತ್ತು ಸರಿಯಾಗಿ ತಿನ್ನದೆ ಅಥವಾ ಕಡಿಮೆ ತಿಂದು ಡಯಟ್ ಎಂಬ ಪಥ್ಯವನ್ನು ಅನುಸರಿಸಿ ಮತ್ತಷ್ಟು ಒತ್ತಡಕ್ಕೆ ಒಳಗಾಗುತ್ತಾರೆ. ದಪ್ಪ ಇರುವವರೆಲ್ಲ ಹೆಚ್ಚಾಗಿ ತಿನ್ನುತ್ತಾರೆಂಬ ಭ್ರಮೆಗೆ ಒಳಗಾಗಿ ಅವರನ್ನು ನಿಂದಿಸುವ ಮೂಲಕ ಅವರಿಗೆ ಬೇಸರವನ್ನು ಉಂಟು ಮಾಡುತ್ತೇವೆ. ಇನ್ನು ಕೆಲವೊಮ್ಮೆ ಇದಕ್ಕೆ ವ್ಯತಿರಿಕ್ತವಾಗಿ ಡಯಟ್ ಮಾಡಿಯೋ, ವ್ಯಾಯಾಮ, ಜಿಮ್, ಕಟ್ಟುನಿಟ್ಟಿನ ಆಹಾರ ಕ್ರಮದ ಮೂಲಕವೋ ಕಷ್ಟಪಟ್ಟು ದೇಹವನ್ನು ದಂಡಿಸಿ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದರು, ಅದಕ್ಕೂ ಕೂಡ ಅವರಿಗೆ ಕಾಯಿಲೆ ಇದೆ ಅನಿಸುತ್ತದೆ. ಏನು ಆಗಿರಬೇಕೆಂಬುದು ಮತ್ತೆ ಅವರನ್ನು ನಿಂದಿಸುವ ಕೆಲಸವನ್ನು ಮಾಡುತ್ತಾರೆಯೇ ವಿನಃ ಅವರ ಶ್ರಮ ಪರಿಶ್ರಮದ ಬಗ್ಗೆ ತಿಳಿದರೂ ಅದನ್ನು ನಿರ್ಲಕ್ಷಿಸಿ ಮಾತನಾಡುತ್ತಾರೆ. ಹೇಗಿದ್ದರೂ ಮಾತನಾಡುತ್ತಾರೆ. ಹಾಗಾಗಿ ಅವರಿವರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳುವುದು ಒಳಿತು. ಆಡಿಕೊಳ್ಳುವವರು ಯಾರೂ ಕೂಡ ನಮ್ಮ ಜೀವನ ನಡೆಸಲು ಸಹಾಯ ಮಾಡುವುದಿಲ್ಲ. ಹಾಗಾಗಿ ಅವರ ಮಾತಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ನಮ್ಮ ಜೀವನ ಮತ್ತಷ್ಟು ಬೇರೆಯವರಿಗೆ ತಿಳಿದಿರಲಾರದು. ನಾವು ಹುಟ್ಟಿ ಬಂದ ಬಗ್ಗೆ ಕಷ್ಟಗಳ ಎದುರಿಸಿ ಬದುಕನ್ನು ಕಟ್ಟಿಕೊಂಡ ರೀತಿ ಉಳಿದವರಿಗೆ ತಿಳಿಯದು. ಹಾಗಾಗಿ ಅವರಿವರ ಮಾತುಗಳಿಗೆ ಕಿವಿಯಾಗುವ ಬದಲು ಅವುಗಳನ್ನೆಲ್ಲ ಅಲ್ಲೇ ಬಿಟ್ಟು ಮುಂದೆ ಸಾಗಬೇಕು. ನಮ್ಮ ದೇಹ ಹೇಗಿದ್ದರೂ ಅದು ಸಂತೋಷವೇ. ಯಾರು ಆಡಿದ ಮಾತಿಗೆ ಅಥವಾ ಕೆಲವೊಮ್ಮೆ ಆಪ್ತರಾಡಿದ ಮಾತಿಗೂ ತಲೆಕೆಡಿಸಿಕೊಂಡು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವ ಅಗತ್ಯವಿಲ್ಲ. ಉತ್ತಮ ಆರೋಗ್ಯಕ್ಕಾಗಿ ನಮ್ಮಿಂದ ಸಾಧ್ಯವಾಗುವ ವ್ಯಾಯಾಮ ಚಟುವಟಿಕೆಗಳೊಂದಿಗೆ ನಿರ್ವಹಿಸುತ್ತಾ ಬದುಕು ಸಾಗಿಸಬೇಕು. ಆಡಿದ ಮಾತುಗಳನ್ನೆಲ್ಲ ಮನ್ನಣೆ ನೀಡುತ್ತಾ ಹೋಗುವುದರಿಂದ ಆತ್ಮವಿಶ್ವಾಸ ಕುಗ್ಗಬಹುದು. ಅದಕ್ಕೆ ಆಸ್ಪದ ನೀಡದಂತೆ ನಮ್ಮ ದೈನಂದಿನ ಶೈಲಿಯಲ್ಲಿ ಅಗತ್ಯವಿರುವಷ್ಟು ಸಮಯ ಮಾಡಿಕೊಂಡು ಸದೃಢ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿಸಬೇಕು. ನಾವು ಇರುವ ಹಾಗೆ ನಮ್ಮನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ಮದಾಗಬೇಕು. ಮಾಡುವ ಕೆಲಸಕ್ಕಿಂತ ತೋರ್ಪಡಿಕೆಯ ಬದುಕೇ ಮುಖ್ಯವೆಂದು ಭಾಸವಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣವನ್ನು ಗುತ್ತಿಗೆ ಪಡೆದವರಂತೆ ವರ್ತಿಸುವ ಕೆಲವರು ಪರಿಪೂರ್ಣ ದೇಹ ಎಂಬ ಮಾಯದ ಕಲ್ಪನೆಯನ್ನು ಕೃತಕವಾಗಿ ಸೃಷ್ಟಿಸಿ ತಮ್ಮನ್ನು ಧರೆಗಿಳಿದ ದೇವಾನುದೇವತೆಗಳೆಂಬ ಕಾಲ್ಪನಿಕತೆಯನ್ನು ಬಿಂಬಿಸಿ ಅನಗತ್ಯವಾಗಿ ಹೋಲಿಕೆಯ ಮನೋಭಾವವನ್ನು ಜನರಲ್ಲಿ ಹುರಿದುಂಬಿಸುತ್ತಿದ್ದಾರೆ. ಯುವಜನತೆ ಪುಸ್ತಕದ ಹುಳುವಾಗುವುದಕ್ಕಿಂತ ಸಾಮಾಜಿಕ ಜಾಲತಾಣದ ಶಿಶುಗಳಾಗಿ ಮಾರ್ಪಾಡಾಗಿರುವುದರಿಂದ ಅವರಿಗೆ ಸೌಂದರ್ಯದ ಕುರಿತು ಹೇಗಾದರೂ ಅತಿ ಕಡಿಮೆ ಸಮಯದಲ್ಲಿಯೇ ತಮ್ಮ ದೇಹವನ್ನು ಉತ್ತಮವಾಗಿ ಮಾಡಿಕೊಳ್ಳಬೇಕೆಂಬ ಹುನ್ನಾದದಲ್ಲಿ ಮುಳುಗಿ ಅದಕ್ಕಾಗಿ ಅಡ್ಡದಿಡ್ಡಿಯಾಗಿ ದಂಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ವಿಫಲವಾಗುವುದನ್ನು ಕಾಣಬಹುದು. ಜೊತೆಗೆ ಅವಸರವೇ ಅಪಘಾತಕ್ಕೆ ಮೂಲ ಕಾರಣ ಎಂಬುದನ್ನು ಅರಿಯದೆ ದೇಹ ಸೌಂದರ್ಯಕ್ಕಾಗಿ ಮೋಸದ ಜಾಲಗಳಿಗೆ ಸಿಲುಕಿ ಹಣವನ್ನು ವ್ಯರ್ಥಗೊಳಿಸುವುದನ್ನು ಪತ್ರಿಕೆಗಳಲ್ಲಿ ಗಮನಿಸುತ್ತಿದ್ದೇವೆ. ಒಂದೇ ಅವಧಿಯಲ್ಲಿ

ದಪ್ಪವಾಗಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಅಲ್ಪ ಕಾಲದಲ್ಲಿಯೇ ಸಣ್ಣವಾಗಲು ಸಾಧ್ಯವಿಲ್ಲ. ಈ ಸತ್ಯವನ್ನು ತಿಳಿಯದೆ ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಂಡು ನೆರಳುವವರನ್ನು ಹೆಚ್ಚಾಗಿ ಕಾಣಬಹುದು. ದೇಹದ ಆಕಾರ ಕುರಿತು ಮಾಡುವ ಟೀಕೆಗಳು ಕೇವಲ ಹೊರಗಿನ ಟೀಕೆಯಾಗಿ ಉಳಿಯುವುದಿಲ್ಲ. ಅದು ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಮಾಸದ ಗಂಭೀರ ಗಾಯವನ್ನು ಮಾಡಬಹುದು. ಕೆಲ ಸೂಕ್ಷ್ಮ ಮನಸ್ಸುಳ್ಳವರು ಆತಂಕ, ಖಿನ್ನತೆ, ಏಕಾಂಗಿತನದ ಭಾವನೆಗಳಿಗೆ ಒಳಗಾಗಬಹುದು. ಆಹಾರ ಪದ್ಧತಿಗಳಲ್ಲೂ ಅಸ್ವಸ್ಥ ಬದಲಾವಣೆಗಳು ಮಾಡಿಕೊಂಡು ನರಳಬಹುದು. ಹಾಗಾಗಿ ಇತರರ ದೇಹದ ಕುರಿತು ಮಾತನಾಡುವ ಮೊದಲು ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಆಲೋಚಿಸಿದರೆ ಒಳಿತು. ತಮಾಷೆ ಮಾಡಿದೆ ಎಂಬ ಕಾರಣ ನೀಡಿ ಮಾಡುವ ಟೀಕೆ ಕೂಡ ತುಂಬಾ ನೋವುಂಟು ಮಾಡಬಹುದು. ಪ್ರತಿಯೊಬ್ಬರ ಮಾತುಗಳಿಗೂ ತೂಕ ಇರುತ್ತದೆ. ಯಾರೊಬ್ಬರ ದೇಹದ ಬಗ್ಗೆ ಮಾತನಾಡುವ ಮೊದಲು ಅವರ ಮನಸ್ಥಿತಿ ಯೋಚಿಸಬೇಕು. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಆಕಾರಕ್ಕಿಂತ ಆರೋಗ್ಯ, ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಕಾರಕ್ಕಿಂತ ಆರೋಗ್ಯ, ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮಹಾಭಾರತ ದುರ್ಯೋಧನನ್ನು ಸರೋವರದಿಂದ ಎಬ್ಬಿಸುವ ಯತ್ನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಮಹಾಭಾರತದ ಮಹಾಯುದ್ಧ ಮುಗೀತಾ ಬಂದ್ಬಿಡ್ತು. ಇನ್ನು ಉಳಿದಿರೋದು ದುರ್ಯೋಧನ ಮಾತ್ರ. ದುರ್ಯೋಧನಗೂ ಸಹ ಒಬ್ಬನೇ ಇರೋದು, ಒಬ್ಬಂಟಿ ಆಗೋದು. ತಮ್ಮವರೆಲ್ಲ ಸತ್ತು ಹೋದರೆ ಶತ್ರುಗಳ ಕೈಲಿ ತಾನು ಸಿಕ್ಕಿಕೊಂಡು ಒಬ್ಬನಾಗೇ ಇರೋದು, ಒಬ್ಬಂಟಿಯಾಗಿರೋದು ಅಂದರೆ ಅದು ಎಷ್ಟು ಕಷ್ಟ ಅನ್ನೋದು ಅವನಿಗೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ವ್ಯಾಸರು ಹೇಳ್ತಾರೆ, ಅವನು ಒಂದು ರೀತಿಯಿಂದ ಯಾರು ಎಲ್ಲಿಂದ ಬರ್ತಿದ್ದಾರೋ, ಹಿಂದಿಂದ ಬಂದುಬಿಡ್ತಾರೋ ಅನ್ನೋ ಭಯದಲ್ಲಿ ಅವನು ಮುಂದಕ್ಕೆ ಓಡಿ ಹೋದ ಅಂತ ವ್ಯಾಸರು ಹೇಳ್ತಾರೆ. ಇದು ಮನುಷ್ಯನ ಸಹಜ ಸ್ವಭಾವ. ಯಾವಾಗಲೂ ಒಂದು ಸಲ ಶಕ್ತಿ, ಅಧಿಕಾರ, ಸ್ಥಾನ ಇದ್ದಾಗ ಮನುಷ್ಯನಿಗೆ ಇರುವಂತಹ ಆತ್ಮವಿಶ್ವಾಸ ಅಥವಾ ಅಹಂಕಾರ, ಅದು ಆ ಸ್ಥಾನ, ತನ್ನ ಆ ಗೌರವ ಅಥವಾ ತನ್ನ ಜನರ ಸಹಾಯ, ಇವುಗಳು ಹೋದ ಮೇಲೆ ಇರೋದಿಲ್ಲ ಅನ್ನೋದು ಸಹಜವಾದದ್ದು. ಆದರೂ ನಮ್ಮ ಕಾವ್ಯಗಳಲ್ಲಿ, ಕನ್ನಡದ ಕಾವ್ಯಗಳಲ್ಲಿ ದುರ್ಯೋಧನ ಹಾಗೆ ಏಕಾಂಗಿಯಾದರೂ ಎದೆಗೆಡಲಿಲ್ಲ, ತನ್ನ ಧೈರ್ಯವನ್ನು ಉಳಿಸ್ಕೊಂಡಿದ್ದ, ತನ್ನ ಪರಾಕ್ರಮವನ್ನು ಉಳಿಸ್ಕೊಂಡಿದ್ದ ಅಂತಲೇ ಉದ್ದಕ್ಕೂ ತೋರಿಸ್ತಾರೆ. ಹಾಗೆ ಅವನಿಗೆ ಒಂದು ನಾಯಕತ್ವದ ಮಹಾವೀರನ ಲಕ್ಷಣವನ್ನು ಅವರು ತೋರಿಸ್ತಾರೆ. ಸಂಜಯ ಬಂದಿದ್ದ, ಸಂಜಯನಿಗೆ ರಾಣಿ ವಾಸದವರನ್ನ ಎಲ್ಲ ರಾಣಿಯರು, ಭಾನುಮತಿ ಆದಿಯಾಗಿ ಎಲ್ಲರ ರಾಣಿಯರು ಎಲ್ಲ ಅಲ್ಲೇ ಶಿಬಿರ ಮಾಡಿಕೊಂಡು ಯುದ್ಧದಲ್ಲಿ ಇದ್ದವರು, ಅವರನ್ನೆಲ್ಲ ಕರೆದುಕೊಂಡು ಹಸ್ತಿನಾವತಿಗೆ ವಾಪಸ್ ಕರ್ಕೊಂಡು ಹೋಗ್ಬಿಡಪ್ಪ ನೀನು ಅಂತ ಹೇಳ್ತಾನೆ. ಅಲ್ಲಿಂದ ಮುಂದೆ ದುರ್ಯೋಧನ ಒಂದು ಬೃಹತ್ತಾದ ಸರೋವರ, ಒಂದು ಮಹಾಸರೋವರ, ವೈಶಂಪಾಯನ ಸರೋವರ ಅಂತ, ಆ ಸರೋವರದೊಳಕ್ಕೆ ಪ್ರವೇಶ ಮಾಡ್ದ ಅಂತ ಹೇಳ್ತಾರೆ. ಪಂಪ ಭಾರತದಲ್ಲೇ ಆಗಲಿ, ರಂದನ ಭಾರತದಲ್ಲೇ ಆಗಲಿ, ಗದಾಯುದ್ಧದಲ್ಲಾಗಲಿ, ಭೀಷ್ಮ ಅವನಿಗೆ ಜಲಸ್ತಂಭನ ಮಂತ್ರವನ್ನು ಉಪದೇಶಿಸಿದರು ಅಂತ ಇದೆ. ಜಲಸ್ತಂಭನ ಅಂದರೆ ವ್ಯಾಸ ಭಾರತದಲ್ಲಿ ಅದರ ಒಂದು ಸ್ಪಷ್ಟವಾದಂತಹ ವಿವರಣೆ ಬರುತ್ತೆ.

ಹೋಗು ನೀನು, ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಭೀಷ್ಮರು ಹೇಳಿರ್ತಾರೆ. ಇಲ್ಲಿಲ್ಲ, ಕುಮಾರವ್ಯಾಸನಲ್ಲಿಲ್ಲ ಅವರಲ್ಲಿ. ಅಲ್ಲಿ ಜಲಸ್ತಂಭನದಿಂದ ನೀರೊಳಗಿದ್ದು ವಿಶ್ರಾಂತಿ ಪಡೆದು ನಿನ್ನ ಶಕ್ತಿಯನ್ನ ಚೈತನ್ಯವನ್ನ ಪುನಃ ಸಂಪಾದಿಸಿಕೊಂಡು ಆಮೇಲೆ ಯುದ್ಧ ಮಾಡು ಅಂತ ಹೇಳಿರ್ತಾರೆ. ಇದು ದುರ್ಯೋಧನ ಕಥೆ. ಆದರೆ ಈ ಕಡೆ ಪಾಂಡವರು ದುರ್ಯೋಧನ ಎಲ್ಲಿ ಹುಡುಕ್ತಾ ಇದ್ದಾರೆ. ಅವರು ಸಂಜಯನನ್ನ ಕಂಡು ಕೇಳ್ತಾರೆ ಏನಪ್ಪ ಅಂತ. ಅವನು ತನಗೆ ಹ್ಯಾಕ್ ಶಕ್ತಿ ಕಷ್ಟ ಬಂತು ಅಂತ ಹೇಳ್ತಾನೆ. ಸಾತ್ವಿಕಿ ನನ್ನ ಕುತ್ತಿಗೆನೆ ಕಡಿಯೋಗಿ ಬಂದ್ಬಿಟ್ಟಿದ್ದ ಅಂತ ಅದನ್ನೆಲ್ಲ ಹೇಳಿ ದುರ್ಯೋಧನ ಅದ್ಯಾವುದೋ ಸರೋವರದೊಳಗೆ ಹೋದ ಅಂತಷ್ಟೇ ಹೇಳ್ತಾನೆ. ಸರೋವರದಲ್ಲಿ ಹೋದ, ಎಲ್ಲಿ ಸರೋವರ, ಯಾವ ಸರೋವರ ಏನು ಹೇಳೋದಿಲ್ಲ. ಆದರೆ ದುರ್ಯೋಧನ ಅದನ್ನೇ ಬೇಡ ಅಂದಿದ್ದು, ಏನೋನು ಹೇಳಬೇಡ ನನ್ನ ಬಗ್ಗೆ ಅಂತ ಹೇಳಿರ್ತಾನೆ. ಆದರೆ ಅವನು ಮಾಡೋ ಕೆಲಸ ಇಂಥದ್ದು, ಈ ಸುದ್ದಿ ಸಮಾಚಾರ ಹರಡೋರ ಸ್ವಭಾವ ಅದು. ಆಗಲಿ, ಆಮೇಲೆ ಸಂಜೆಯ ರಾಣಿವಾಸದವ್ರನ್ನ ಕರ್ಕೊಂಡು ಅರಮನೆಗೆ ಬರ್ತಾನೆ. ಅವರೆಲ್ಲ ರಾಣಿವಾಸದವರೆಲ್ಲ ಹೆದರ್ಬಿಟ್ಟಿದಾರಂತೆ. ಸಂಭ್ರಾಂತಾಹ ಭೀಮಸೇನ ಭಯಾರ್ಧಿತಾಹ, ಹೋದ ಸಲದಲ್ಲೇ ನಾವು ನೋಡಿದಾಗೆ ಅವರೆಲ್ಲ ದಿಗ್ಭ್ರಮೆಗೊಂಡಿದ್ದಾರೆ, ಗಾಬರಿ ಆಗಿದ್ದಾರೆ. ಭೀಮನಿಂದ, ಭೀಮನ ಭಯದಿಂದ ಅವರು ನಡೆದುಬಿಟ್ಟಿದ್ದಾರೆ. ಪಾಪ ಅವಸರ ಪಟ್ಟುಕೊಂಡು ಹೋಗ್ತಾರೆ. ಇವರು ಅರಮನೆಗೆ ಬಂದರು ಅಂತ ಧೃತರಾಷ್ಟ್ರ ವಿಷಯ ಕೇಳಿ ಬಂದು ಸಂಜಯನನ್ನ ಮಾತಾಡಿಸ್ತಾನೆ. ಅವನು ರಾಣಿ ಇವರನ್ನೆಲ್ಲ ಅವ್ರನ್ನೆಲ್ಲ ಮಾತಾಡಿಸ್ತಲ್ಲ, ಸಮಾಧಾನ ಮಾಡೋದು ಅದು ಮಾಡೋದಿಲ್ಲ. ಸಂಜಯನ ಹತ್ರ ಮಾತು ಯುದ್ಧ ಎಲ್ಲಿಗೆ ಬಂದಿದೆ ಅಂತ. ಅವನು ಹುಚ್ಚು ನೋಡಿ, ಯುದ್ಧದ ಹುಚ್ಚು ಮತ್ತು ಗೆಲುವಿನ ಹುಚ್ಚು. ಏನಾಯ್ತು ಮಗನಿಗೆ, ಅಕಸ್ಮಾತ್ ನಾವು ಗೆಲ್ಲಬಹುದೇ, ಈ ಥರದ್ದೆಲ್ಲ ಅವನ ಯೋಚನೆಗಳು. ನಮಗೆ ಯಾವುದೇ ರೀತಿಯ ಇವತ್ತಿನ ಆಟಗಳು, ಕ್ರಿಕೆಟೇ ಇರಬಹುದು ನಮ್ಮ ದೇಶದಲ್ಲಿ, ಬೇರೆ ದೇಶದಲ್ಲಿ ಫುಟ್ಬಾಲ್, ಟೆನ್ನಿಸ್, ಇವುಗಳು ಬಹಳ ಜನಪ್ರಿಯ. ಫುಟ್ಬಾಲ್ ಅಂತೂ ಜನರು ಹುಚ್ಚೆ ಗೆದ್ದವ್ರನ್ನ ತಲೆ ಮೇಲೆ ಕೂಡಿಸ್ತಾರೆ. ಅಕಸ್ಮಾತ್ ಸೋತು ಬಂದರೆ ಹೊಡೆದು ಬಡಿದು ಕೊಲ್ಲೋದಕ್ಕೂ ಹೆಸೋದಿಲ್ಲ, ಆ ಥರ ಆಟದ ಬಗ್ಗೆ ಹುಚ್ಚು. ಅದೇ ಥರ ಇವನಿಗೆ ಯುದ್ಧದ ಹುಚ್ಚು. ಇದಿನ್ನೂ ಪ್ರಾಣದ ಪ್ರಶ್ನೆ, ಜೀವನೇ ಹೋಗ್ಬಿಡುತ್ತೆ, ಪ್ರಾಣವೇ ಹೋಗುತ್ತೆ, ರಾಜ್ಯವೇ ಹೋಗುತ್ತೆ, ದೊಡ್ಡ ಪ್ರಶ್ನೆ ಇದು. ಸಂಜಯ ಎಲ್ಲ ಹೇಳ್ತಾನೆ, ಹೇಗಾಗಾಯಿತು ಯುದ್ಧವನ್ನು, ಯುದ್ಧ ಎಲ್ಲ ಆಯಿತು ಅಂತ ಹೇಳಿ, ಧೃತರಾಷ್ಟ್ರ ನಾನು ಸಿಕ್ಕಾಕೊಂಬಿಟ್ಟಿದ್ನಪ್ಪ, ಪ್ರಾಣವೇ ಹೋಗ್ಬಿಡ್ತಿತ್ತು ನಂದು, ಆ ಸಾತ್ವಿಕೆ ಕೆಲಸ ಸಿಕ್ಕಾಕೊಂಬಿಟ್ಟೆ. ವ್ಯಾಸರು ಅದೃಷ್ಟವಶಾತ್ ಮಧ್ಯಪ್ರವೇಶ ಮಾಡಿ ನನ್ನನ್ನು ಬದುಕಿಸಿದ್ರಪ್ಪ, ಅಂದ ಬದುಕು ಬಂದೆ ನಾನು ಅಂತ ಅವನು ಹೇಳ್ತಾನೆ. ಆಯಿತು ಹೇಳಿ ಹೇಳಿಬಿಟ್ಟು ಇದುವರೆಗೂ ಯುದ್ಧದ ಬಗ್ಗೆ ಹೇಳ್ತಾ ಇದ್ನಪ್ಪ, 18 ದಿವಸದಿಂದ ಹೇಳ್ತಾನೆ ಇದ್ದೀನಿ, ಇನ್ನೂ ಕೇಳ್ತೀಯಲ್ಲ ಯುದ್ಧದ ವಿಷಯ, ಇನ್ನೇನು ಹೇಳಿ, ಮುಂದೆ ಹೇಳೋದೇನಿದೆ ಅಂತ ಕೇಳ್ತಾನೆ. ಮುಂದೆ ಹೇಳುವುದೇನಿದೆ, ಮುಗೀತಲ್ಲ ಅಂತ ಹೇಳ್ತಾನೆ. ಆದ್ರೆ ನೋಡಿ ಧೃತರಾಷ್ಟ್ರನ ಉತ್ಸಾಹ ಎಷ್ಟು ದೊಡ್ಡದು ಅಂತ. ಅವನು ಎಲ್ಲ ಹೇಳಿಬಿಟ್ಟು ಅಶ್ವತ್ಥಾಮ ದುರ್ಯೋಧನ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಆ ಕಡೆ ಹೋದ ಅಂತ ಒಂದು ಮಾತು ಹೇಳಿಬಿಡ್ತಾನೆ. ಅಷ್ಟೇ ಸಾಕು ಧೃತರಾಷ್ಟ್ರಿಗೆ, ಅಯ್ಯೋ ಏನಾದರೂ ಆಗ್ಬಿಡುತ್ತೇನೋ ಅಂತ. ಅದಕ್ಕೆ ಹೇಳ್ತಾನೆ, ಅವನೀಪತಿಯ ಹೊರೆಗೈ ತಂದನಿ ಗುರುಸೂನು ಮೇಲನ ಹದನ ಹೇಳೆಂದ. ಕುಮಾರವ್ಯಾಸ ಹೆಂಗೆ ತೋರಿಸ್ತಾನೆ ನೋಡಿ ಒಬ್ಬನ ಸ್ವಭಾವವನ್ನು. ಅವನೀಪತಿಯ ಅಂದರೆ ದುರ್ಯೋಧನನ ಹೊರೆಗೆ ಹತ್ತಿರಕ್ಕೆ, ದುರ್ಯೋಧನ ಹತ್ತಿರಕ್ಕೆ ಹೋದನೆ, ಐ ತಂದನೆ ಗುರುಸೂನು, ಅಶ್ವತ್ಥಾಮ ಗುರುವಿನ ಮಗ. ಯಾಕಂದರೆ ಗುರುವಿನ ಮಗ ಅಶ್ವತ್ಥಾಮ ಅನ್ನೋದಕ್ಕಿಂತ ದ್ರೋಣರಿಂದ ಅದೇನೇನು ಕಲ್ತ್ಕೊಂಡಿದ್ದಾನೋ ಯಾರಿಗೂ ಗೊತ್ತು. ಶಿಷ್ಯಂದ್ರಿಗೆ ಹೇಳ್ಕೊಡದೇ ಇರೋದು ಅದೇನು ಗುಟ್ಟನ್ನ ಅಸ್ತ್ರವನ್ನು ಮಗನಿಗೆ ಹೇಳ್ಕೊಟ್ಟಿದ್ರೆ, ಅವನಿಗೆ ಆ ಸಾಮರ್ಥ್ಯ ಇದೆ, ಏನಾದರೂ ಮಾಡ್ತಾನೆ. ಅವನು ಈಶ್ವರನ ಅವತಾರ ಅಂತೆಲ್ಲ ಹೇಳೋದು ಕೇಳಿದ್ದಾನೆ. ಅವತಾರ ಅಂದರೆ ಈಶ್ವರನ ಥರ ಪರಾಕ್ರಮದಲ್ಲಿ ಅಂತ. ಅದಕ್ಕೆ ಹೇಳ್ತಾನೆ, ಅವನು ಹೋದನೆ ಮೇಳನ ಹದನ ಹೇಳೆಂದ. ಆಮೇಲೆ ಏನಾಯ್ತು ಹೇಳೋ, ಮುಂದೇನಾಯ್ತು ಹೇಳು ಅಂದರೆ, ಅಶ್ವತ್ಥಾಮ ಹೋದರೆ ಇನ್ನೇನೋ ಮಾಡಿಬಿಡ್ತಾನೆ ಅಂತ ಅವನಿಗೆ ಆಸೆ. ಕೊನೆಯ ವಿಕೆಟ್ನವರು ಯಾರಿಗೆ ಗೊತ್ತು, 5 ಆರೋ 6 ಹೊಡೆದ್ಬಿಟ್ಟು ಗೆಲ್ಲಿಸ್ಬಿಟ್ರೆ, ಆ ಥರ ಆಸೆ ಧೃತರಾಷ್ಟ್ರನಿಗೆ. ಆವಾಗ ಅವನು ಹೇಳ್ತಾನೆ ಏನೇನಾಯಿತು ಮುಂದೆ ಅಂತ. ಅಶ್ವತ್ಥಾಮ ಕೃಪಾ ಕೃತವರ್ಮ ಇವ್ರಿಗೂ ರಥವನ್ನು ದೂರ ನಿಲ್ಲಿಸಿ, ರಥ ಹತ್ರ ತೊಗೊಂಡು ಹೋದರೆ ಕಷ್ಟ, MLAಗಳು ಇನ್ನೊಬ್ರು ಮಂತ್ರಿಗಳದ್ದು ಅಥವಾ ವಿರೋಧ ಪಕ್ಷದವ್ರದ್ದು ಹತ್ರ ಕಾರ್ ತೊಗೊಂಡೋಗ್ಬಿಟ್ರೆ ತಕ್ಷಣ ಸುದ್ದಿಯವರು ಮೀಡಿಯಾದವರು ನೋಡ್ಬಿಡ್ತಾರೆ, ಅವ್ರ ಕಾರ್ ಬಂದಿತ್ತು ರೀ ಯಾಕೆ ಅಂತ. ಇಲ್ಲಿ ದುರ್ಯೋಧನ ಇರೋ ಹತ್ತಿರದಲ್ಲಿ ಹೋಗ್ಬಿಟ್ಟು ಇವ್ನು ರಥ ನಿಲ್ಲಿಸ್ಬಿಟ್ರೆ ಪಾಂಡವರು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ದೂರ ನಿಲ್ಲಿಸಿ ಕೊಳದ ಹತ್ರ ಬಂದ್ರಂತೆ. ಹೇಗೆ ಬಂದ್ರಂತಲೇ ಮುಸುಕು ಹಾಕಿಕೊಂಡು ಮುಖ ಎಲ್ಲ ಮುಚ್ಕೊಂಡು ಬಂದ್ಬಿಟ್ರಂತೆ ಗೊತ್ತಾಗಬಾರ್ದು ಅಂತ. ದುರ್ಯೋಧನನ ಕರೀತಿದ್ದಾರೆ. ಕರಿ
ಸರಿಬಹುದಪ್ಪ, ಆದ್ರೆ ದುಡಿಯೋ

0: ಕಥೆನ ಯಾರು ಅನ್ಕೊಂಡು ಬರಬೇಕು, ಸುಮ್ಮನೆ ಕರೆದು ಬಿಟ್ರೆ ಯಾರ ಶತ್ರುಗಳಾದ್ರೆ
1: ಎಂಥ ಭಯದ ಸ್ಥಿತಿ ಅವನಿಗೆ, ಅಪಾಯದ ಸ್ಥಿತಿ. ಅದಕ್ಕೆ ತಮ್ಮ ಹೆಸರನ್ನ ಹೇಳಿದ್ರಂತೆ, ನಾನು ಅಶ್ವತ್ಥಾಮ ಅಪ್ಪ, ನಾನು ಕೃತವರ್ಮ, ಹೆದರಬೇಡ ಮಹಾರಾಜ ಬಾ ಅಂತ. ದುರ್ಯೋಧನಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ಹೇಳ್ತಾನೆ, ಅಲ್ಲ ಏನಪ್ಪ, ಭೀಮ ಏನಾದರೂ ತನ್ನ ಗದೇದು ಒಂದು ರುಚಿ ತೋರಿಸಿದ್ನ, ಬಂದ್ಬಿಟ್ಟಿದ್ದೀರಲ್ಲ ನೀವು, ಅಲ್ಲಿ ಶಕುನಿ ಎಂತೆಂಥವ್ರದ್ದು ಎಲ್ಲರ ಸೈನ್ಯವನ್ನು ಅವನು ಹರಿದು ಹಾಕ್ತಾ ಇದ್ದ, ಮುಗಿಸ್ತಾ ಇದ್ದ, ಮಾಡ್ತಿದ್ದಾಗ ನೀವು ಏನಪ್ಪ ಮಾಡ್ತಿದ್ರಿ, ಆವಾಗ ನಿಮ್ಮ ಪರಾಕ್ರಮ ಎಲ್ಲಪ್ಪ ಹೋಗಿತ್ತು, ಈ ಥರ ಹೇಳ್ತಾರೆ. ಈ ಥರ ದುರ್ಯೋಧನ ಅವರಿಗೆ ಸವಾಲು ಹಾಕಿ ಗೇಲಿ ಮಾಡಿ ಕೇಳಿದಾಗ ಅವರು ಹೇಳ್ತಾರೆ, ನಾವು ಎಲ್ಲವನ್ನೂ ಮಾಡೋರೇಪ್ಪ, ಒಳ್ಳೆ ಉಪಾಯಗಳನ್ನು ಮಾಡಿದ್ವಿ, ಏನು ಮಾಡೋಣ ದುರ್ಯೋಧನ, ಆ ಒಬ್ಬ ಕೃಷ್ಣ ಇದಾನಲ್ಲ, ಅವನ ಚಾತುರ್ಯದಿಂದ ಅವನ ಉಪಾಯದಿಂದ ನಮ್ಮ ಏನು ತಂತ್ರ ಇತ್ತು ಎಲ್ಲ ಮುಗಿದು ಹೋಯಿತು, ತಪ್ಪೋಯ್ತು, ಆಗಲಿಲ್ಲ. ಈಗ ನೋಡು, ಅಸ್ತ್ರ ಸಮೂಹವೇ ಇಟ್ಕೊಂಡಿದ್ದೀವಿ, ಎಲ್ಲರ ಹತ್ರ ಇಲ್ಲ, ಅಶ್ವತ್ಥಾಮನ ಹತ್ರ ಇರಬಹುದು ಅಷ್ಟೇ, ಅಸ್ತ್ರ ಸಮೂಹವನ್ನೇ ಇಟ್ಕೊಂಡಿದ್ದೀವಿ, ಅದನ್ನ ಶತ್ರುಗಳ ಮೇಲೆ ನಾವು ಪ್ರಯೋಗಿಸ್ತೇವೆ ಅಂದ್ಬಿಟ್ಟು ಹೇಳ್ತಾರೆ ದುರ್ಯೋಧನ. ಅಭಿಮಾನಿ ಅಭಿಮಾನಿ ನೀನು, ಅಭಿಮಾನಿ ಅಂದರೆ ಮಹಾಮಾನವಂತ ಅಂತ, ನೀನು ಅಭಿಮಾನಿ, ನೀನು ಸ್ವಾಭಿಮಾನ ಉಳ್ಳವನು, ನೀನು ಹೀಗೆ ನೀರಿನಲ್ಲಿ ಮುಳುಗಿರಬಾರ್ದಪ್ಪ ದುರ್ಯೋಧನ ಅಂತ ಹೇಳ್ತಾರೆ. ಅಂದ್ಬಿಟ್ಟು ನಾವು ಹೆಂಗಾದರೂ ಗೆಲ್ಲೋ ಪ್ರಯತ್ನ ಪಡ್ತೀವಿ ಅಂತ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ದುರ್ಯೋಧನಗೆ ವಿವೇಕ ಬಂದ್ಬಿಟ್ಟಿದೆ. ವಿವೇಕ ಅನ್ನೋದಕ್ಕಿಂತ ಮುಗೀತು ತನ್ನ ಎಲ್ಲ ಯುದ್ಧ ಪ್ರಯತ್ನ ಎಲ್ಲ ಮುಗೀತು, ಎಲ್ಲ ಹೋಗಾಯಿತು, ಇನ್ನೇನು ನಾನು ಒಬ್ಬನೇ ಉಳಿಯೋಕ್ಕಾಗೋಲ್ಲ, ಆದರೆ ಮಾಡೋ ಯುದ್ಧ ಮಾಡಿ ಸಾಯ್ತೀನಿ, ವೀರ ಮರಣ ಅಷ್ಟೇ, ಗೆದ್ದುಬಿಡ್ತೀನಿ ಅನ್ನೋ ಭ್ರಮೆಯನ್ನು ಅವನು ಉಳಿದಿಲ್ಲ. ಅದಕ್ಕೆ ಹೇಳ್ತಾನೆ ಅವನು, ಅಲ್ಲಪ್ಪ ಭೀಷ್ಮ ದ್ರೋಣ ಅಂಥವ್ರಿದ್ದಾಗಲೇ ನಮ್ಮ ಕಡೆ ಬರದೇ ಇರುವಂತಹ ಆ ಜಯಲಕ್ಷ್ಮಿ ಜಯವಧು ಈಗ ನಮ್ಮನ್ನು ಪ್ರೀತಿಸ್ಬಿಟ್ಟು ನಮ್ಮ ಕಡೆ ಬರ್ತಾಳೆ, ಒಲಿಯೋದುಂಟೆ, ಆಯಿತು ಈ ರಾತ್ರಿಯನ್ನು ಈ ಒಳಗಡೆನೇ ಕಳೆದುಬಿಟ್ಟು ಶಕ್ತಿ ಮಾಡಿಕೊಂಡು ನಾಳೆ ನವಚೈತನ್ಯದಿಂದ ಬಂದು ಯುದ್ಧ ಮಾಡ್ತೇನೆ, ಯುದ್ಧ ಮಾಡ್ತೇನೆ ಅಂತಲೇ ಹೊರತು ಅವನು ಗೆಲ್ತೀನಿ ಅಂತೇನು ಹೇಳೋಲ್ಲ. ನೀವು ಹೊರಡಿ, ಇಲ್ಲಿರಬೇಡಿ, ಇದ್ರೆ ಅಪಾಯ ಗೊತ್ತಾಗ್ಬಿಡುತ್ತೆ, ಭೀಮನ ಗೂಢಚಾರರು ಬರ್ತಾ ಇರ್ತಾರೆ, ಯಾರಾದರೂ ಬಂದರೆ ಮುಗಿದು ಹೋಯ್ತು, ನಾನಿದ್ದೀನಿ ಗೊತ್ತಾಗ್ಬಿಡುತ್ತೆ, ನೀವಿದ್ರೇ ಕಷ್ಟ ಸುತ್ತಲೂ, ಅದು ಅಪಾಯ, ಅದಕ್ಕೋಸ್ಕರ ಹೊರಡಿ ಅಂತಾನೆ. ಆವಾಗ ಅವರು ಯೋಚನೆ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ, ದೈವವನ್ನು ತಪ್ಪಿಸೋಕೆ ಸಾಧ್ಯ ಇದೆಯೇ, ದೇವರ ಮಾಯೆ ದೈವಿ ಮಾಯೆಯನ್ನು ತಪ್ಪಿಸೋಕೆ ಸಾಧ್ಯ, ಯಾರಿಗೆ ಸಾಧ್ಯ ಅಂತ ಈ ಥರ ಮಾತಾಡ್ಕೋತಾ ಇದ್ದರೆ ದುರ್ಯೋಧನ ಅಪಾಯವನ್ನು ಯೋಚಿಸಿದ ಹಾಗೇನೆ ಆಯಿತು, ಹೆದರದಾಗೆ ಆಯಿತು. ಅಲ್ಲಿ ಕೆಲವು ಬೇಟೆಗಾರರು ಬಂದ್ಬಿಟ್ರು, ಆ ಬೇಟೆಗಾರರು ಭೀಮನಿಗೆ ಮಾಂಸವನ್ನು ಒದಗಿಸೋರು, ದಿನ ಭೀಮನಿಗೆ ಮಾಂಸವನ್ನು ಯುದ್ಧದ ಸಂದರ್ಭದಲ್ಲಿ ಬಂದು ಮಾಂಸ ಸಪ್ಲೈ ಮಾಡೋರು, ಅವರು ಕಾಡಿನಲ್ಲಿ ಹೋಗಿ ಬೇಟೆ ಮಾಡಿಕೊಂಡು ಮಾಡ್ಕೊಂಡು ಬಂದು ತಂದುಕೊಡ್ತಾರೆ ಅವರು. ಅವರುಗಳು ಅಲ್ಲೇ ಎಲ್ಲೋ ಅರ್ಗಂಡಿದ್ರು, ಅವರು ಬಂದರು, ಜನ ಎಲ್ಲ ಇದ್ದಿದ್ದು ನೋಡಿ ಒಂಚೂರು ಏನೋ ಅಳುಕಾಯ್ತೇನೋ ಅಲ್ಲೇ ಪೊದೆಗಿಡಗಳಲ್ಲಿ ಅವರು ಬಚ್ಚಿಟ್ಕೊಂಡಿದ್ರು. ಆದರೆ ಇವರ ಮಾತುಗಳನ್ನು ಕೇಳಿದ ತಕ್ಷಣ ಗೊತ್ತಾಗೋಯ್ತು, ಇದು ಇವರು ಭೀಮನ ಶತ್ರುಗಳು, ಭೀಮನ ಗುಡಿಚಾರ ಬಂದುಬಿಟ್ರೆ ಅಂತೆಲ್ಲ ಹೇಳಿದ್ರೆ ಗೊತ್ತಾಗಲ್ವೇ, ಓ ಇಲ್ಲಿ ದುರ್ಯೋಧನ ಬಚ್ಚಿಟ್ಕೊಂಡಿದ್ದಾನೆ, ಗೊತ್ತಾಗೋಯ್ತು ಅವ್ರಿಗೆ, ಅಷ್ಟು ಗೊತ್ತಾಗಲ್ವೇ, ಒಳ್ಳೇದಾಯ್ತು, ಒಳ್ಳೆ ಲಾಭ ನಮ್ಮದು ಎಂದ್ಕೊಂಡ್ರಂಥವ್ರು. ಸನೋ ದಾಸ್ಯತಿ ಸುಪ್ರೀತೋ ಧನಾನಿ ಬಹುಲಾನ್ಯುತ ಅಂದ್ಕೊಂಡ್ರಂಥವ್ರು, ಸಹ ಅವನು ಯಾರು ಭೀಮ, ನೋ ದಾಸ್ಯತಿ ನಮಗೆ ಕೊಡ್ತಾನೆ, ಹೇಗೆ ಸುಪ್ರೀತೋ ನಮ್ಮ ವಿಷಯದಲ್ಲಿ ಖುಷಿ ಪಟ್ಬಿಟ್ಟು ಈ ಸುದ್ದಿ ಹೇಳಿಬಿಟ್ರೆ ಸಾಕು, ದುರ್ಯೋಧನ ಇಂಥ ಜಾಗದಲ್ಲಿ ಇದ್ದಾನೆ ಸ್ವಾಮಿ ಅಂತ ಹೇಳಿಬಿಟ್ರೆ ಸಾಕು, ಸಂತೋಷಪಟ್ಟು ಸುಪ್ರೀತೋ ನಮಗೆ ಬಹುಲಾನಿ ಧನಾನಿ, ನಮಗೆ ಬೇಕಾದಷ್ಟು ಹಣವನ್ನು ದುಡ್ಡನ್ನು ಧನವನ್ನು ಬಹುಲಾನ್ಯುತ ದಾಸ್ಯತಿ ಕೊಡ್ತಾನೆ. ಆ ಆಸೆಗೆ ಸಹಜ, ಅವರಿಗೆ ಏನೋ ಒಂದು ಆಸೆ ಬಂದು ಹೊಂದ್ಕೊಂಡು ಭೀಮನ ಹತ್ರ ಬಂದ್ಬಿಟ್ರು. ಆಗೋಯ್ತು, ಅಲ್ಲಿಗೆ ಮುಗೀತು ಕಥೆ. ಈ ಕಡೆ ಧರ್ಮರಾಜ, ಅವನು ಪಾಪ ಸ್ವಲ್ಪ ಖಿನ್ನನಾಗಿದ್ದಾನೆ, ಯೋ ಶತ್ರು ತಪ್ಪಿಸ್ಕೊಂಡ್ಬಿಟ್ಟ ಏನು ಮಾಡೋಣ ಅಂತ ಅವನು ಯೋಚನೆ ಮಾಡ್ತಾ ಇದ್ದ ಅಂತ ಸಹಜವೇ. ಕೊನೆಯವನು ಶತ್ರು ಶೇಷ ಇರಬಾರ್ದು, ಕೊನೆಯವನು ಮುಗಿಸಿದ್ಮೇಲೇ ಯುದ್ಧ ಮುಗೀತು ಅಂತ ಹೇಳೋದು. ಗೂಢಚಾರರು ಎಲ್ಲ ಕಡೆ ನೋಡ್ತಾರೆ, ಇಲ್ಲ ಸ್ವಾಮಿ ಎಲ್ಲೂ ಗೊತ್ತಾಗ್ತಾ ಇಲ್ಲ ಅಂತ, ಎಲ್ಲೂ ಕಾಣದೇನೆ ಅವರೆಲ್ಲ ದಿಕ್ಕ ತೋಚದೆ ಕೂತಿದ್ರಂತೆ. ಆವಾಗ ಭೀಮನ ಆ ಬೇಡರು ಮಾಂಸವನ್ನು ತರೋದಕ್ಕೆ ಬಂದರು, ಅಲ್ಲಿ ಭೀಮನಿಗೆ ಮಾಂಸ

ಎಲ್ಲ ಒಪ್ಪಿಸ್ಬಿಟ್ಟು ಅಲ್ಲಿಯ ಜನರ ನಿರುತ್ಸಾಹ, ಇಷ್ಟೆಲ್ಲ ಗೆದ್ದಿದ್ದಾರೆ ಈಗ ಪಾಪ ಮಂಕ ಕೂತಿದ್ದಾರೆ, ಆ ನಿರುತ್ಸಾಹ ನೋಡಿ ಆ ಬೇಡರ ನಾಯಕ ಭೀಮನನ್ನು ಕೇಳ್ತಾನೆ, ಯಾಕೆ ಸ್ವಾಮಿ ಇಷ್ಟೆಲ್ಲ ಗೆದ್ದಮೇಲೆ ಇನ್ನೂ ಮಂಕ್ ಮಂಕಾಗಿದ್ದೀರಲ್ಲ ಯಾಕೆ ಅಂತ. ಅದಕ್ಕೆ ಅವನು ಹೇಳಿದ, ಇಲ್ಲಪ್ಪ ನಾವು ಇಷ್ಟೆಲ್ಲ ಒದ್ದಾಡಿ ಗೆದ್ದರೆ ಏನೂ ಪ್ರಯೋಜನ ಆಗಲಿಲ್ಲ, ಯಾಕೆ ಯಾಕೆ ಅಂತಂದರೆ ಮುಖ್ಯವಾಗಿರೋನು ಶತ್ರುಗಳ ರಾಜ ದುರ್ಯೋಧನ, ಅವನು ಜಾರ್ಕೊಂಬಿಟ್ಟ ಈಗ, ಹಾಗಾಗಿ ಸಿಗ್ತಾ ಇಲ್ಲ, ಅವನು ಎಲ್ಲಿ ಜಾರನ್ನು ಎಲ್ಲಿ ತಪ್ಪಿಸ್ಕೊಂಡೋದನೋ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಅದು ಅವನು ಮುಗಿಯೋ ತನಕ ಯುದ್ಧ ಮುಗಿಯಿತು ಅಂತ ಆಗೋಲ್ವಲ್ಲ ಅಂದ್ಬಿಟ್ಟು ಭೀಮ ಸುಮ್ಮನೆ ಇರಲಾರ್ದೆ ಇನ್ನೊಂದು ಕೇಳ್ತಾನೆ, ನೀವೆಲ್ಲ ಓಡಾಡಿಕೊಂಡು ಕಾಡಿನಲ್ಲಿ ಎಲ್ಲ ಹೋಗಿ ಬಂದಿದ್ದಾರಲ್ಲ ಮಾಂಸ ಎಲ್ಲ ತರೋದಕ್ಕೆ, ಕಾಡಿನಲ್ಲಿ ಗುಹೆ ಪೊಟರೆ ಮರದ ಎಲ್ಲಾದರೂ ಪೊದೆಗಳಲ್ಲಿ ಎಲ್ಲಾದರೂ ಕಂಡಿದ್ದೀರಾ ಅವನನ್ನು ಅಂತ ಕೇಳ್ತಾನೆ. ಕೇಳದೆ ಹೋದರೂ ಆಗತ್ತೆ ಅವನು. ಅದಕ್ಕೆ ಆ ನಾಯಕ ಹೇಳ್ತಾನೆ, ಇಂತಹ ಸರೋವರದ ಬಳಿ, ದ್ವೈಪಾಯನ ಸರೋವರ ಅಂತ ಇಲ್ಲಿ ಹೇಳ್ತಾನವನು, ಇರಲಿ ಸರೋವರದ ಬಳಿ ನಾವು ಕಂಡಿದ್ದೀವಿ. ಆಮೇಲೆ ಅವರು ಈ ಥರ ಮಾತಾಡ್ಕೋತಾ ಇದ್ರು ಇದೆಲ್ಲ ಹೇಳ್ತಾನೆ. ಅಲ್ಲಿಗೆ ಮುಗಿದು ಹೋಯ್ತು, ಅವನ ವಿಳಾಸ ಗೊತ್ತಾಗೋಯ್ತು. ಭೀಮ ತಕ್ಷಣ ತನ್ನ ಬೆಲೆ ಬಾಳುವ ಆಭರಣಗಳನ್ನು ಅವನು ಬಹುಮಾನವಾಗಿ ಕೊಟ್ಟಂತೆ, ತನ್ನ ನೆಕ್ಲೇಸು ವಜ್ರದ ಉಂಗುರಗಳು ಬಳೆಗಳು ಏನೇನು ಚಿನ್ನದ್ದೆಲ್ಲ ಕೊಟ್ಬಿಟ್ಟ, ಬಹಳ ಸಂತೋಷ ಆಗೋಯ್ತು. ಕೊಟ್ಬಿಟ್ಟು ಹೋಗ್ರ ತಗೊಳ್ರ ಅಂತ ಅದನ್ನೇ ಅವ್ರು ನಿರೀಕ್ಷೆ ಮಾಡಿದ್ದು ತಗೊಂಡು ಹೋದ್ರು. ಅಷ್ಟು ಮಾಡಿ ಭೀಮ ಈ ಕಡೆ ಧರ್ಮರಾಜನ ಹತ್ರ ಬಂದ. ಧರ್ಮ ಪಾಪ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದಾನೆ ಧರ್ಮರಾಜ. ಭೀಮ ನೋಡಿದ್ರೆ ಉತ್ಸಾಹದಿಂದ ಬರ್ತಿದ್ದಾನೆ, ಅಣ್ಣ ಆಯ್ತು ಮುಗೀತು ಬಾ ಹೊರಡೋಣ, ಇನ್ನು ಎಲ್ಲಿ ಕೃಷ್ಣನನ್ನ ಕರೆಸು, ಕೃಷ್ಣನ ಎಲ್ಲಿದ್ದಾನೆ ಕೃಷ್ಣ ಹೊರಡ್ಬೇಕಲ್ಲ, ಶಿಖಂಡಿ ಪಾಂಚಾಲರು ಅಂದ್ರೆ ದೃಷ್ಟದ್ಯುಮ್ನ ಅವ್ರಿಗೆಲ್ಲ ಬರೋಕ್ ಹೇಳು, ಅವರೆಲ್ಲ ಬಂದು ಬಿಡ್ಲಿ, ಸಿಕ್ಕಾಯ್ತು ದುರ್ಯೋಧನ ಎಲ್ಲಿದ್ದಾನೆ ಅಂತ ಮಾ ಹೊರಡೋಣ ಅಂತ. ಈ ವಿಷಯ ಸುದ್ದಿ ಹಬ್ಬಿಡ್ತು ಪಾಂಡವರ ಸೈನ್ಯದಲ್ಲಿ. ಸಹದೇವ ಏನು ನಕುಲ ಏನು ಎಲ್ಲರೂ ಜೋರಾಗಿ ಕಾಳೆ ಕೂಗಿಸೋದೇನು ಕೂಗಾಟ ಮಾಡೋದೇನು ಸಂತೋಷ ನಾವು ನೋಡಿಲ್ವೇ, ಒಂದು ವಿಕೆಟ್ ಬಿದ್ದರೆ ಆಟಗಾರರು ಉಳಿದವರು ಆಟಗಾರರು ಹೆಂಗೆ ಸಂತೋಷದಿಂದ ಆ ಬೌಲರು ಕ್ಯಾಚ್ ಹಿಡಿದವನು ಇನ್ನೊಬ್ಬನು ಹೇಗೆ ಕೂಗ್ಕೊಂಡು ಬರ್ತಾರೆ ಒಬ್ರಿಗೊಬ್ರು ಕೈ ತಟ್ಕೊಂಡು. ಅದೇ ಥರ ಇವ್ರಿಗೂ ಶತ್ರು ಸಿಕ್ಕಿದ್ದಾನೆ, ಸಿಕ್ಕಿದ್ಮೇಲೆ ಮುಗೀತು ಓ ಅಂತ ಕೂಗೋಕ್ಷ ಮಾಡ್ಬಿಟ್ಟು ಅವ್ರು ಅಷ್ಟು ಕೂಗಿಬಿಟ್ಟ ತಕ್ಷಣ ಅಶ್ವತ್ಥಾಮ ಅವರು ದುರ್ಯೋಧನ ಬಿಟ್ಟು ಈ ಕಡೆ ಬರ್ತಾ ಇದ್ರು ಕೇಳಿಸ್ಬಿಡ್ತು. ಇವರಿ ಸಂತೋಷದ ಕೂಗಾಟವನ್ನು ಕೇಳಿದ ತಕ್ಷಣ ಗೊತ್ತಾಗೋಯ್ತು ಅವರು, ಓ ದುರ್ಯೋಧನ ಇರೋ ವಿಷಯ ಅಂತ ಜಾಗ ಗೊತ್ತಾಯ್ತು ಇವರಿಗೆ. ಹಾಂ ಇಲ್ಲದೆ ಹೋದ್ರೆ ಇಂಥ ಸಂತೋಷ ಇರೋ ಸಾಧ್ಯವೇ ಇಲ್ಲ. ಬಹಳ ದುಃಖ ಪಟ್ಕೊಂಡು ಅಯ್ಯೋ ಆ ಸ್ಥಳ ಗೊತ್ತಾಗೋಯ್ತೆ ಅಂತ. ಏನು ಮಾಡಿದ್ರು ತಕ್ಷಣ ವಾಪಸ್ ಹೋದ್ರು ದುರ್ಯೋಧನ ಹತ್ರ, ಅಯ್ಯೋ ದುರ್ಯೋಧನ ನೀನು ಬಚ್ಚಿಟ್ಕೊಂಡಿರುವಂಥ ಸ್ಥಳ ಗೊತ್ತಾಗೋಯ್ತಪ್ಪ, ಇಂಥ ಸರೋವರದ ಹತ್ರ ಇದೆಯಾ ಇದರೊಳಗೆ ಇದೆಯಾ ಅಂತ ಗೊತ್ತಾಗೋಯ್ತು. ಈಗ ಒಂದು ಕೆಲಸ ಮಾಡು, ಹೊರಗೆ ಬಂದ್ಬಿಡು ನೀನು, ನಾವೆಲ್ಲ ಒಟ್ಟಿಗೆ ಅವರನ್ನು ಎದುರಿಸೋಣ ಅಂತ. ಅವನು ಹೇಳ್ತಾನೆ ಅದಕ್ಕೆ, ಅವನಿಗೆ ತಕ್ಷಣ ಎದುರಿಸೋಕೆ ಇಷ್ಟವಿಲ್ಲ, ಒಂದು ಸ್ವಲ್ಪ ಶಕ್ತಿಯೆಲ್ಲ ಬರೆಸ್ಕೊಂಡು ವಿಶ್ರಾಂತಿ ಪಡೆದು ಎಲ್ಲ ಮಾಡಬೇಕು ಅಂತ ಅವನು ಇಷ್ಟ. ಇವ್ರು ಬನ್ನಿ ಅಂತಂದ್ಬಿಟ್ರೆ ಯಾಕೆ ಇವನಾಗಿ ಮೈ ಮೇಲೆ ಹೋಗಿ ಯಾಕೆ ಬೀಳಬೇಕು ಒಬ್ಬನೇ, ಅದು ಅವನದು ಉಪಾಯ. ಅದಕ್ಕೆ ಅವನು ಹೇಳ್ತಾನೆ, ನಾನು ಜಲಸ್ತಂಭನ ವಿದ್ಯೆಯ ಬಲದಿಂದ ಒಳಗಡೆ ಇದ್ದೀನಿ, ನಾನು ನೀರೊಳಗಡೆ ಇರೋದು ಅವನಿಗೆ ಏನು ಮಾಡ್ತಾರೆ ಮಹಾಸರೋವರ ಅದು ಅವ್ರೊಳಗಡೆ ಬರೋಕ್ಕಾಗೋಲ್ಲ, ಅದಕ್ಕೋಸ್ಕರ ನೀವು ಒಂದು ಕೆಲಸ ಮಾಡಿ ನೀವು ಇರಬೇಡ್ರಿಪ್ಪ ಹೋಗಿ ನೀವು ಹೋಗಿ ಅಂತ ಹೇಳ. ಆಯಿತು ಅವರ ಅಷ್ಟೊತ್ತಿಗೆ ಶತ್ರು ಸೈನ್ಯ ಎಷ್ಟು ಉಳಿದಿದ್ರು ಅಷ್ಟು ಆ ಕಡೆ ಬರೋಕ್ಕೆ ಶುರು ಆಗ್ಬಿಡ್ತು. ಆವಾಗ ಅವ್ರು ಅಂದ್ಕೊಂಡ್ರು ಆಯ್ತಪ್ಪ ಇನ್ನೆಲ್ಲ ಇದು ದೈವ ಅದೃಷ್ಟ ವಿಧಿ ಹೇಳ್ದಂಗೆ ಆಗತ್ತೆ, ಹೇಗೆ ಗೊತ್ತಾಯಿತು ಈ ಸ್ಥಳ ಈ ವಿಷಯ ಯಾರಿಗೆ ಗೊತ್ತು ಅಂತ ಅಂದ್ಕೊಂಡು ಅವ್ರಿಗೇನು ಗೊತ್ತಾಗಲಿಲ್ಲ. ಸೊ ಹೇಗೆ ಯಾವ ಮೂಲದಿಂದ ಗೊತ್ತಾಯಿತು ಅನ್ನೋದು ಗೊತ್ತಾಗಲಿಲ್ಲ ಅವ್ರಿಗೆ ಸಹಜವೇ. ಆದರೆ ಅವರು ಒಂದು ಮಾತೆ ಅಂದ್ಕೊಂಡಿರುತ್ತೆ ತಾವೆಲ್ಲ, ಅವರಿಗೆ ಶ್ರೀಮನ್ನಾರಾಯಣ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರ ಸಹಾಯಕ್ಕೆ ಅವ್ರಿಗೆ ಏನು ಕೊರತೆ, ಏನು ಕೊರತೆ ಇರೋಲ್ಲ, ಅವನು ಎಲ್ಲಾನು ಸರಿ ಮಾಡಿಕೊಡ್ತಾನೆ ಅವರಿಗೆ ಅಂತ ಹೇಳ್ಕೊಂಡು ಪಾಪ ಹೊರಟೋದ್ರು. ಈ ಕಡೆ ಪಾಂಡವರು ಸೈನ್ಯ ಸಮೇತವಾಗಿ ಬಂದ್ಬಿಟ್ರು, ಸರೋವರದ ಸುತ್ತ ಬಂದ್ಬಿಟ್ಟಿದ್ದಾರೆ. ಕಾಳೇನು ಕೊಂಬೇನು ಶಂಖ ಏನು ಬೋರ್ಗರಿತಾ ಇದೆ. ಧರ್ಮರಾಜ ಪಲ್ಲಕ್ಕಿಯಲ್ಲಿ ಬಂದಿಳಿದಂತೆ ಗಂಭೀರವಾಗಿ, ಯಾಕೆಂದ್ರೆ ಅವನಾಗಲೇ ಅವನು ಇದು ಪ್ರಮಾಣ ವಚನ ಇನ್ನೂ ಎರಡು ದಿನ ಇರಬಹುದು, ಆದರೆ ಈಗಲೇ ಅವನು ರಾಜ ಅನ್ನೋ ಹಾಗೆ ಗೆದ್ದೇ ಬಿಟ್ಟಿದ್ದಾನೆ ಅನ್ನೋ ಹಾಗೆ, ಅದಕ್ಕೋಸ್ಕರ ಪಟ್ಟಾಭಿಷೇಕಕ್ಕಿನ್ನೂ ಸಮಯ ಇರಬಹುದು ಅವನಿಗೆ. ಆದರೆ ಬಂದ್ಬಿಟ್ಟ ಅವನು ಬಂದ ಕೃಷ್ಣನನ್ನು ಒಂದು ಮಾತು ಕೇಳ್ತಿದ್ದಾನೆ. ಈಗ ಅವನು ನೀರೊಳಗಿದ್ದಾನೆ,
ಅದಕ್ಕೊಂದು ಮಾತು ಹೇಳ್ತಾನವನು, ಎಂಜಲು ನೀರಿನ ಒಳಗಿದ್ದಾನೆ ಅಂತಂದರೆ ನೀರೊಳಗೆ ಅವನು

ಇದ್ರೆ, ಅವನು ಅಕಸ್ಮಾತ್ ಕುಡಿದ್ರೆ ಮಾಡಿದ್ರೆ ಅದನ್ನು ಉಗುಳಿಬಿಟ್ರೆ, ಅದಕ್ಕೆ ರನ್ನಿನಲ್ಲಿ ಅದು ವಿಶಿಷ್ಟವಾಗಿ ಅದನ್ನು ಹೇಳಿದನು ರನ್ನ. ಅವನು ಒಳಗಡೆ ಹೋಗೋ ಮುಂಚೆ ಕೈಕಾಲ ತೊಳ್ಕೊಂಡು ಬಾಯಿ ಮುಕ್ಕಳಿಸಿ ಒಳಗೆ ಹೋದ ಅಂತ ಹೇಳಿದಾನೆ. ಇಲ್ಲಿ ಅವನು ಒಳಗಡೆ ನೀರಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಈಗ ಮುಂದಿನ ವ್ಯವಹಾರ ಏನು ಅಂದರೆ, ಏನು ಕ್ರಮ? ಆವಾಗ ಅವನು ವ್ಯಾಸ ಭಾರತದಲ್ಲಿ ಧರ್ಮರಾಜ ಈ ರೀತಿ ಅಸಹಾಯಕನಾಗಿ ಪ್ರಶ್ನೆ ಕೇಳೋಲ್ಲ. ಅವನು ಹೇಳ್ತಾನೆ, ಏನು ಮಾಡಬೇಕು ಈಗ ಅಂತಂದರೆ, ಏನು ಮಾಡಬೇಕು ದುರ್ಯೋಧನ ಅಂದರೆ, ಯುದ್ಧಸ್ಯ ಸಮರೇ ಸಾಹ್ಯಂ ಕುರುತೆ ವಜ್ರಭೃತ್ ಸ್ವಯಂ ತಥಾಪಿ ಏನಂ ಹತಂ ಯುದ್ಧೇ ಲೋಕೋ ದ್ರಕ್ಷ್ಯತಿ ಮಾಧವ. ಕೃಷ್ಣ, ಅವನು ಹೇಳಿದಂತೆ ಯುದ್ಧದಲ್ಲಿ ಸಮರೇ ಸಾಹ್ಯಂ ಕುರುತೆ ವಜ್ರಭೃತ್ ಸ್ವಯಂ, ಸ್ವಯಂ ದೇವೇಂದ್ರನೇ ಅವನಿಗೆ ಸಹಾಯ ಮಾಡಿದರೂ ಕೂಡ ತಥಾಪಿ ಏನಂ ಹತಂ ಯುದ್ಧೇ ಹತಂ, ಹಂಗೆ ಮಾಡಿದರೂ ಕೂಡ ದೇವೇಂದ್ರನೇ ಸ್ವತಃ ಸಹಾಯ ಮಾಡಿದ್ರು ಕೂಡ ಈ ಲೋಕ ಜಗತ್ತು ನೋಡುತ್ತೆ. ಏನನ್ನು ನೋಡುತ್ತೆ? ಅವನು ಯುದ್ಧದಲ್ಲಿ ಸತ್ತಿರೋದನ್ನು ನೋಡುತ್ತೆ. ದ್ರಕ್ಷ್ಯತಿ ಮಾಧವ, ಲೋಕೋ ದ್ರಕ್ಷ್ಯತಿ, ಈ ಲೋಕ ನೋಡುತ್ತೆ ಅಂದರೆ ಸಾಯಿಸ್ತೀವಿ ಅವನನ್ನು. ಆದರೆ ಇಲ್ಲಿ ಕೃಷ್ಣನನ್ನೇ ಕೇಳ್ತೀಯಾನೆ, ಕೃಷ್ಣ ನಮಗೀಗ ಮುಂದಿನ ಉಪಾಯ ಏನು, ಏನು ಮಾಡೋಣ ಈಗ? ಅದಕ್ಕೆ ಕೃಷ್ಣ ಹೇಳಿದಂತೆ, ಅಪ್ಪ ಈ ವಿಷಯದಲ್ಲಿ ಹಿಂಜರಿಯೋ ಅಗತ್ಯ ಇಲ್ಲ, ಯಾವಾಗಲೂ ಮುಳ್ಳನ್ನು ಮುಳ್ಳಿನಲ್ಲೇ ತೆಗೆಯಬೇಕು. ಇದರಲ್ಲಿ ಒಂದು ಮೂರ್ನಾಲ್ಕು ಪದ್ಯಗಳನ್ನು ಕುಮಾರ ವ್ಯಾಸ ಅದಕ್ಕೆ ಹಾಕಿದ್ದಾನೆ, ಅದರ ಸಾರಾಂಶವನ್ನು ನಾವು ನೋಡೋಣ. ಅಲ್ಲಿ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕಪ್ಪ, ಮಾಯೆಯನ್ನು ಮಾಯೆಯಿಂದ ಗೆಲ್ಲಬೇಕು. ಬಚ್ಚಿಟ್ಕೊಂಡಿದ್ದಾನೆ ಅಂದರೆ ಅವನು ಹಂಗೆ ಹೊರಗೆ ಕೇಳಿಬೇಕು. ಬಚ್ಚಿಟ್ಕೊಂಡಿದ್ದಾನೆ, ಏನು ಮಾಡೋಣ ಪಾಪ, ಏನು ಪಾಪ ಗಿಪ್ಪ ಏನಿಲ್ಲ, ಯುದ್ಧ ಮುಗಿಸ್ಬೇಕು ಅಷ್ಟೇ. ಅದೇ ರೀತಿ ನಾವು ನಮ್ಮ ಮಾವ ಕಂಸ ನಮ್ಮನ್ನೇ ನಾಶ ಮಾಡೋಕೆ ಹೋದ, ನಾವು ಅವನನ್ನು ಅದೇ ರೀತಿ ಉಪಾಯದಿಂದ ಅವನನ್ನು ಮುಗಿಸಿದ್ವಿ. ಅಷ್ಟೇ ಅಲ್ಲ, ಜೂಜು ಬೇಟೆ ಇದೆಲ್ಲ ರಾಜರಿಗೆ ಇರುವಂತಹ ವಿನೋದಗಳು, ಅಂದರೆ ಅವರ ರಿಕ್ರಿಯೇಷನ್ ಅಂತಾರೆ ಇಂಗ್ಲೀಷಲ್ಲಿ, ರಿಕ್ರಿಯೇಷನ್ ಎಂಟರ್ಟೈನ್ಮೆಂಟ್, ವಿನೋದಗಳು ಅವರಿಗೆ ಎಂಜಾಯ್ ಮಾಡೋದಕ್ಕೆ, ಕಾಲವನ್ನು ಕಳೆಯೋದಕ್ಕೆ, ವಿಶ್ರಾಂತಿ ವಿರಾಮ ಕಾಲವನ್ನು ಕಳೆಯೋದಕ್ಕೆ, ಆ ಥರ ಎಂಟರ್ಟೈನ್ಮೆಂಟ್ ಅವರಿಗೆ. ಆದರೆ ಅದು ನ್ಯಾಯವಾಗಿ ನಡೆಸಬೇಕು, ಆವಾಗ ಅದು ಸರಿಯಾದದ್ದು, ಇಲ್ಲದೆ ಹೋದರೆ ವಿನೋದ ಆಗೋಲ್ಲ ಅದು. ಇದರಲ್ಲಿ ದೂತವನ್ನೇ ಆಯ್ಕೆ ಮಾಡಿಕೊಂಡವರು ನಿಮಗೆ ಮೋಸ ಮಾಡಿದ್ರು, ಮೋಸದಲ್ಲಿ ಗೆದ್ದರು. ಅಷ್ಟೇ ಅಲ್ಲ, ದ್ರೌಪದಿಗೆ ಯಾವ ರೀತಿಯಲ್ಲಿ ಸಭೆಯ ಮಧ್ಯೆ ಕರೆದು ಅಪಮಾನ ಮಾಡಿಬಿಟ್ರು, ಅಂತಹ ಅವಮಾನ ಮಾಡಿದರು. ಇಂತಹ ಅವಮಾನವನ್ನು ಮಾಡಿದಂಥ ದುರ್ಯೋಧನ ಒಳ್ಳೆಯವನಲ್ಲ, ಅವನನ್ನು ಸಂಹರಿಸೋದು ಮುಗಿಸೋದೇ ಸರಿ ಅಂತ ಹೇಳಿದ್ರು. ಕೃಷ್ಣನಿಗೆ ಆ ವಿಷಯದಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ. ಆ ರೀತಿ ಒಬ್ಬ ಹೆಣ್ಣಿಗೆ ಅವಮಾನ ಮಾಡಿದವನು ಬದುಕಬಾರದು ಅನ್ನೋದು ಇಲ್ಲಿಯ ದೃಷ್ಟಿ. ವ್ಯಾಸ ಭಾರತದಲ್ಲಿ ಧರ್ಮರಾಜ ಒಬ್ಬನೇ ಮಾತಾಡೋದು ದುರ್ಯೋಧನ ಹೊರಗಡೆ ಎಳೆಯೋದಕ್ಕೆ. ರನ್ನನಲ್ಲಿ ಪಾಂಡವರು ಐದೂ ಜನ ಮಾತಾಡ್ತಾರೆ, ಕಡೆಯಾಗಿ ಮಾತಾಡೋನು ಭೀಮ. ಕುಮಾರ ವ್ಯಾಸನಲ್ಲಿ ಧರ್ಮರಾಜ ಮತ್ತು ಭೀಮ ಇಬ್ಬರೇ ಮಾತಾಡೋ ಹಾಗೆ ಅವನು ಮಾಡಿಕೊಂಡಿದ್ದಾನೆ. ಧರ್ಮರಾಜ 46 ಪದ್ಯಗಳಲ್ಲಿ ಹೇಳ್ತಾನೆ, ಅಲ್ಲಪ್ಪ ಕೌರವ ಏಳೋ, ಒಳ್ಳೆ ಹಾವು ಥರ ನೀರಲ್ಲಿ ಬಿದ್ದುಕೊಂಡಿದೀಯಲ್ಲೋ ನೀನು, ಹೇಳೋ ನಿನ್ನ ತಮ್ಮಂದ್ರನ್ನ, ನಿನಗೆ ಸಹಾಯ ಮಾಡೋಕೆ ಬಂದ ಎಲ್ಲ ರಾಜರನ್ನ ಯುದ್ಧದಲ್ಲಿ ಮುಳುಗಿಸ್ಬಿಟ್ಟು ಅಂದರೆ ಸಾಯಿಸಿ ಅಂತ, ಯುದ್ಧದಲ್ಲಿ ಅವ್ರನ್ನೆಲ್ಲ ಮುಳುಗಿಸಿ ನೀನು ನೀರಿನಲ್ಲಿ ಮುಳುಗಿದ್ದೀಯಲ್ಲಪ್ಪ, ಏನು ಹೇಳೋಣ ಅದಕ್ಕೆ ಅಂದರೆ ಬಚ್ಚಿಟ್ಕೊಂಡಿದ್ದೀಯಲ್ಲ, ನೀರಿನಲ್ಲೇ ಆಡಳಿತ ನಡೆಸ್ಕೊಂಡಿದ್ದೀಯಲ್ಲಪ್ಪ, ಭಾಳ ಚೆನ್ನಾಗಿದೆ, ಎಂಥ ನೀಚತನವಪ್ಪ ನಿಂದು, ಶುದ್ಧ ಚಂದ್ರವಂಶದಲ್ಲಿ ಹುಟ್ಟಿ ಅದಕ್ಕೆ ಕಳಂಕ ತಂದ್ಬಿಟ್ಟಿಯಲ್ಲಪ್ಪ ಅಂತ. ಅಂದರೆ ಚಂದ್ರನ ಬೆಳಕಿನಂತಹ ವಂಶ ಶುದ್ಧವಾದದ್ದು, ಅದನ್ನು ನೀನು ಹಾಳು ಮಾಡದೆ ಅನ್ನೋ ಅರ್ಥದಲ್ಲಿ, ಅಲ್ಲಪ್ಪ ಎಲ್ಲರೂ ನಮ್ಮನ್ನು ನೋಡಿ ನಗೋ ಹಾಗೆ ಮಾಡಿಬಿಟ್ಟಿಯಲ್ಲಪ್ಪ ನೀನು. ಸರ್ವೇ ತ್ವಾಂ ಜಲ್ಪಂತಿ ಸಂಸದಿ ವ್ಯರ್ಥಂ ತದ್ಭವತೋ ಮನ್ಯೇ ಶೌರ್ಯಂ ಸಲಿಲಶಾಯಿನಃ. ಅಲ್ಲಪ್ಪ ಎಲ್ಲರೂ ಜಗತ್ತಿನಲ್ಲಿ ಸಭೆಯಲ್ಲಿ ಇನ್ನೊಂದು ಕಡೆ ಲೋಕದಲ್ಲಿ ಎಲ್ಲರೂ ತ್ವಾಂ ಜಲ್ಪಂತಿ ನಿನ್ನನ್ನು ಗೇಲಿ ಮಾಡ್ತಾರೆ, ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡ್ಕೋತಾರೆ. ಯಾಕೆ ಅಂತಂದರೆ ಇಂತಹ ದೊಡ್ಡ ವಂಶದಲ್ಲಿ ಹುಟ್ಟಿರೋದು ವ್ಯರ್ಥಂ, ಅವನು ಇಂತಹ ದೊಡ್ಡ ವಂಶದಲ್ಲಿ ಹುಟ್ಟಿರೋದು ಎಲ್ಲ ವ್ಯರ್ಥ, ಅದು ಶೌರ್ಯಂ ವ್ಯರ್ಥಂ, ಅವನ ಪರಾಕ್ರಮ ಎಲ್ಲ ವ್ಯರ್ಥ. ಯಾವಾಗ ಸಲಿಲ ಶಾಯಿನ, ನೀರಿನಲ್ಲಿ ಮಲ್ಕೊಂಡಿದ ಅಲ್ಲ ಹೋಗಿ ಅಲ್ಲಿ ಅವನ ಪರಾಕ್ರಮ ಇನ್ನೊಂದು ಎಲ್ಲ ವ್ಯರ್ಥ. ಅಷ್ಟೇ ಅಲ್ಲಪ್ಪ, ನೀನು ಈ ರೀತಿ ಕೆಟ್ಟ ಹೆಸರು ತೊಗೊಂಡ್ಬಂದ್ರೆ

ನಮಗೂ ಒಂದಿಷ್ಟು ಕೆಟ್ಟ ಹೆಸರು ಬಂದಂಗೆ ಆಯ್ತಲ್ಲ ಅಲ್ಲಿ, ನಮಗೂ ಕೆಟ್ಟ ಹೆಸರು ಬಂದಂಗೆ ಆಯ್ತು ನಿನ್ನಿಂದ. ಯಾಕೆ ಅಂತಂದ್ರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳಕ್ ಹೋದ್ರೆ, ಮಾತಾಡೋಕ್ ಹೋದ್ರೆ ಅವ್ರು ಹೇಳೇ ಹೇಳ್ತಾರೆ, ಗೊತ್ತುಡಿ ಏ ನಿಮ್ದು ಗೊತ್ತಿಲ್ವೇಂದ್ರಿ ಯೋಗ್ಯತೆ, ನಿಮ್ಮ ವಂಶದಲ್ವೇ ಅಲ್ವೇಂದ್ರಿ ಅವನು ದುರ್ಯೋಧನ ಅಂತಿದ್ದವನು, ನೀರೊಳಗೆ ಬಚ್ಚಿಟ್ಕೊಂಡಿದ್ನಲ್ರಿ, ಮತ್ತೆ ಏನ್ ವಂಶ ರೀ ನಿಮ್ದು, ಏನ್ ಮಹಾಪರಾಕ್ರಮ. ಈ ತರ ನಮ್ಮನ್ನ ಕೇವಲ ಮಾಡಿಬಿಡ್ತಾರಪ್ಪ, ನಿನ್ನಿಂದ ನಮಗೂ ಅವಮಾನ ಆಗ್ತಾ ಇದೆ ಅಂತ ಹೇಳ್ದ. ಆಮೇಲೆ ಅಲ್ಲ ಆವತ್ತು ಏನ್ ಹೇಳ್ದ ಕೃಷ್ಣನ ಹತ್ರ, ಸೂಜಿ ಮೊನಿಯಷ್ಟು ನೆಲವನ್ನು ನಾನು ಕೊಡೋದಿಲ್ಲ, ಸೂಜಿ ಹಿಂಗೆ ಕೊಟ್ಟಿದ್ರೆ ಎಷ್ಟು ನೆಲ ಬರುತ್ತೋ ಅಷ್ಟು ಕೊಡೋದಿಲ್ಲ ಅಂತ ಅಂದವನು. ಅಲ್ಲಪ್ಪ ಅಷ್ಟು ಬಿಡೋದೇ ಇಲ್ಲ ನೆಲವನ್ನು ಅಂದವನು. ಈಗ ಪೂರ್ಣ ನೆಲವನ್ನು ಬಿಟ್ಬಿಟ್ಟಿದೀಯಲ್ಲೋ, ನೆಲವನ್ನೇ ಬಿಟ್ಬಿಟ್ಟಿದೀಯ. ನೆಲವನ್ನು ಬಿಟ್ಟು ಅಂದರೆ ರಾಜ್ಯವನ್ನೆಲ್ಲ ಬಿಟ್ಟು. ಇನ್ನೊಂದರ್ಥ ನೆಲದ ಮೇಲೆ ಭೂಮಿ ಮೇಲೆ ಇರುವಂಥ ಧೈರ್ಯವೇ ನಿನಗಿಲ್ಲ, ಬಿಟ್ಟು ನೀರಿನೊಳಗೆ ಬಚ್ಚಿಟ್ಕೊಂಡಿದೀಯ. ಹಾಗೆ ಅಂದರೆ ಅಷ್ಟು ಹೇಡಿಯಾಗಿ ಅಲ್ಲಿ ಹೋಗಿ ಕೂತಿದೀಯ ನೀನು, ಎಂಥದ್ದು ಮಾಡಿದೀಯ. ಅಲ್ಲ ಈ ಬಚ್ಚಿಟ್ಕೊಳ್ಳೋ ವಿದ್ಯೆ ಎಲ್ಲಿಂದ ಕಲಿತೆ ನೀನು, ಗೊತ್ತೇ ಇಲ್ವಲ್ಲ. ಹಾಗೆ ನಮ್ಮಲ್ಲಿ ಯಾರು ಈ ರೀತಿ ನೀರಿನಲ್ಲಿ ಬಚ್ಚಿಟ್ಕೊಳ್ಳೋದು ಇದನ್ನೆಲ್ಲ ನಾವು ಮಾಡಿದವರಲ್ಲ, ನಾವು ಯಾರನ್ನೂ ಕಂಡು ಇಲ್ಲ. ನಿಂದು ಏನು ಸ್ವಂತವಾಗಿ ಕಲ್ತು ಬಿಟ್ಟಿಲ್ಲ, ಎಲ್ಲಿಂದ ಕಲಿತೆ, ಯಾರಿಂದ ಕಲಿತೆ? ಅಲ್ಲ ಹಿಂದೆ ವಿರಾಟನ ನಗರದಲ್ಲಿದ್ದಾಗ ನೀವುಗಳು ಗೋವುಗಳನ್ನು ಅಂದರೆ ಹಸುಗಳನ್ನು ಕದಿಯೋಕೆ ಬಂದಾಗ ಅರ್ಜುನ ಜೊತೆ ಉತ್ತರ ಹೋದ, ಅದು ಗೊತ್ತಿರೋದು ಮಹಾಪರಾಕ್ರಮ ವೀರ ಉತ್ತರ ಹೇಳಿ. ಅವನು ಪಲಾಯನ ವೀರ ಉತ್ತರ, ಬರೀ ವೀರ ಅಲ್ಲ ಪಲಾಯನ ವೀರ, ಓಡಿ ಹೋಗೋದ್ರಲ್ಲಿ ಯುದ್ಧ ಭೂಮಿಯಿಂದ ಅವನು ಮಹಾಪರಾಕ್ರಮಿ. ಅದರಲ್ಲಿ ಅಂತಹ ಪಲಾಯನ ವೀರನಾದಂತಹ ಈ ಉತ್ತರನನ್ನು ಅವತ್ತು ಕಂಡ್ವಿ. ಆಯಿತು ಅವನು ಹೇಳಿ ನಿಜ, ಆದರೆ ನೀನು ಅವನಿಗಿಂತ ಭಂಡನಲ್ಲೋ. ಯಾಕೆ ಅಂತಂದರೆ ಅವನು ಓಡ್ತೀನೇ ಓಡ್ತೀನಿ ಅಂತ ಅಷ್ಟೇ ಅಂದ, ನೀನು ನೋಡಿದ್ರೆ ಓಡ್ತೀನಿ ಅಂದ್ಬಿಟ್ಟು ನೀರೊಳಗೆ ಕೂತ್ಕೊಂಡಿದ್ದೀಯಲ್ಲ ನೀನು, ಬಚ್ಚಿಟ್ಕೊಂಡಿದ್ದೆ, ನೀನು ಅವನಿಗಿಂತ ಭಂಡ. ನೀನು ಅವನನ್ನು ಹೆಂಗಸರು ನಮ್ಮ ರಾಜ ಬಹಳ ದೊಡ್ಡವನು ನಮ್ಮ ಯುವರಾಜ ಅಂದ್ಕೊಂಡ್ರು, ನಿನ್ನನ್ನು ನೋಡಿ ಹೆಂಗಸರು ವಿಷಯ ಗೊತ್ತಾಗಲಿ, ನಿನ್ನ ರಾಣಿವಾಸದವ್ರಿಗೆ ಗೊತ್ತಾಗಲಿ, ಬೇರೆ ಮಹಿಳೆಯರಿಗೆ ಗೊತ್ತಾಗಲಿ ನೀನು ನೀರೊಳಗೆ ಬಚ್ಚಿಟ್ಕೊಂಡೆ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಿ ನಗ್ತಾರೆ ನಿನ್ನನ್ನು ನೋಡಿ. ಚಪ್ಪಾಳೆ ತಟ್ಟಿ ನಗ್ತಾರಪ್ಪ, ಯಾಕೋ ಇಂಥ ಕೆಲಸ ಮಾಡ್ತಿದೀಯಾ. ಆಮೇಲೆ ಆಯಿತು ಬಚ್ಚಿಟ್ಕೊಂಡೆ ನೀರೊಳಗೆ, ನೀರೊಳಗೆ ಬಚ್ಚಿಟ್ಕೊಂಡು ಮಾತ್ರ ಎಷ್ಟು ದಿನ ಬದುಕ್ತೀಯ, ಈಗಲ್ಲ ನಾಳೆ ಮುಗಿಸ್ತೀವಿ ನಾವು, ಬೇಡ ಇಲ್ಲದೆ ಹೋದರೂ ಸಾಯ್ಬೇಕಲ್ಲ. ಮೃತ್ಯುರ್ ಬಿಭೇಷಿಕಿಂಬಾಲ ನ ಸ ಭೀತಂ ನಿಮುಂಚತಿ, ಮರಣ ಸಾವು ಅಂದರೆ ಹೆದರ್ತಿ ಏನಪ್ಪ ಮೂರ್ಖ ಹುಡುಗ, ಏನು ಗೊತ್ತಿಲ್ಲದೆ ಇರೋ ಮುಗ್ಧನೇ, ಅವನು ಹೆದರದವ್ರನ್ನ ಬಿಡೋದಿಲ್ಲ. ಅದ್ಯೋವ ಅಬ್ಧ ಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ, ಇವತ್ತಾದರೂ ಸರಿ ನೂರು ವರ್ಷ ಆದಮೇಲಾದರೂ ಸರಿ ಎಲ್ಲ ಪ್ರಾಣಿಗಳಿಗೂ ಅಂದರೆ ಹುಟ್ಟಿರೋ ಎಲ್ಲದಕ್ಕೂ ಸಾವೇ ಕೊನೆ. ಹಾಗಿರೋದ್ರಿಂದ ನೀನು ಬಚ್ಚಿಟ್ಕೊಂಡು ಮಾತ್ರಕ್ಕೆ ಮರಣವನ್ನೇ ತಪ್ಪಿಸ್ಕೊಂಡು ಬಿಟ್ಟೆ ಅಂತ ಅಂದ್ಕೊಂಡಿದೀಯೇನೋ, ಇಲ್ವಲ್ಲಪ್ಪ ಇದ್ದೇ ಇರುತ್ತೆ ಮರಣ ನಿನಗೆ. ಹಾಗಾಗಿ ಬಾ ಹೊರಕ್ಕೆ ಬಾ, ಆಯುಧವನ್ನು ಹಿಡಿ ಕೈದುವ ಹಿಡಿ ಅಂತಾನೆ, ತಗೋ ಆಯುಧವನ್ನು ಹಿಡ್ಕೋ, ಈ ಕೊಳವನ್ನು ಬಿಟ್ಟು ಹೊರಗೆ ಬಾ, ಹೊರಗೆ ಬಂದರೆ ಅಪಕೀರ್ತಿಯನ್ನು ತೊಳೆ, ಈ ಕೆಟ್ಟ ಹೆಸರು ಏನು ಬಂದಿದೆ ನಿನಗೆ, ಎಲ್ಲರೂ ಈಗ ನಿನ್ನನ್ನು ಆಡ್ಕೋತಾರೆ ಇನ್ನು, ಅದನ್ನು ತೊಳೆ ಹೊರಗೆ ಬಂದ್ಬಿಡು, ಹೊರಗೆ ಬಂದರೆ ಇಲ್ಲ ರೀ ಬಚ್ಚಿಟ್ಕೊಂಡಿದ್ದ ಒಂದು 10 ನಿಮಿಷ ಬಂದ ಆದರೆ ಹೊರಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಸರಲ್ಲಿ ಅವನು ಹೇಳ್ತಾನೆ, ಪುರುಷೋ ಭವ ಗಾಂಧಾರೆ, ಗಾಂಧಾರೆ ಗಾಂಧಾರಿಯ ಮಗನೇ ಪುರುಷೋ ಭವ, ಗಂಡಸು ಥರ ಪುರುಷನ ಥರ ಆಡು, ವೀರನ ಥರ ಧೀರನ ಥರ ಆಡು. ಅವತ್ತಿನ ಕಾಲದ ಪರಿಭಾಷೆ ಹಾಗೆ ಹೇಳೋದು, ಯುದ್ಧಸ್ವ ಸುಸಮಾಹಿತ, ಹೇಗೆ ಬಾ ಯುದ್ಧಸ್ವ ಸುಸಮಾಹಿತ, ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡು ಯುದ್ಧಸ್ವ ಯುದ್ಧ ಮಾಡು. ಉತ್ತಿಷ್ಠೋತ್ತಿಷ್ಠ ಗಾಂಧಾರೆ ಮಾಂ ಯೋಧಯ ದುರ್ಯೋಧನ, ಬಾರೋ ಏಳೋ ನೀರು ಬಿಟ್ಟು ಬಾರೋ ದುರ್ಯೋಧನ, ಯುದ್ಧ ಮಾಡೋ, ಹೆದರ್ಕೊಂಡು ಕೂತ್ಕೊಂಡಿರ್ಬೇಡ. ಹೀಗೆ ನೀನು ಬಚ್ಚಿಟ್ಕೊಂಡಿದ್ದ ಮಾತ್ರಕ್ಕೆ ನಿನಗೆ ಮರಣ ತಪ್ಪಿತು ಅಂತಲ್ಲ, ಜಟಾಲ ಗೇಲಿ ಮಾಡಿ ನಗ್ತಾರೆ ಅಂತ ಇಷ್ಟು ಹೇಳ್ದ. ಇಷ್ಟು ಹೇಳಿದರೆ ಅಲ್ಲಿಂದ ಉತ್ತರವೇ ಇಲ್ಲ, ಈಗ ಭೀಮ ಶುರು ಮಾಡ್ಕೋತಾನೆ.

0: ಕೇಳುಗರ, ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ದುರ್ಯೋಧನನನ್ನು ಸರೋವರದಿಂದ ಎಬ್ಬಿಸುವ ಯತ್ನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
0: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಟ್ರ್ಯಾಕ್ಟರ್ ಟೈರುಗಳೇ ಇಂಧನ ಟ್ಯಾಂಕುಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರ್ ಟೈರ್ಗಳೇ ಇಂಧನ ಟ್ಯಾಂಕ್ಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವೀನ್ಯ ಎಂಬುದು ಕೇವಲ ವಾಡಿಕೆ ಇರದಂತೆ ಅಚ್ಚರಿ ಮೂಡಿಸುವಂತಿರಬೇಕು. ಅಂತಹದೇ ಒಂದು ಬೆರಗುಗೊಳಿಸುವ ಸುದ್ದಿ ಇದು. ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಚಕ್ರಗಳ ಕೆಲಸ ವಾಹನವನ್ನ ಹೊರುವುದು ಮತ್ತು ಮುಂದಕ್ಕೆ ಚಲಿಸುವುದು ಮಾತ್ರ. ಆದರೆ ಜರ್ಮನಿಯ ಹೋರ್ಮನ್ ವೆಹಿಕಲ್ ಇಂಜಿನಿಯರಿಂಗ್ ಸಂಸ್ಥೆಯ ಇಂಜಿನಿಯರ್ಗಳು ಈ ಚಕ್ರಗಳಿಗೆ ವಿಶಿಷ್ಟವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ. ಬೃಹತ್ ಟ್ಯಾಂಕರುಗಳ ಚಕ್ರ ಒಳಭಾಗದಲ್ಲಿ ಇರುವ ಖಾಲಿ ಜಾಗವನ್ನು ಹೈಡ್ರೋಜನ್ ಇಂಧನವನ್ನು ಸಂಗ್ರಹಿಸುವ ಹೈ ಪ್ರೆಷರ್ ವೆಷಲ್ ಆಗಿ ಸಮರ್ಪಕ ಮಾರ್ಪಡಿಸಿದ್ದಾರೆ. ಟೈರ್ಗಳಲ್ಲಿ ಇಂಧನ ಸಂಗ್ರಹ ಯಾಕೆ ಅಂತ ನಿಮಗೆಲ್ಲ ಪ್ರಶ್ನೆ ಬಂದರೆ, ಹೈಡ್ರೋಜನ್ ಚಾಲಿತ ಟ್ರ್ಯಾಕ್ಟರ್ಗಳ ವಿಷಯದಲ್ಲಿ ಪ್ರಮುಖ ಸವಾಲು ಅದರ ತೂಕವಲ್ಲ. ಬದಲಾಗಿ ಇಂಧನ ಸಂಗ್ರಹಣೆಯ ಗಾತ್ರ ಡೀಸೆಲ್ಗೆ ಹೋಲಿಸಿದರೆ ಹೈಡ್ರೋಜನ್ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತದೆ. ಅದರಿಂದ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಬಲ್ಲ ದೊಡ್ಡ ಗಾತ್ರದ ಟ್ಯಾಂಕ್ಗಳ ಅಗತ್ಯ ಇರುತ್ತದೆ. ಪ್ರಸ್ತುತ ಇರುವ ಫೆಂಡ್ ಹೆಲಯೋಸ್ ಪ್ರೋಟೋಟೈಪ್ ಟ್ರ್ಯಾಕ್ಟರ್ಗಳು ಭೂಮಿ ಇಂಧನ ತುಂಬಿಸಿದರೆ ಕೇವಲ 5-8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬಲ್ಲವು. ಆದರೆ ರೈತರಿಗೆ ಡೀಸೆಲ್ ಟ್ಯಾಂಕರ್ಗಳಂತೆ ದಿನವಿಡೀ ಅಂದರೆ ಸುಮಾರು 12 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡುವ ಯಂತ್ರಗಳ ಅವಶ್ಯಕತೆ ಇದೆ. ಈ ಕೊರತೆಯನ್ನು ನೀಗಿಸಲು ಚಕ್ರಗಳಲ್ಲಿ ಇಂಧನ ಸಂಗ್ರಹ ಎಂಬ ಪರಿಕಲ್ಪನೆ ಹುಟ್ಟಿಕೊಂಡಿದೆ. ಅಂದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಹೋರ್ಮನ್ ಕಂಪನಿಯು ಪ್ರತಿನಿಧಿಗಳಾದ ಓಂಕರ್ ವೇಗಿಲ್ ಮತ್ತು ಸ್ಟೀಫನ್ ಫ್ರಾಸರ್ ನೇತೃತ್ವದಲ್ಲಿ ನಡೆಯುತ್ತಿರುವ H2 ವೇಲ್ಸ್ ಯೋಜನೆಗೆ ಯುರೋಪಿಯನ್ ಯೂನಿಯನ್ ಬೆಂಬಲ ನೀಡಿದ್ದಾರೆ. ಕಾರ್ಬನ್ ಫೈಬರ್ ಟ್ಯಾಂಕ್ಗಳು ದೊಡ್ಡ ಅಗ್ರಿಕಲ್ಚರ್ ಟೈರ್ಗಳ ಒಳಭಾಗದಲ್ಲಿ ಕಾರ್ಬನ್ ಫೈಬರ್ ಬಲವರ್ಧಿತ ಟ್ಯಾಂಕ್ಗಳನ್ನು ಅಳವಡಿಸಲಾಗಿದೆ. ಇದರಿಂದ ಟ್ಯಾಂಕರ್ ಕ್ಯಾಬಿನ್ ಅಥವಾ ಮೇಲ್ಛಾವಣಿಯ ಮೇಲೆ ಹೆಚ್ಚುವರಿ ಟ್ಯಾಂಕರ್ಗಳನ್ನು ಇಡುವ ಅವಶ್ಯಕತೆ ಇರುವುದಿಲ್ಲ. ಸವಾಲುಗಳ ಮೆಟ್ಟಿನಿಂದ ಇಂಜಿನಿಯರಿಂಗ್, ತಿರುಗುವ ಚಕ್ರದಿಂದ ಎಂಜಿನ್ಗೆ ಹೈಡ್ರೋಜನ್ ಹರಿವನ್ನು ನಿಯಂತ್ರಿಸುವುದು ಮತ್ತು ಫ್ರೆಷರ್ ಶೀಲ್ಗಳನ್ನು ನಿರ್ವಹಿಸುವ ತಾಂತ್ರಿಕ ಸವಾಲುಗಳನ್ನು ಇಂಜಿನಿಯರ್ಗಳು ಯಶಸ್ವಿಯಾಗಿ ಪರಿಹರಿಸಿದ್ದಾರೆ. ಈ ತಂತ್ರಜ್ಞಾನವು ಕೇವಲ ಇಂಧನ ಸಂಗ್ರಹಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಚಕ್ರದ ಒಳಗೆ ಎಲೆಕ್ಟ್ರಿಕಲ್ ಡ್ರೈವ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಇದು ಒಂದು ಮಾಡೆಲ್ ಯೂನಿಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಅಂದರೆ ಒಂದೇ ಯೂನಿಟ್ ಇಂಧನ ಸಂಗ್ರಹಿಸುವುದರ ಜೊತೆಗೆ ವಾಹನಕ್ಕೆ ಶಕ್ತಿಯನ್ನು ನೀಡುತ್ತದೆ. ಈ ಮೋಟಾರ್ಗಳ ತಯಾರಿಕೆಯಲ್ಲಿ ಯಾವುದೇ ಅಪರೂಪದ ಖನಿಜಗಳನ್ನು ಬಳಸುವುದು ಇದರ ಮತ್ತೊಂದು ವಿಶೇಷ. ಇದರಿಂದ ತಯಾರಿಕಾ ವೆಚ್ಚ ಕಡಿಮೆ ಆಗುವುದಲ್ಲದೆ ಪರಿಸರಕ್ಕೂ ಪೂರಕವಾಗಿದೆ. ಹಾಗಾದರೆ ಇದು ಭಾರತದ ಕೃಷಿ ಮೇಲೆ ಪ್ರಭಾವ ಬೀರುವುದೇ? ಹೌದು, ಭಾರತವು ಪ್ರಸ್ತುತ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಮೂಲಕ ಪರಿಸರ ಸ್ನೇಹಿ ಇಂಧನದತ್ತ ಹೆಜ್ಜೆ ಹಾಕುತ್ತಿದೆ. ಈ ಜರ್ಮನ್ ಇಂಜಿನಿಯರಿಂಗ್ ಅದ್ಭುತವು ಶೀಘ್ರದಲ್ಲಿ ಜಾಗತಿಕವಾಗಿ ಮಾರುಕಟ್ಟೆಗೆ ಬರಲಿದೆ. ಭಾರತೀಯ ರೈತರಿಗೆ ಈ ತಂತ್ರಜ್ಞಾನವು ಲಭ್ಯವಾದರೆ ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗಿ ಕೃಷಿ ವೆಚ್ಚ ಗಣನೀಯವಾಗಿ ತಗ್ಗಲಿದೆ. ಆದರೆ ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನಮ್ಮ ದೇಶದ ರೈತರಿಗೆ ಕೈಗೆಟಕುವ ದರದಲ್ಲಿ ತಲುಪಿಸಲು ಸರ್ಕಾರಗಳು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂಬುದನ್ನ ಕಾದು ನೋಡಬೇಕಿದೆ. ಈ ತಂತ್ರಜ್ಞಾನದಿಂದ ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಆಗುವುದಂತೂ ನಿಜ.

0: ಟ್ರ್ಯಾಕ್ಟರ್ ಟೈರುಗಳೇ ಇಂಧನ ಟ್ಯಾಂಕುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಟ್ರ್ಯಾಕ್ಟರ್ ಟೈರುಗಳೇ ಇಂಧನ ಟ್ಯಾಂಕುಗಳು ಎಂಬ ವಿಷಯದ ಕುರಿತು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು 1882 ಹೊತ್ತಿಗಾದಂತಹ ಘಟನೆ ಅಂತ ದಾಖಲಾಗಿದೆ. ಒಬ್ಬ ಮನುಷ್ಯ ಇಮ್ಯಾನ್ಯುಯಲ್ ನಿಂಗರ್ ಅಂತ ಹೆಸರು, ನೆನಪಿಡಬೇಕಾದಂತ ಹೆಸರು ಇಮ್ಯಾನ್ಯುಯಲ್ ನಿಂಗರ್ ಅಂತ. ಅವನ ಹೆಂಡತಿ ಅಡಿಲೇಡ್ ಅಂತಕ್ಕೆ, ಇಬ್ರು ಜರ್ಮನಿಯಿಂದ ಅಮೆರಿಕಕ್ಕೆ ಬಂದು ವಲಸೆ ಬಂದರು. ಅವನು ಒಳ್ಳೆ ಆರ್ಟಿಸ್ಟ್, ಬ್ಯಾನರ್ ಬರೀತಿದ್ದ, ಕಂಪನಿ ಹೆಸರು ಬರೆಯೋನು, ಬೋರ್ಡ್ ಬರೆಯೋನು, ಅದರಿಂದ ಜೀವನ ಆಗಬೇಕು. ಕೆಲವೊಂದು ಚಿತ್ರನೂ ಬರೆದು ಮಾರಾಟ ಮಾಡ್ತಿದ್ದ, ಯಾರೂ ಅಷ್ಟು ತಗೋತಿರ್ಲಿಲ್ಲ, ಜೀವನ ನಡೆಸೋ ದುರ್ಭರ ಆಗ್ಬಿಡ್ತು. ಅವನಿಗೆ ಒಂದು ಕೆಟ್ಟ ವಿಚಾರ ಬಂತು, ಇಷ್ಟು ಒಳ್ಳೆ ಆರ್ಟಿಸ್ಟ್ ಇದ್ದೀನಿ ನಾನು, ಈ ಖೋಟಿ ನೋಟ್ಗಳನ್ನು ಯಾಕೆ ತಯಾರು ಮಾಡಬಾರ್ದು ಅಂದ್ಕೊಂಡ. ಹೋಗಿ ನೋಟ್ ತಯಾರು ಮಾಡುವಂಥ ಕಾಗದ ಸ್ಪೆಷಲ್ ಇರ್ತದಲ್ಲ, ಆ ಕಾಗದ ತಗೊಂಬಂದ. ಮನೆಯಲ್ಲಿ ಒಂದು ಟೇಬಲ್ ಮಾಡಿಕೊಂಡ, ಟೇಬಲ್ ಕೆಳಗೆ ನಿಜವಾದ ನೋಟ್ ಇಡೋದು, ಅದ್ರ ಕೆಳಗೆ ಲೈಟ್ ಇಟ್ಟ, ಆ ಕಾಜಿನ ಮೇಲೆ ಕಾಣಿಸ್ಬೇಕು, ಅದ್ರ ಮೇಲೆ ಕರೆಕ್ಟಾಗಿ ತಾನೊಂದು ಕಾಗದ ಇಟ್ಕೊಳ್ಳೋದು, ಅದೇ ಸೈಜ್ ಕಟ್ ಮಾಡಿ ಇಟ್ಕೊಳ್ಳೋದು, $1, $10, $20 ನೋಟ್ ಇಡಬೇಕು, ಅದನ್ನು ಕರೆಕ್ಟಾಗಿ ಕಾಪಿ ಮಾಡೋನು. ತುಂಬ ಕಷ್ಟ ಆಗೋದು, ಒಂದು ಗೆರೆ ಬಿಡೋಂಗಿರಲಿಲ್ಲ, ಪ್ರಿಂಟ್ ಮಾಡೋದಲ್ಲ, ಕೈಯಿಂದ ತೆಗಿಬೇಕು ಅದನ್ನು. ಒಂದು 5-6 ದಿವಸ ಸತತವಾಗಿ ದುಡ್ದಾಗ ಒಂದು $20 ನೋಟ್ ಆಗೋದು. ಅದು ಎಷ್ಟು ಚಂದ ಇರ್ತಿತ್ತು ಅಂದರೆ, ಈ ನೋಟ್ ಕೋಟಾ ನೋಟು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಹೋಗಿ ಅಂಗಡಿಯಲ್ಲೆಲ್ಲ ಕೊಡೋದು, ತನ್ನ ಜೀವನ ನಡೆಸ್ತಾ ಇದ್ದ. ಹೀಗೇ ನಡ್ಕೊಂಡು ಹೋಗ್ತಾ ಇತ್ತು. ಒಂದೊಂದ್ಸಲ ವಿಧಿ ಕಾಡತ್ತೆ, ಒಂದು $20 ನೋಟ್ ತೊಗೊಂಡು ಹೋದ, ಪಕ್ಕದಲ್ಲೇ ತರಕಾರಿ ಅಂಗಡಿ ತರೋಕ್ಕೆ ಹೋದ, ತರಕಾರಿ ಕೊಟ್ಲು ಹೆಣ್ಮಗಳು, ಕೊಟ್ಟ ಮೇಲೆ ಗ್ಲೌಸ್ ಹಾಕ್ಕೊಂಡಿದ್ದಾಳಕ್ಕೆ, ಗ್ಲೌಸ್ ಹಾಕೊಂಡು ಕೊಡ್ತಾರೆ, ಹಾಗೆ ಬರಿಗೆಯಲ್ಲಿ ಕೊಡೋಲ್ಲ ತರಕಾರಿಯಲ್ಲಿ. ಅಲ್ಲ ಮಾಡಿ ಕೊಟ್ಲು, ಇವನು $10 ನೋಟ್ ಕೊಟ್ಟ, ದಿವಸ ನೋಡ್ತಿದ್ದಲ್ಲ ಈ ಮನುಷ್ಯನ, ಡಬ್ಬದಲ್ಲಿ ಹಾಕ್ಕೊಂಡು ಬಾಕಿ ಕೊಡಬೇಕಾದ ಚಿಲ್ಲರೆ ಎಲ್ಲ ಕೊಟ್ಲು. ಆಕೆ ಸಾಯಂಕಾಲ ಕೂತ್ಕೊಂಡು ಎಲ್ಲ ನೋಟ್ ಜೋಡಿಸ್ತಿದ್ದಾಳೆ ಎಷ್ಟು ಬಂದಿದೆ ಅಂತ ನೋಡ್ತಾಳೆ, $20 ನೋಟ್ ಏನಿದೆಯೋ ಬಣ್ಣ ಹರಡ್ಕೊಂಡ್ಬಿಟ್ಟಿದೆ. ಯಾಕಂದರೆ ಗ್ಲೌಸ್ಗೆಲ್ಲ ಹಸಿ ಇತ್ತಲ್ಲ ಆಕೆ ಕೈ, ಹಸಿ ಕೈಯಿಂದ ಹಿಡಿದಿರೋದ್ರಿಂದ ಆ ಮಸಿಯೆಲ್ಲ ಹಂಡ್ಕೊಂಡ್ಬಿಟ್ಟಿದೆ. ಆಕೆ ಇದಂತ ನೋಟಿದು ಬಣ್ಣ ಹರ್ಕೋತಾ ಇದೆ ಅಂತ ನೋಡಿ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದು. ಪೊಲೀಸರು ಬಂದರು, ನೋಡಿದರು ಇದು ಖೋಟಾ ನೋಟು ಅಂತ ಗೊತ್ತಾಯ್ತು. ಯಾರು ಕೊಟ್ಟಿದ್ದು? ಆಕೆ ನೆನೆಸ್ಕೊಂಡ್ಲು, $20 ಕೊಟ್ಟಿದ್ದು ಈ ಪಕ್ಕದ ಮನೆ ಹುಡುಗ, ಗಂಡ ಹೆಂಡತಿ ಇರ್ತಾರೆ, ಆತನೇ ಕೊಟ್ಟದ್ದಿದ್ದು ಅಂತ. ಪೊಲೀಸರು ಮನೆಗೆ ಹೋದರು, ರೇಡ್ ಮಾಡಿದರು, ನೋಡ್ತಾರೆ ಎಲ್ಲ ಬೇರೆ ಬೇರೆ ಹಂತದಲ್ಲಿರುವಂಥ ನೋಟುಗಳಿದ್ದಾವೆ. ಕಾಜಿನ ಬುಡಕ್ಕೆ ಇಟ್ಟಿದ್ದಾನೆ, ಒಂದೊಂದೇ ತೆಗಿತಾ ಇದ್ದಾನೆ, ಅರ್ಧ ಆಗಿದೆ, ಕೆಲವು ಮುಕ್ಕಾಲಾಗಿದೆ, ಮುಗಿಯೋಕೆ ಬಂದಿದೆ, ಗೊತ್ತಾಯ್ತು ಮಾಡ್ತಾನೆ ಅಂತ ಹಿಡ್ಕೊಂಡು ಒಪ್ಕೊಂಡ. ನಾನು ಮಾಡಿದ್ದು ಹೌದು ಅಂತ ಜೈಲಿಗೆ ಹಾಕಿದರು. 3 ವರ್ಷ ಜೈಲು. ಜೈಲಲ್ಲಿ ಕೂತು ಏನು ಮಾಡ್ತಾನೆ ಇವನು? ಅವನು ಬೇಡ್ಕೊಂಡ ಜೈಲರಿಗೆ, ನನಗೆ ಬರೋದೇ ಒಂದು ಕೆಲಸ, ಚಿತ್ರ ಬಿಡಿಸೋದು, ಸ್ವಲ್ಪ ನನಗೆ ಕ್ಯಾನ್ವಾಸ್ ತಂದುಕೊಡಿ, ಬಣ್ಣ ತಂದುಕೊಡಿ, ನಾನು ಮಾಡ್ಕೋತೀನಿ ಅಂದ. ಆ ದುಡ್ಡಕ್ಕೆ ಕೊಡ್ತಾರೆ ಅವರು, ಜೈಲಲ್ಲಿ ಯಾವ ಸೇವೆ ಕೆಲಸ ಮಾಡ್ತಿರೋ ಅದು ಬಂದಂಥ ಪ್ರತಿಫಲ ಕಾಯ್ದಿಟ್ಟು ಅವನಿಗೆ ಕೊಡ್ತಾರೆ. ಇವನು ಚಿತ್ರ ಬಿಡಿಸೋಕೆ ಶುರು ಮಾಡಿದ, ಮಾಡಿ ಮಾಡಿ ಕೊಡೋನು ಆ ಜೈಲರ್ ಕಡೆ ಹೋಗ್ತಾಯಿತ್ತು. ಇವನು ಒಳ್ಳೆ ನಡತೆಗೋಸ್ಕರ ಇನ್ನೂ

ಅವಧಿ ಇರೋದಕ್ಕಿಂತ 6 ತಿಂಗಳು ಮೊದಲೇ ಅವನು ಬಿಡಬೇಕು ಅಂತ ತೀರ್ಮಾನ ಆಯಿತು. ಬಿಡಬೇಕು ಅಂದಾಗ ಜೈಲರ್ ಕರೀತಾನೆ, ನೋಡು ನಿಂಗರ್ ನೀನ್ ಮನೆಗೆ ಹೋಗ್ತಾ ಇದ್ದೀಯಪ್ಪ, ಇನ್ನು ಗೌರವದಿಂದ ಬಾಳು, ಕೆಟ್ಟ ಕೆಲಸ ಮಾಡೋಕೆ ಹೋಗಬೇಡ, ನೋಡು ನೀ ದುಡಿದಿದ್ದಕ್ಕೆ ಹಣ ಇಷ್ಟಿದೆ ತಗೋ ಅಂತ ಕೊಟ್ಟ. ಎಷ್ಟಿದೆ ಅಂತ ಕೇಳಿದೆ ಅವನು. ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ, 1882 ನಿನ್ನ ಹತ್ರ ದುಡ್ಡಿರೋದು $75,000 ಇದೆ ಅಂತ. ಅವನು ಎಷ್ಟು ತಪ್ಪು ಬೀಳೋದೊಂದು ಬಾಕಿ, $75,000 ಜನ್ಮದಲ್ಲಿ ನೋಡಿಲ್ಲ ಅವನು, ಅಷ್ಟು ದುಡ್ಡು ಹೆಂಗೆ ಬಂತ ನನ್ನ ಕಡೆ ಅಂತ ಕೇಳಿದ. ನೀನು ಗೊತ್ತಿಲ್ಲ ಯಾ, ನೀವು ಹೊರಗೆ ಹೋದ್ರೆ ಭಾಳ ಸೆಲೆಬ್ರಿಟಿ ಆಗಿಬಿಟ್ಟಿದ್ಯಾ, ಭಾರಿ ಫೇಮಸ್ ನೀನೀಗ, ಜನ ನಿನ್ನ ಪೇಂಟಿಂಗ್ ಎಷ್ಟು ಮೆಚ್ಕೋತಿದ್ದಾರೆ ಅಂದರೆ ನೀನು ಒಂದೊಂದು ಪೇಂಟಿಂಗು $5,000-$10,000 ಹೋಗ್ತದೆ ಅಂತ. ನೆಲದ ಮೇಲೆ ಕುಸಿದು ಬಿದ್ದು ಅಳೋಕೆ ಶುರು ಮಾಡಿದೆ ನಿಂಗರ್. ಯಾಕತ್ತ ಗೊತ್ತಾ, ನನ್ನ ಕರ್ಮವೇ, ನಾನು 5 ದಿವಸ ದುಡಿದು ಒಂದು $20 ನೋಟ್ ಮಾಡೋಕ್ಕೆ ಹೋಗ್ತಿದ್ನಲ್ಲ, ಅದೇ ಪರಿಶ್ರಮ ಒಂದು ಚಿತ್ರ ಮಾಡೋಕ್ಕೆ ಹೋಗಿದ್ರೆ $10,000 ಬರ್ತಿತ್ತಲ್ಲ. ಅವನು ಹೊರಗಡೆ ಬಂದಮೇಲೆ ಪೇಂಟಿಂಗ್ ಮಾಡ್ದ, ಫೇಮಸ್ ಆದ, ಒಂದ್ಸಲ ದೊಡ್ಡ ಕಾರ್ಯಕ್ರಮದಲ್ಲಿ ಅವನು ಕೇಳಿದ್ರಂತೆ, ನಿನ್ನ ಮನಸ್ಸಿಗೆ ಅನಿಸಿದ್ದೇನು ಅಂತ. ಆತ ಹೇಳ್ದ, ನನ್ನ ಜೀವನದ ಕಳ್ಳ ನಾನೇ, ಇದನ್ನೆಲ್ಲೋ ನೆನಪಿಡಬೇಕಾದದ್ದು. ನನ್ನಲ್ಲಿ ಇನ್ನೇನೋ ದೊಡ್ಡ ಸಾಧನೆ ಮಾಡೋ ಶಕ್ತಿ ಇದ್ದಾಗ ಸಣ್ಣದಕ್ಕೋಸ್ಕರ ಮನಸ್ಸು ತೆತ್ತುಕೊಂಡು ಸೋತ್ಬಿಟ್ಟನಲ್ಲ ನಾನು, $5, $10, $20 ಮಾಡೋಕ್ಕೆ ಹೋಗಿ ಅದೇ ಸಮಯದಲ್ಲಿ $10,000 ಗಳಿಸ್ಬೋದಾಗಿದ್ದು, ಪ್ರಾಮಾಣಿಕವಾಗಿ ಗಳಿಸ್ಬೋದಂತ ಅವಕಾಶ ತಪ್ಪಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಸ್ನೇಹಿತರೆ, ನನ್ನ ಜೀವನ ನೋಡಿ ಕಲೀರಿ ನೀವು, ಯಾವುದೋ ಒಂದು ಸಣ್ಣ ಆಸೆಗೆ ದೊಡ್ಡ ಗುರಿಯನ್ನು ಕಳ್ಕೋಬೇಡಿ ಅಂತ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಇದು. ಮಾಡಿಬಿಡು, ಶಾರ್ಟ್ಕಟ್ ಮಾಡಿಬಿಡು. ಶಾರ್ಟ್ಕಟ್ಸ್ ನೆವರ್ ಗ್ಯಾರಂಟಿ ಸಕ್ಸಸ್. ಅಡ್ಡ ಹಾದಿಗಳು ಎಂದೂ ಯಶಸ್ಸನ್ನು ಕೊಡೋಕೆ ಸಾಧ್ಯ ಇಲ್ಲ. ಇದನ್ನು ನಿಂಗರನ್ನ ಉದಾಹರಣೆ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬಳಿಗೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವುದೇ ಅನಿಮಿಯಾ.
1: ಅನಿಯಮಿತ ಋತುಚಕ್ರ ಮತ್ತು ಅಧಿಕ ಮಾಸಿಕ ಸ್ರಾವವಿರುವ ಮಹಿಳೆಯರಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ಹಾಲುಣಿಸುವ ತಾಯಂದರಿಗೆ ಹಾಗೂ ವೃದ್ಧರಿಗೆ ಅನಿಮಿಯಾ ಕಂಡುಬರುತ್ತದೆ.
0: ಎಲ್ಲರೂ ಸಹ ತಪ್ಪದೆ ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ರಕ್ತಹೀನತೆ ಬರದಂತೆ ತಡೆಗಟ್ಟಬಹುದು.
2: ಪೌಷ್ಟಿಕ ಆಹಾರ ಸೇವಿಸೋಣ, ಅನಿಮಿಯಾದಿಂದ ದೂರವಿರೋಣ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನವ ನಿಲಯದಿಂದ ಹಾಡು ಹಸೆ ಸರಕೂರಿನ SVYM ಸಿಬ್ಬಂದಿ ವರ್ಗದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಸಿಬ್ಬಂದಿ ವರ್ಗದವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಜನಧ್ವನಿ ಬಾನುಲಿ ಕೇಂದ್ರದ ವ್ಯವಸ್ಥಾಪಕರಾದ ಶ್ರೀಯುತ ನಿಂಗರಾಜುರವರು ಹಾಗೂ ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಶಿಲ್ಪಾ, ಸಮಿದ, ಕಲಾವತಿ, ಮಹೇಂದ್ರ, ಜಯಶೀಲಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.

0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ ಪೌರ ಕಾರ್ಮಿಕ ವೃತ್ತಿಯ ಅನಾವರಣ ಕುರಿತು ಕಳೆದ 10 ವರ್ಷಗಳಿಂದ ಪೌರ ಕಾರ್ಮಿಕ ವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಧರ್ಮರಾಜು ಎಸ್ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ವೃತ್ತಿ ಸಂತೃಪ್ತಿ
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಬೆಳಗ್ಗೆ ಎದ್ದು ಕಣ್ಣು ಬಿಡುವಷ್ಟರಲ್ಲಿ ನಮ್ಮ ಸುತ್ತಮುತ್ತಲಿನ ರಸ್ತೆಗಳು ಗಲ್ಲಿಗಳು ಸ್ವಚ್ಛವಾಗಿ ಮುಗಿದಿರುತ್ತವೆ. ನಾವು ದಿನವನ್ನು ನೆಮ್ಮದಿಯಿಂದ ಆರಂಭಿಸಲು ಕಾರಣವಾಗುವ ನಮ್ಮ ನಗರದ ನಿಜವಾದ ಹೀರೋಗಳು ಎಂದರೆ ಅದು ನಮ್ಮ ಪೌರ ಕಾರ್ಮಿಕರು. ಇವತ್ತು ನಮ್ಮ ಜೊತೆ ಇದ್ದಾರೆ ಕಳೆದ ಸುಮಾರು 10 ವರ್ಷಗಳಿಂದ ಈ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಧರ್ಮರಾಜು ಎಸ್ಎಸ್ ರವರು. ಬನ್ನಿ ಅವರ ವೃತ್ತಿ ಜೀವನದ ಅನುಭವಗಳನ್ನು ಅವರ ಬಾಯಿಯಿಂದಲೇ ಕೇಳೋಣ. ಇವತ್ತು ಅವರ ವೃತ್ತಿ ಪಯಣದ 7 ಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
5: ಸ್ವಾಗತ ಸರ್.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ಸರ್, ನನ್ನ ಹೆಸರು ಧರ್ಮರಾಜು. ನಾನು ಸರ್ವೂರು ಪಟ್ಟಣ ಪಂಚಾಯತಿಯಲ್ಲಿ 10 ವರ್ಷಗಳಿಂದನು ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಊರಿನ ಕಾಲೋನಿಗಳು ನಗರಗಳನ್ನು ಸ್ವಚ್ಛ ಮಾಡ್ತಾ ನನ್ನ ದಿನ ಕಾರ್ಯಗಳನ್ನು ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಸರ್.
4: ನಿಮ್ಮ ದಿನಚರಿ ಎಷ್ಟು ಗಂಟೆಗೆ ಆರಂಭವಾಗ್ತದೆ ಅಂದ್ರೆ ಇಡೀ ನಗರ ಮಲಗಿರುವಾಗ ನೀವು ಕೆಲಸಕ್ಕೆ ಬರಬೇಕಾಗತ್ತಲ್ಲ, ಆ ಒಂದು ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
5: ಸರ್, ಬೆಳಿಗ್ಗೆ 5:30 ಎದ್ದು ಹೋಯ್ತೀವಿ ಸರ್. ನಾವು ಬೆಳಿಗ್ಗೆ ಎದ್ದು ನಮಗೆ ಇಂತಿಂಥ ಕೆಲಸ ಅಂತ ಕಾರ್ಯನಿರ್ವಹಿಸಿರ್ತಾರೆ ಸರ್. ನಮಗೆ ಅವಾಗ ಕಾಲುವೆಗಳು ಮತ್ತು ರಸ್ತೆಗಳು ಮಾರ್ಕೆಟು ಇವನ್ನೆಲ್ಲ ಸೇವಾ ಮನೋಭಾವದಿಂದ ನಾವು ಸಂತೃಪ್ತಿಯಾಗಿ ಕೆಲಸ ಮಾಡ್ತೀವಿ ಸರ್. ನಾವು ಊರಿನ ಕೇರಿಗಳು ಇರ್ಬೋದು, ಚರಂಡಿಗಳಿರ್ಬೋದು, ಎಲ್ಲನೂ ಸಂತೃಪ್ತಿಯಾಗಿ ನಾವು ಕೆಲಸ ಮಾಡ್ತೀವಿ ಸರ್. ಅದೇ ಸರ್, ನಾವು ಬೆಳಗಿನ ಜಾವ 5:30 ಎದ್ದೋಯ್ತೀವಿ ಸರ್. ಎದ್ದೋಗಿ ನಾವು ಮಾಮೂಲಿ ಮತ್ತೆ 9:00 ನಮಗೆ ಲಂಚ್ ಬ್ರೇಕ್ ಕೊಡ್ತಾರೆ ಸರ್. ಊಟ ನಾಷ್ಟ ಮಾಡಿಕೊಂಡು ಮತ್ತೆ 10:00 ಅಟೆಂಡೆನ್ಸ್ ಕೊಟ್ಟು ಮತ್ತೆ 2 ಗಂಟೆ ನಾವು ಕಾರ್ಯನಿರ್ವಹಿಸ್ತೀವಿ ಸರ್.
4: ಸರ್, ಈ ವೃತ್ತಿಯಲ್ಲಿ ನೀವು ಪ್ರತಿದಿನ ಎದುರಿಸುವಂತಹ ಅತಿ ದೊಡ್ಡ ಸವಾಲುಗಳು ಯಾವುವು? ವಿಶೇಷವಾಗಿ ಸಾರ್ವಜನಿಕರು ಒಣಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸದೆ ಕೊಟ್ಟಾಗ ನಿಮಗೆ ಎಷ್ಟು ತೊಂದರೆ ಆಗುತ್ತೆ ಅದರಿಂದ, ಅದ್ರ ಬಗ್ಗೆ ಹೇಳೋದಾದ್ರೆ?
5: ಸರ್, ನಮಗೆ ಕೆಲಸದಲ್ಲಿ ದೈಹಿಕವಾಗಿ ಶ್ರಮ ಇರುತ್ತೆ ಸರ್. ಆದರೆ ನಾವು ಹಸಿ ಕಸ ಒಣಕಸ ಬೇರ್ಪಡಿಸ್ಕೊಟ್ರೆ ನಮಗೆ ತುಂಬ ಸಹಕಾರಿಯಾಗಿರುತ್ತೆ ಸರ್. ಆದರೆ ಎಲ್ಲೆಂದರಲ್ಲಿ ಕಸನ ತಗೊಂಡೋಗಿ ಸೂರ್ಯೋದಯ ಆಗಿರಲಿ ಮತ್ತು ಮತ್ತೊಂದು ಏನೋ ಒಂದು ಮಾಡ್ತಾ ಇರ್ತಾರೆ ಸರ್. ಅವು ನಮಗೆ ತುಂಬ ದೈಹಿಕವಾಗಿ ಕೆಲಸ ಜಾಸ್ತಿ ಇರುತ್ತೆ ಸರ್. ಅದೇ ಸರ್, ಈಗ ನಮಗೆ ತುಂಬ ಶ್ರಮ ಜಾಸ್ತಿ ಇರುತ್ತೆ ಸರ್. ನಮಗೆ ಮೂಲದಲ್ಲೇ ಹಸಿ ಕಸ ಮತ್ತು ಒಣಕಸನ ಬೇರ್ಪಡಿಸಿ ಕೊಟ್ಬಿಟ್ರೆ ಸರ್ ನಮ್ಗೆ ತುಂಬ ಸಹಾಯ ಆಗುತ್ತೆ, ಹಾಗೂ ಹೆಚ್ಚು ಶ್ರಮ ಇರಲ್ಲ ಸರ್ ಕೆಲಸದಲ್ಲಿ. ನಮಗೆ ತುಂಬ ಈಸಿ ಆಗುತ್ತೆ ಸರ್. ಬೆಳಿಗ್ಗೆ ಹೇಳ್ತೀವಿ ಸರ್, ಹಬ್ಬ ಇರ್ಬೋದು, ರಜಾ ದಿನಗಳಿರ್ಬೋದು, ಮತ್ತು ಬೆಳಿಗ್ಗೆ ಬಿಸಿಲೇ ಇರ್ಬೋದು, ಮಳೆನೇ ಇರ್ಬೋದು, ಚಳಿನೇ ಇರ್ಬೋದು ಸರ್, ಹಂಗಿದ್ರು ನಾವು ನಮ್ದು ಕರ್ತವ್ಯ ನಿಷ್ಠೆ ಇದು ಅಂದ್ಬಿಟ್ಟು ನಾವು ಥರ ಕೆಲಸ ಮಾಡ್ತಾ ಹೋಗ್ತಾ ಇರ್ತೀವಿ ಸರ್.
4: ಸರ್, ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಇಲಾಖೆಯಿಂದ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಮತ್ತು ಬೂಟ್ಗಳನ್ನ

0: ಆಗಿರ್ಬೋದು ನೀಡಿರ್ತಾರೆ. ಆದರೆ ಕೆಲಸದ ಆತುರದಲ್ಲಿ ಅಥವಾ ಕಷ್ಟವಾಗ್ತದೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಹಲವಾರು ಜನಗಳು ಇದನ್ನು ಬಳಸೋದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳೋದಾದರೆ
1: ಸರ್, ಆ ಥರ ಅನ್ನೋಕ್ಕಿಂತ ನಾವು ಇವಾಗ ಗ್ಲೌಸು ಮತ್ತು ಗ್ಲೂಟ್ಗಳೆಲ್ಲ ಬಳಸೋದು ನಮ್ಮ ಆರೋಗ್ಯಕ್ಕೋಸ್ಕರ ಮತ್ತೆ ನಾವು ಬಳಸ್ತೀವಿ. ಅದರಿಂದ ಅದು ಹಿಂಸೆಕ್ಕಿನಂತ ಪ್ರೀತಿಯಿಂದ ನಾವು ಅದನ್ನ ಕೊಟ್ಟಿರೋದನ್ನ ನಾವು ಉಪಯೋಗಿಸ್ಕೊಂಡ್ರೆ ಸರ್ ನಾವು ಇನ್ನೂ ಹೆಚ್ಚು ಅಂತ ಆರೋಗ್ಯವಂತವಾಗಿರ್ಬೋದು ಸರ್. ಯಾಕಂದರೆ ಕಸದಲ್ಲಿ ನಾವು ಕಸವಾಗಿಯೇ ಇರಬಾರ್ದು ಸರ್. ಯಾಕಂದರೆ ಗ್ಲೌಸ್ ಹಾಕ್ಕೋಬೇಕು, ಮಾಸ್ಕ್ ಹಾಕ್ಕೋಬೇಕು ಸರ್. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಮನೇಲಿರ್ತಾರೆ. ಮತ್ತು ನಾವು ಇನ್ನೂ ನಗರ ಸ್ವಚ್ಛವನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕಂದ್ರೆ ಆ ಥರ ಪರಿಕರಗಳನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಸರ್ ನಾವು.
0: ಹೌದು,
1: ರೋಗ ರುಜಿನಗಳು ಬರ್ಬೋದು ಸರ್, ಅದನ್ನ ನೀಟಾಗಿ ಗ್ಲೌಸೇ ಆಗಿರ್ಬೋದು ಮಾಸ್ಕೇ ಆಗಿರ್ಬೋದು. ಈಗ ಚೂಪಾದ ಪದಾರ್ಥಗಳಿರ್ತವೆ, ಸಿರಂಜಿಗಳಿರ್ತವೆ, ಹಸಿ ಕಸ ಒಣಕಸ ಇರ್ತವೆ, ಅವನ್ನೆಲ್ಲ ನಾವು ಮುಟ್ಟಿದಾಗ ಅದರಲ್ಲಿ ನಮಗೆ ಕೈಯಲ್ಲಿ ಬ್ಯಾಕ್ಟೀರಿಯಾಗಳಿರ್ಬೋದು, ರೋಗಜನಕಗಳು ಬಂದಿರುತ್ತೆ ಸರ್. ಅದರಿಂದ ಅದನ್ನ ಸಮರ್ಪಕವಾಗಿ ನಾವು ಅದನ್ನ ಬಳಸಿದ್ರೆ ನಾವು ಆರೋಗ್ಯವಾಗಿರ್ಬೋದು, ನಮ್ಮ ಜೊತೆಯಲ್ಲಿರೋ ಮನೆ ಕುಟುಂಬದವರು ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು ಸರ್.
0: ಹೌದು, ಅಂದರೆ ಇಲಾಖೆಗಳಿಂದ ಏನು ಸೌಲಭ್ಯಗಳು ಕೊಡ್ತಾರೆ, ಅದು ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಅಥವಾ ಬೂಟ್ಗಳಾಗಿರ್ಬೋದು, ಈ ಒಂದು ಸೌಲಭ್ಯಗಳನ್ನು ಕೊಡದೆ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ಒಂದು ಆರೋಗ್ಯದಲ್ಲಾಗಿರ್ಬೋದು ಅಥವಾ ಇತರೆ ವಿಧಾನಗಳಲ್ಲಾಗಿರ್ಬಾರ್ದು ಸಮಸ್ಯೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ
1: ಸರ್
0: ಪ್ರತಿಯೊಬ್ಬರು ಸಹ ಇದನ್ನು ಬಳಸಬೇಕು ಅನ್ನೋದು ನಿಮ್ಮ ಒಂದು ಆಶಯನೂ ಕೂಡ ಆಗಿದೆ
1: ಸರ್.
0: ಸರ್, ನೀವು ರಸ್ತೆ ಕಸ ಗುಡಿಸುವಾಗ ಅಥವಾ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಿಸುವಾಗ ಸಾರ್ವಜನಿಕರು ನಿಮ್ಮನ್ನು ನಡೆಸಿಕೊಳ್ಳುವ ರೀತಿ ಹೇಗಿದೆ, ಅದರಿಂದ ನೀವೇನಾದರೂ ಬದಲಾವಣೆಗಳಾಗಬೇಕು ಅಂತ ಏನಾದರೂ ಬಯಸ್ತೀರಾ ಅದ್ರ ಬಗ್ಗೆ ಹೇಳೋದಾದರೆ?
1: ಸರ್, ಈಗ ನಾವು ಸಾರ್ವಜನಿಕಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಅದೇ ಸರ್ ಜನಗಳು ಇವಾಗ ಏನೋ ಅಂದ್ರು ಕಸ ಗುಡಿಸೋರು ಹಂಗೆ ಇದು ಏನೋ ಒಂದು ಥರ ತಾರತಮ್ಯ ಇರುತ್ತೆ ಸರ್ ಅವ್ರ ತಪ್ಪು. ಅದಕ್ಕೋಸ್ಕರ ನಾವು ಅವರು ತಾರತಮ್ಯ ಮಾಡ್ತಾರೆ ಅಂದ್ಬಿಟ್ಟು ನಾವು ನಗರವನ್ನು ಇನ್ನಷ್ಟು ಸ್ವಚ್ಛತವಾಗಿ ಇಟ್ಕೊಟ್ಟಿವಿ ಹೊರತು ಅವ್ರು ಮಾಡಿದ್ರು ಅಂದ್ಬಿಟ್ಟು ನಾವು ಅದನ್ನ ಕೀಳಕ್ಕೆ ಮಾಡ್ಕೊಳ್ಳಲ್ಲ ಸರ್. ಅದನ್ನ ನಾವು ನಮ್ಮ ಕರ್ತವ್ಯ ಅದು ನಮ್ಮ ಇಷ್ಟೇ. ಅವರು ನಮ್ಮನ್ನು ಮರ್ಯಾದೆ ಕೊಟ್ಟರುವೆ, ಗೌರವ ಕೊಡದೇ ಇದ್ರೂ ನಾವು ನಮ್ಮ ಕರ್ತವ್ಯ ಕೆಲಸವನ್ನು ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ ಸರ್. ಅದೇ ಸರ್ ಕಸನ ಹಸಿ ಕಸ ಮತ್ತು ಒಣ ಕಸವಾಗಿ ಬಿಂಗಡಿಸಿ ಕೊಡಬೇಕು ಸರ್. ಮತ್ತು ನಮ್ಮನ್ನು ಸ್ವಲ್ಪ ನಾವು ಕೆಲಸ ಮಾಡ್ತೀವಿ ಹೊರತು ಗಲೀಜು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ನಮ್ಮನ್ನು ಆ ಥರ ಕೀಳಾಗಿ ಮಾಡಿದೆ ನಮಗೂ ಸಮಾಜದಲ್ಲಿ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಹೊರತು ನಾವು ಅದನ್ನ ಬೇರೆ ರೀತಿಯಾಗಿ ಇದು ಮಾಡಬಾರ್ದು ಸರ್. ನಾವು ಒಂದು ವೃತ್ತಿ ಮಾಡ್ತಾಯಿದ್ದೀವಿ ಅಂತ ನಮಗೂ ಸಮಾನವಾಗಿ ಎಲ್ಲರೂ ಎಲ್ಲರದು ಕೀಲಂತ ಕೆಲಸ ಅಂದ್ಬಿಟ್ಟು ಅನ್ಕೋಬಾರ್ದು ಸರ್. ಯಾವ ಕೆಲಸನೂ ಚಿಕ್ಕದಲ್ಲ, ಅದು ಒಂದು ಸಮಾಜದಲ್ಲಿ ಒಂದು ಗೌರವ ಕೊಡಬೇಕು ಸರ್ ಅವ್ರಿಗೆ. ಅವ್ರಿಗೆ ತುಂಬ ಗೌರವ ಕೊಟ್ಟು ಅವ್ರು ಈ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಒಂದು ಗೌರವ ಕೊಟ್ಟರೆ ನಮ್ಗೆ ಇನ್ನೂ ಸಂತೋಷವಾಗಿರುತ್ತೆ ಸರ್. ಅದೇ ಸರ್ ಈಗ ಎಲ್ಲರೂ ಈಗ ನಾವು ಸಮಾಜದಲ್ಲಿ ಇದು ಮಾಡಿದಾಗ ಸರ್ ನಮ್ಮನ್ನ ಈಗ ಅಣ್ಣ ತಮ್ಮ ಮತ್ತೆ ಏನೋ ಒಂದು ಹೆಸರಿಟ್ಟು ಕೂಗಿದ್ರೆ ಸರ್ ನಮಗೂ ಇರುತ್ತೆ. ಅದು ಬಿಟ್ಬಿಟ್ಟು ನಾವು ಮಾಡ್ತಾ ಇರೋ ವೃತ್ತಿನ ಬಳಸ್ಕೊಂಡು ಅವರು ಹೆಸರು ಬಿಟ್ಟು ಕೂಗಿದ್ರೆ ಸರ್ ನಮಗೂ ಸ್ವಲ್ಪ ಮನಸ್ಸು ಅಸಮಾಧಾನ ಆಗುತ್ತೆ. ಆ ಥರ ಮಾತಾಡದೆ ನಮ್ಮನ್ನು ಪ್ರೀತಿಯಿಂದ ಗೌರವದಿಂದ ನೋಡಿದ್ರೆ ನಮಗೂ ಒಂದು ನಾವು ಇನ್ನೂ ಮತ್ತಷ್ಟು ನಗರವನ್ನು ಸ್ವಚ್ಛವಾಗಿಟ್ಟು ಅವರ ಆರೋಗ್ಯವನ್ನು ಕಾಪಾಡೋಕ್ಕೆ ನಮಗೂ ಒಂದು ಒಳ್ಳೆ ಮನೋಭಾವ ಉಟ್ಕೊಳ್ಳುತ್ತೆ ಸರ್. ಯಾಕಂದರೆ ನಾವು ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅವರ ಆರೋಗ್ಯಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಹೊರತು ಸರ್ ನಾವು ಬೇರೇನೂ ಇಲ್ಲ. ಸಂಬಳ ಕೊಡ್ತಾರೆ ಬಿಡಿ ಇದು ಮಾಡಬೇಕಂತ, ಸಂಬಳ ಬೇಕಂದರೆ ದುಡ್ಡು ಬೇಕಂದರೆ ಬೇರೆ ಕೆಲಸನೇ ಮಾಡ್ಬೋದು ಸರ್. ಒಂದು ಕೂಲಿ ಮಾಡ್ಬೋದು, ಒಂದು ಏನೋ ಒಂದು ಬೇರೆ ಕೆಲಸ ಮಾಡ್ಬೋದು ಸರ್. ಅದು ಬಂದು ಈ ರೀತಿನೇ ಮಾಡ್ತೀವಂದರೆ ಇದರಲ್ಲಿ ಒಂದು ನಮಗೆ ಒಂದು ಸಮಾಜನ ನಾವು ರೋಗ ರುಜಿನಗಳಿಂದ ಕಾಪಾಡ್ತಾವೆ ಅನ್ನೋ ಮನಸ್ಸು ನಮ್ಮಲ್ಲಿರುತ್ತೆ. ಅದೇ ಥರ ನಮ್ಮನ್ನ ಇವರು ಕಾಪಾಡ್ತಾರ ಅನ್ನೋ ಮನಸ್ಸು ಅವ್ರ ತಪ್ಪ ಇರಬೇಕು ಸರ್. ನಮ್ಮನ್ನ ಚೆನ್ನಾಗಿ ಗೌರವವಾಗಿ ನೋಡ್ಕೋಬೇಕು ಸರ್.
0: ಹೌದು, ಯಾಕೆಂದ್ರೆ ಹಲವಾರು ವೃತ್ತಿಗಳು ಈ ದಿನಮಾನಗಳಲ್ಲಿ ನಾವು ಕಾಣ್ಬೋದು. ಅದರಲ್ಲೂ ನೀವು ಇದನ್ನೇ ಒಂದು ಸ್ವಂತ ವೃತ್ತಿಯಾಗಿ ಮಾಡಿಕೊಂಡು ನಗರದ ಸ್ವಚ್ಛತೆ ಮಾಡೋದನ್ನೇ ಒಂದು ಮೂಲ ಉದ್ದೇಶವಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಸಹ ತಮ್ಮನ್ನ ಮಾತಾಡಿಸ್ಬೇಕಾದ್ರೆ ಒಂದಷ್ಟು ಗೌರವ ಇರುವಂತಹ ಮಾತುಗಳನ್ನ ಬಳಸಿ ತಮ್ಮನ್ನ ಮಾತಾಡಿಸಿದ್ರೆ ತಮಗೂ ಕೂಡ ಸಂತೋಷ ಆಗುತ್ತೆ. ಅದರಿಂದ ನೀವು ನಗರವನ್ನ ಸ್ವಚ್ಛವಾಗಿಡೋದ್ರಲ್ಲಿ ಇನ್ನೂ ತಮಗೆ ಪ್ರೇರೇಪಣೆ ಸಿಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಸರ್, ನಿಮ್ಮ ಒಂದು ಈ ವೃತ್ತಿಯ ಬಗ್ಗೆ ನಿಮಗಿರುವ ಹೆಮ್ಮೆ ಏನು? ಯಾಕೆಂದ್ರೆ ನೀವು ಮಾಡುವ ಕೆಲಸ ಕೇವಲ ಕಸ ಗುಡಿಸೋದಲ್ಲ, ನಮ್ಮನ್ನ ರೋಗ ರುಜಿನಗಳಿಂದ ಕಾಪಾಡೋದಾಗಿರ್ಬೋದು. ನಿಮ್ಮ ಮಕ್ಕಳಿಗೆ ನಿಮ್ಮ ಕೆಲಸದ ಬಗ್ಗೆ ಏನಂತ ಹೇಳ್ತೀರಾ? ಜೊತೆಗೆ ನಿಮ್ಮ ವೃತ್ತಿಯ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಪ್ರಸ್ತುತವಾಗಿ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ಸರ್, ನಮ್ಮ ಕುಟುಂಬದಲ್ಲಿ ನಮ್ಮ ಕೆಲಸನ ಹೆಮ್ಮೆ ಅಂತಾನೆ ತಿಳ್ಕೊತಾರೆ ಸರ್. ಅವರು ಹೆಮ್ಮೆ ಅಂತಾನೆ ತಿಳ್ಕೊತಾರೆ ನಾವು ಈ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಅವರು ಕೀಳಕ್ಕೆ ಕಾಣಲ್ಲ ಸರ್. ಹೊರಗಡೆ ಅವ್ರು ಕಾಣಿದ್ರು, ನಮ್ಮನವ್ರು ಕಾಣಲ್ಲ, ನಮ್ಮ

0: ಅವರು ಇವರು ಹೊರಗಡೆ ಇರೋರನ್ನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಂತವ್ರೆ, ಮತ್ತೆ ನಗರವನ್ನು ಸ್ವಚ್ಛ ಮಾಡ್ಕೊಂಡು ಜನಗಳನ್ನ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಕಾಪಾಡ್ಕೊಂಡು ಹೋಯ್ತಾರೆ ಅಂತೀರಿ ಸರ್? ಮುಂದಿನ ದಿನಗಳಲ್ಲಿ ನಾನ್ ಮಾಡೋ ಕೆಲಸನೇ ಅವ್ರು ಮಾಡ್ಬಾರ್ದು ಸರ್. ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ನಾವು ಉನ್ನತ ಶಿಕ್ಷಣ ಕೊಟ್ಟು ಅವ್ರೇ ಉನ್ನತ ಶಿಕ್ಷಣದಲ್ಲಿ ಓದಿ ಯಾವ್ದಾದ್ರು ಒಂದು ಉದ್ಯೋಗ ಪಡ್ಕೋಬೇಕು ಸರ್. ನಮ್ಮ ಕೆಲಸನೇ ಮಾಡೋಕ್ಕೆ ಅವರು ಬರಬಾರ್ದು ಸರ್. ನಮಗೆ ಇದು ಈ ಕೆಲಸನೇ ಮಾಡ್ತೀವಿ ಅಂದ್ಬಿಟ್ಟು ನಾವೇನು ಬರ್ಕೋ ಬಂದಿಲ್ಲ ಸರ್. ಯಾಕಂದರೆ ಇತರರು ಮಾಡ್ಬೋದು ಸರ್, ಯಾಕಂದರೆ ಅದು ನಾಗರಿಕನಾಗಿ ಜವಾಬ್ದಾರಿ ಸರ್. ಅದು ಇಂಥವನು ಇಂಥವನೇ ಇದು ಮಾಡಬೇಕು, ಈ ಥರ ಕೆಲಸನೇ ಮಾಡಬೇಕು, ಇವನು ಕಸನೇ ಗುಡಿಸ್ಬೇಕು, ಇವನು ಗಾರೆ ಕೆಲಸನೇ ಮಾಡಬೇಕು ಅಂತ ಏನು ನಾವು ಅಣೆಪಟ್ಟಿಲ್ಲಿ ಬರ್ಕೋ ಬಂದಿಲ್ಲ ಸರ್.
1: ಹೌದು,
0: ಯಾಕಂದರೆ ಪ್ರತಿಯೊಬ್ಬರದ್ದು ಕೆಲಸನೂ ಅದು ಸರ್. ಯಾಕಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಇತರ ಕೆಲಸಗಳಿಗೂ ನಾವು ಪ್ರೇರೇಪಿಸ್ತೀವಿ ಸರ್.
1: ಸರ್, ನಾವೆಲ್ಲರೂ ಒಂದು ಹಬ್ಬ ಹರಿದಿನಗಳ ರಜೆಯನ್ನು ಪಡೆದು ಮನೆಯಲ್ಲಿ ಸಂಭ್ರಮ ಮಾಡ್ತಾ ಇದ್ರೆ, ನೀವು ಹಬ್ಬದ ದಿನಗಳಲ್ಲೇ ನಗರದಲ್ಲಿ ಅತಿ ಹೆಚ್ಚಾಗಿ ಕಸ ಇರೋದ್ರಿಂದ ಹಬ್ಬದ ದಿನಗಳಲ್ಲೂ ಸಹ ತಾವು ರಜವನ್ನು ತೆಗೆದುಕೊಳ್ಳದೆ ಕೆಲಸ ಮಾಡುವಾಗ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗುತ್ತಾ? ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಸಮಟೈಮ್ ನಮಗೆ ಬೇಜಾರಾಗುತ್ತೆ. ಎಲ್ಲರೂ ರಜಾ ಇದ್ದಾಗ ಬೆಳಿಗ್ಗೆ ಎದ್ದು ದೇವ್ರ ಮುಖ ನೋಡ್ತಾರೆ, ಸ್ನಾನ ಮಾಡಿ ಹೊಸ ಹೊಸ ಬಟ್ಟೆಗಳು ಹಾಕ್ಕೊಂಡು ಅವರು ದೇವಸ್ಥಾನಗಳು ಮತ್ತು ಇತರ ಯಾವ್ದಾದ್ರು ಒಂದು ಕೊಯ್ತಾ ಇರ್ತಾರೆ ಸರ್. ಆವಾಗ ನಾವು ಬೆಳಿಗ್ಗೆ ಎದ್ದಿದ್ದೇನೆ ಪರ್ಕೆ ಇರ್ಬೋದು, ಮಮ್ಟಿ ಮಚ್ಚಿ ಇರ್ಬೋದು, ಅದನ್ನ ಆ ಥರ ಕೆಲಸಗಳಲ್ಲಿ ನಿರಂತರ ಆಗಿರ್ತೀವಿ ಸರ್ ನಾವು. ಆದ್ರೂ ನಾವು ಒಂದು ಈ ಥರ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇದಿರುತ್ತೆ ಸರ್ ನಮಗೆ, ಪರವಾಗಿಲ್ಲ. ನಮಗೇನು ಅಷ್ಟೊಂದು ಅತೃಪ್ತಿ ಆಗಿರಲ್ಲ, ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಆ ಥರ ಬೇಜಾರುಗಳು ಆಯ್ತೆ ಸರ್, ಆದ್ರೂ ನಾವು ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನಾವು ಆ ಥರ ಸ್ವಚ್ಛ ಇಟ್ಕೊಂಡ್ರೇ ಅವರು ಆ ಥರ ಹಬ್ಬ ಹರಿದಿನಗಳು ಮಾಡ್ಬೋದು ಸರ್.
1: ಹೌದು,
0: ಮತ್ತೆ ಅವರು ಆರೋಗ್ಯವಾಗಿರೋಕ್ಕೋಸ್ಕರ ಅವರು ಬಟ್ಟೆಗಳು ಇರ್ಬೋದು, ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು ಸರ್, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಸರ್. ಆದರೂ ನಾವು ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬೇಕು.
1: ಈಗ ನೀವು ಕೆಲಸವನ್ನ ಮುಗಿಸಿ ಈಗ ನಿಮ್ಮ ಮನೆಗಳಲ್ಲಿ ಎಷ್ಟೊತ್ತಾದ್ರೂ ಆಗ್ಬೋದು. ಈಗ ನೀವು ಈಗ ಕೆಲಸಕ್ಕೆ ಬಂದಿರ್ತೀರಾ ಬೆಳಿಗ್ಗೆ ಎದ್ದು, ಇವತ್ತು ಕೆಲಸ ಮಾಡಿ ಬಂದಿರ್ತೀರಾ, ಈಗ ಬೇರೆ ಹಬ್ಬಗಳಲ್ಲೂ ಕೆಲಸ ಮಾಡ್ತೀರಾ, ಆ ಕೆಲಸ ಮಾಡಿ ನೀವು ಮನೆಗೆ ವಾಪಸ್ ಬಂದು ನೀವು ಹೆಂಗೆ ಹಬ್ಬ ಮಾಡ್ತೀರಾ? ನೀವು ಹಬ್ಬ ಮಾಡೋ ತನಕ ಎಷ್ಟು, ಈಗ ನೀವು ಹಬ್ಬ ಮಾಡೋದ್ರೊಳಗೆ ಊರಲ್ಲಿ ಹಬ್ಬನೇ ಮುಗಿದೋಗಿರ್ಬೋದು, ಅದ್ರ ಬಗ್ಗೆ ಹೇಳಿ.
0: ಅದೇ ಸರ್, ನಾವು ಹಬ್ಬ ಮಾಡೋ ಬದಲು ಈಗ ಯಾಕಂದರೆ ಈಗ ಕಾರ್ಯಗಳು ನಡೆದಾಗ ನಾವು ಒಂದು ಕ್ಲೀನ್ ಮಾಡೋದೇ ಆಗಿರಲಿ, ಬ್ಲೀಚಿಂಗ್ ಪೌಡ್ರ್ ಯೂಸ್ ಮಾಡೋದೇ ಆಗಿರಲಿ ಸರ್, ಮಾಡಿಕೊಂಡು ಮರೆಯಾಗಂಟನೂ ಈಗೆಲ್ಲ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟಿರ್ತಾರೆ ಸರ್. ನಾವು ಬಂದು ಈಗ ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಹೋಗ್ಬೇಕಂದ್ರೆ ನೀವು ಹೇಳ್ದಂಗೆ ಹಬ್ಬನೇ ಮುಗ್ದೋಗ್ಬಿಡುತ್ತೆ ಸರ್.
1: ಸರ್, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಿಮ್ಮ ಕೆಲಸ ತುಂಬ ಕಷ್ಟಕರವಾಗಿರುತ್ತದೆ. ಮಳೆಯಲ್ಲಿ ನೆನೆಯುತ್ತಾ ಮುಂಜಾನೆಯ ವಿಪರೀತ ಚಳಿಯಲ್ಲಿ ಕೆಲಸ ಮಾಡುವಾಗ ಎದುರಾಗುವಂತಹ ದೈಹಿಕ ಸವಾಲುಗಳ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಈಗ ಮಳೆ ಅಂದ್ರೂ ಬಿಸಿಲಾದ್ರು, ಈಗ ಮಳೆ ಅಂದ್ರೆ ಈಗ ರೈನ್ ಕೋಟ್ ಕೊಟ್ಟಿರ್ತಾರೆ ಸರ್. ಸೇಮ್ ಟೈಮ್ ನಾವು ಮಳೆ ಅಂದ್ಬಿಟ್ಟು ನಾವು ಕೆಲಸನ ನಿಲ್ಸ್ಕೊಬಿಟ್ರು ಸರ್, ರೈನ್ ಕೋಟ್ ಹಾಕೊಂಡು ಕೆಲಸ ಮಾಡ್ಲೇಬೇಕಾಯ್ತು ಸರ್. ಮಳೆ ಬಂದಾಗ ಈಗ ಒಂದು ಚರಂಡಿನೇ ಕಟ್ಕೋಬೋದು, ಮತ್ತೆ ಒಂದು ರಸ್ತೆನೇ ಕಟ್ಕೋಬೋದು, ಮತ್ತೊಂದು ಏನಾರು ಒಂದು ಇದಾಗ್ಬೋದು ಸರ್. ಅವಾಗ ನಾವು ಅಷ್ಟು ಟೈಮ್ ಟೈಮ್ ಎಲ್ಲ ನಾವು ಆ ಥರ ನಮಗೂ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡು ನಾವು ರೈನ್ ಕೋಟು ಮತ್ತೊಂದು ಏನಾರು ಕೊಟ್ಟಿರ್ತಾರೆ ಸರ್, ಅದನ್ನ ಹಾಕ್ಕೊಂಡು ಕೆಲಸ ಮಾಡಬೇಕು ಸರ್. ಯಾಕಂದರೆ ಈಗ ನೀರು ಕಟ್ಕೊಂಡಿದ್ರೆ ಅದು ನೀರು ಏನಾರು ಸಮ್ ಟೈಮ್ ಹೋಗ್ಲಿಲ್ಲ ಅಂದರೆ ಮನೆಗಳು ನುಗ್ಗೋದಾಗಿರಲಿ, ಮತ್ತು ಹಾವುಗಳು ಅವು ಇವು ಏನಾರು ಮನೆಗಳು ನುಗ್ಗೋಗುತ್ತೆ ಸರ್. ಆವಾಗ ಮಳೆಗಾಲದಲ್ಲೇ ನಾವು ಕೆಲಸ ಮಾಡಲೇಬೇಕಾಯ್ತದೆ ಸರ್. ಆಮೇಲೆ ಚಳಿ ಅಂದ್ರೂ ಅಷ್ಟೇ, ಚಳಿಲೂ ನಾವು ಕೆಲಸ ಮಾಡಲೇಬೇಕಾಯ್ತದೆ ಸರ್. ಯಾಕಂದ್ರೆ ಚಳಿ ಅಂದ್ಬಿಟ್ಟು ನಾವು ಇದ್ಬಿಟ್ರೆ ನಗರ ಅನರ್ಮಲ್ಯವಾಗಿ ಉಳ್ಕೊಬಿಡುತ್ತೆ ಸರ್.
1: ಹೌದು
0: ಸರ್, ಬಿಸಿಲು ಅಂದಾಗ ಅದಕ್ಕೆ ಏನು ಕೊಟ್ಟಿರ್ತಾರೋ ಅದನ್ನ ಹಾಕೊಂಡು ನಾವು ಮಾಡಲೇಬೇಕಾಗುತ್ತೆ ಸರ್. ಸಮ್ ಟೈಮಲ್ಲಿ ನಮಗೆ ಬಿಸಿಲು ಅಂದ್ಬಿಟ್ಟು ಬೇಗನೆ ಕೆಲಸ ವಹಿಸ್ಬಿಡ್ತಾರೆ, ಬೇಗ ಮಾಡಿಬಿಟ್ಟು ಹೋಗಿ ಮತ್ತೆ ಎಲ್ಲ ಇದು ಮಾಡ್ತಾರೆ ಸರ್.
1: ಸರ್, ಅನೇಕ ಬಾರಿ ಜನ ಮುರಿದ ಗಾಜಿನ ಚೂರುಗಳಾಗಿರ್ಬೋದು, ಚೂಪಾದ ಮೊಳೆಗಳಾಗಿರ್ಬೋದು, ಅಥವಾ ವೈದ್ಯಕೀಯ ಕಸಗಳು ಅಂದರೆ ಬಳಸಿದಂತಹ ಸಿರೇಂಜ್ ಆಗಿರ್ಬೋದು, ಬ್ಯಾಂಡೇಜ್ ಆಗಿರ್ಬೋದು, ಹೀಗೆ ಕಸದ ಡಬ್ಬಿಗೆ ಹಾಕಿರ್ತಾರೆ. ಇದರಿಂದ ನಿಮಗೆ ಗಾಯಗಳಾದ ಉದಾಹರಣೆಗಳೇನಾದರೂ ಇದೆಯಾ? ಅದರಿಂದ ನಿಮ್ಗೆ ಈಗಲೂ ಸಹ ತೊಂದರೆಗಳಾಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದರೆ
0: ಸರ್, ಒಣಕಸವನ್ನು ಬೇರ್ಪಡಿಸಿ ಪರಿಸರ ಸ್ವಚ್ಛವಾಗಿರುತ್ತೆ ಸರ್, ಮರುಬಳಕೆಗೂ ಸುಲಭವಾಗುತ್ತೆ ಸರ್. ಅದು ಜನರು ಈ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ನಗರ ಇನ್ನೂ ಚೆನ್ನಾಗಿರುತ್ತೆ. ಈಗ ಅದೇ ಸರ್, ಅದನ್ನ ಈಗ ಅದಕ್ಕೆ ಅಂತಲೇ ಡಸ್ಟ್ಬಿನ್ಗಳು ಬೇರ್ಪಡಿಸೋಕೆ ಅಂತ ಇರುತ್ತೆ ಸರ್. ಹಸಿ ಕಸನ ಹಸಿ ಕಸಕ್ಕೆ ಹಾಕ್ಬೇಕು, ಒಣ ಕಸನ ಒಣ ಕಸಕ್ಕೆ ಹಾಕ್ಬೇಕು ಸರ್. ಆಮೇಲೆ ಈ ಥರ ಸಿರಂಜ್ಗಳೇ ಇರ್ಬೋದು ಮಾತ್ರ ಇದು ಸರ್, ಅದಕ್ಕೊಂದು ಸಪ್ರೇಟಾಗಿ ಡಸ್ಟ್ಬಿನ್ ಮಾಡ್ಕೋಬೇಕು. ಗಾಜಿನ ಚೂರುಗಳಿಗೂ ಡಸ್ಟ್ಬಿನ್ ಮಾಡ್ಕೊಂಡು ಅದನ್ನ ಮೂಲದಲ್ಲೇ ಅಲ್ಲಿ ಬೇರ್ಪಡಿಸಿ ಅದನ್ನ ಸಪ್ರೇಟಾಗಿ ಕೊಟ್ಟರೆ ಸರ್, ನಾವು ಸಪ್ರೇಟಾಗಿ ತಗೊಂಡೋಗಿ ಮತ್ತೆ ಮರುಬಳಕೆ ಮಾಡೋಕ್ಕೆ ಅದು ತುಂಬ ಅವಕಾಶವಾಗುತ್ತೆ ಸರ್. ಅದು ತುಂಬ ಅನುಕೂಲಕರವಾಗಿರುತ್ತೆ. ಅವ್ರು ಎಲ್ಲಾನು ಕಸನೂ ಇದು ಮಾಡಿದಾಗ ಸರ್ ನಾವು ಕೈ ಹಾಕ್ತೀವಲ್ಲ ಸರ್, ಒಂದೊಂದು ಸಮ್ ಟೈಮು ಇಂಗ್ಲಾಸನ್ಗಳು ಚುಚ್ಚಿಬಿಡುತ್ತೆ ಸರ್, ಅದರಲ್ಲಿ ಇನ್ಫೆಕ್ಷನ್.

0: ಆದ್ರೆ ಅದ್ ಇನ್ಫೆಕ್ಷನ್ ಆಗಿ ನಮ್ಗೆ ಅದ್ ಯಾವ ಕಾಯಿಲೆ ಇರುತ್ತವೆ ಎಲ್ಲ ಹರಡ್ಬಿಡುತ್ತೆ ಸರ್. ಗಾಜುಗಳೇ ಇರ್ಬೋದು, ಕೈಗೆ ಸುತ್ತಬಿಟ್ರೆ ತುಂಬಾ ಹಿಂಸೆ ಆಗ್ಬಿಡುತ್ತೆ ಸರ್. ನಮ್ಗೆ ಜ್ವರ ಬರ್ಬೋದು, ಮತ್ತೆ ಮತ್ತೇನೋ ಕಾಯಿಲೆಗಳು ಅಂಡ್ಕೋಬಹುದು ಸರ್. ಇವರು ಕೊಟ್ಟಾಗ್ಲೇನೆ ಅದನ್ನ ಬೇರೆ ಬೇರೆ ತರ ಡಿಸ್ಪಿನ್ಗಳನ್ನ ಬಳಸಿ ನಮ್ಗೆ ಕೊಟ್ರೆ ಸರ್ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ಮುಂದಿನ ಪೀಳಿಗೆಗೆ ಅದು ಮರುಬಳಕೆ ಆಗಿ ಮತ್ತೆ ಅದು ಬಳಕೆ ಮಾಡ್ಕೋಬಹುದು ಸರ್.
1: ಸರ್, ನೀವು ಕೆಲಸಕ್ಕೆ ಸೇರಿದ ಆರಂಭದ ದಿನಗಳಿಗೂ ಮತ್ತು ಇಂದಿನ ಆಧುನಿಕ ದಿನಗಳಿಗೂ ತಂತ್ರಜ್ಞಾನದಲ್ಲಿ ಅಂದ್ರೆ ಕಸದ ಗಾಡಿಗಳಾಗಿರ್ಬೋದು, ಸ್ವಚ್ಛತಾ ಪರಿಕರಗಳಾಗಿರ್ಬೋದು, ಏನಾದರೂ ಬದಲಾವಣೆಗಳಾಗಿದೆಯಾ? ಇದರಿಂದ ನಿಮ್ಮ ಕೆಲಸ ಎಷ್ಟು ಸುಲಭವಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ನಮಗೆ ಮೊದಲು ಅಂದರೆ ಸರ್ ಮೊದಲು ಆ ಕಾಲದಲ್ಲೆಲ್ಲ ಈ ಥರ ಟೆಕ್ನಾಲಜಿಗಳು ಇರಲಿಲ್ಲ ಸರ್. ಅವಾಗ ಮಲವನ್ನು ಕೈಯಲ್ಲೇ ಗೋರ್ಕೊಂಡು ಮತ್ತೆ ತಲೆ ಮೇಲೆ ಇಟ್ಕೊಂಡು ಹೋಗಿ ಹಾಕ್ತಾ ಇದ್ರು ಸರ್. ಇವಾಗ ಜೆಟ್ಟಿಂಗ್ ಮಿಷಿನ್ಗಳು ಬಂದೈತೆ. ಮೊದ್ಲಂದ್ರೆ ಗಿಡಗಳು ಎಲ್ಲ ಹೊಡೆದು ಕೈಗಳೆಲ್ಲ ಊದ್ಕೋಬಿಡೋದು, ಈಗ ಕಟಿಂಗ್ ಮಿಷಿನ್ಗಳು ಬಂದೈತೆ, ಜೆಟ್ಟಿಂಗ್ ಮಿಷಿನ್ಗಳು, ಮತ್ತೊಂದು ಮಿಷಿನ್ಗಳು, ಎಲ್ಲಾ ತರ ಮಿಷಿನ್ಗಳು ಬಂದೈತೆ ಸರ್. ಮತ್ತೆ ಈಗ ಮರುಬಳಕೆ ಮಾಡಕ್ಕೆ ಕಸನ ತಗೊಂಡೋಗಿ ನಾವು ಹಂಗೆ ಡಂಪ್ ಮಾಡ್ತಾ ಇದೀವಿ. ಈಗ ಮಿಷಿನ್ ಕಸನ ಬೇರ್ಪಡಿಸೋ ಮಿಷಿನ್ ಬಂದೈತೆ. ಮತ್ತೆ ಮರುಬಳಕೆ ಮಾಡಕ್ಕೆ ಮತ್ ಈ ಪ್ಲಾಸ್ಟಿಕ್ ಪದಾರ್ಥಗಳಿರ್ಬೋದು ಮತ್ತೊಂದು ಇರ್ಬೋದು ಸರ್, ಅದನ್ನೆಲ್ಲ ಮತ್ತೆ ಅದನ್ನ ರೀಕಾಲ್ ಮಾಡಿ ಇದ್ ಮಾಡಕ್ಕೆ ಫ್ಯಾಕ್ಟ್ರಿ ಕಳ್ಸೋಕೋಸ್ಕರ ಎಲ್ಲ ತುಂಬಾ ಮಿಷಿನ್ಗಳು ಬಂದೈತೆ ಸರ್. ಇವಾಗ ಹಿಂದಿನ ದಿನಕ್ಕಿಂತ ಇವಾಗ ಪರವಾಗಿಲ್ಲ ಸರ್, ಸ್ವಲ್ಪ ದೈಹಿಕವಾಗಿ ಶ್ರಮ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು ಸರ್.
1: ಸರ್, ನಿಮ್ಮ ಒಂದು ಕೆಲಸದ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಿಕ್ಕಂತಹ ಅತ್ಯಂತ ನೆನಪಿನಲ್ಲಿ ಉಳಿಯುವಂತಹ ಪ್ರಶಂಸೆ ಅಥವಾ ಒಂದು ಗೌರವದ ಕ್ಷಣದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಸರ್, ಸಮಾಜದಿಂದ ಅಂದ್ರೆ ಅದೇ ಸರ್, ಇವಾಗ ನಮ್ಮ ಕೆಲಸದ ಬಗ್ಗೆ ನಮ್ಮ ಪ್ರಧಾನ ಮಂತ್ರಿ ಅವರೇ ತುಂಬಾ ಹೊಗಳಿ ಅವರು ಪಾದ ಪೂಜನೆ ಮಾಡಿದ್ರು ಸರ್, ಅದಕ್ಕೂ ಇನ್ನೂ ತುಂಬಾ ಸಂತೋಷ ಆಗುತ್ತೆ ಸರ್. ಮತ್ತೆ ನಾಗರಿಕರು ಅಷ್ಟೇ, ಅದೇ ತರ ಕೆಲವು ಜನ ಇರ್ತಾರೆ ಸರ್, ಕೆಲವು ಜನ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಾ, ಮತ್ತೆ ಏನಾರ ನಾವು ಬಿಸಿಲಲ್ಲಿ ಇದ್ದಾಗ ಬನ್ನಿ ಸ್ವಲ್ಪ ಕೂತ್ಕೊಳ್ಳಿ, ನೀರು ಕುಡೀರಿ, ತಗೊಳ್ಳಿ ಟೀ ಕುಡೀರಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫಲ ನೋಡ್ಕೋತಾರೆ ಸರ್, ಪರವಾಗಿಲ್ಲ ಸರ್. ತುಂಬಾ ಜನ ನಮ್ಮನ್ನ ಹೋಗ್ಲಿದ್ದಾರೆ ಸರ್ ಕೆಲಸ ಮಾಡೋದಕ್ಕೆ, ಸುಮ್ಮ ಮನೆಗೆ ಕರೆಸ್ಬಿಟ್ಟು ಮನೆ ಒಳಗಡೆನೆ ಕರೆಸಿ ಸನ್ಮಾನ ಮಾಡಿ ಬಟ್ಟೆ ಕೊಟ್ಟು ಹುಟ್ಟಬ್ಬ ಇದ್ದಾಗ ಬಟ್ಟೆಗಳೆಲ್ಲ ಕೊಟ್ಟವ್ರೆ ಸರ್.
1: ಸರ್, ಈ ವೃತ್ತಿ ನಿಮ್ಗೆ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ, ಈ ವೃತ್ತಿ ತೃಪ್ತಿಯ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಸರ್, ಈ ವೃತ್ತಿ ಅನ್ನೋಕ್ಕಿಂತ ಈ ವೃತ್ತಿನ ನಾನು ಮಾಡಕ್ ತುಂಬಾ ಬೇಜಾರಾಗುತ್ತೆ ಸರ್, ಯಾಕಂದ್ರೆ ನಾನು ಇಜ್ಜಿ ಒಂದ್ ಸ್ವಲ್ಪ ಓದಿದ್ದೀನಿ, ಸಮಟೈಮ್ ಬೇರೆ ಕೆಲಸ ಸಿಕ್ಕಿದ್ರು ಮಾಡವ ಅಂದ್ರೆ ಆದ್ರೆ ಅದರ ಅನಿವಾರ್ಯಗಳು ನಿಮ್ಗೆ ಗೊತ್ತಿರುತ್ತೆ ಸರ್, ಕೆಲಸಗಳು ಎಲ್ಲೆಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಸರ್. ಆದ ಕಾರಣ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡೆ ಸರ್. ಆಯ್ಕೆ ಮಾಡ್ಕೋಬೇಕಂತ ಏನು ಇರ್ಲಿಲ್ಲ ಸರ್, ನನ್ನ ಕಷ್ಟಗಳು ಅದು ಇದು ಇರೋದ್ರಿಂದ ನಾನು ಈ ಕೆಲಸನ ಇದ್ ಮಾಡ್ಕೊಂಡೆ ಸರ್.
1: ಈ ಕೆಲಸಕ್ಕೆ ಬಂದ್ಮೇಲೆ ನಿಮ್ಗೆ ಈ ಕೆಲಸದಿಂದ ತೃಪ್ತಿ ಸಿಗ್ತಾ?
0: ಸರ್, ಪರವಾಗಿಲ್ಲ ಸರ್, ತೃಪ್ತಿ ಐತೆ. ಬೆಳಗಿನ ಜಾವ ಹೋಗಿ ನಾವು ಕೆಲಸ ಮಾಡ್ಕೊಂಡು ಬಂದೆ ಸೇರಿ, ಚೆನ್ನಾಗೈತೆ, ತೃಪ್ತಿ ಐತೆ ಸರ್ ಕೆಲಸದಲ್ಲಿ ಮಾಡಕ್ಕೆ. ತೃಪ್ತಿಗಿಂತ ಇದೊಂದು ಸೇವಾ ಮನೋಭಾವ ಮತ್ತೆ ಒಂದು ಸಮಾಜದಲ್ಲಿ ಒಂದು ಕರ್ತವ್ಯನಿಷ್ಠ ಕೆಲಸ ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆ ಐತೆ ಸರ್.
1: ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ತಾಲೂಕಿನ ಜನತೆಗೆ, ಈ ನಗರವನ್ನು ಸ್ವಚ್ಛವಾಗಿಡಲು ನಮ್ಮ ನಾಗರಿಕರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತ ನೀವು ಬಯಸ್ತೀರಾ?
0: ಸ್ವಚ್ಛತೆ ಕೇವಲ ಪೌರಕಾರ್ಮಿಕರ ಕೆಲಸ ಅಲ್ಲ ಸರ್, ಅದು ಪ್ರತಿಯೊಬ್ಬ ನಾಗರಿಕನೂ ಕೆಲಸ ಅದು ಸರ್. ಅದು ಅಂದ್ರೆ ಪ್ರತಿಯೊಬ್ಬರು ಕಸವನ್ನು ಸರಿಯಾದ ಜಾಗಕ್ಕೆ ಹಾಕಿದ್ರೆ ಪರವಾಗಿಲ್ಲ ಸರ್, ನಮ್ಗೆ ಪರಿಸರವನ್ನು ಕಾಪಾಡಿದರೆ ನಮ್ಮ ಊರು ಇನ್ನೂ ಉತ್ತಮವಾಗಿರುತ್ತೆ ಸರ್. ನಾವು ರಸ್ತೆ ಮತ್ತು ಸ್ವಚ್ಛತೆ ಮಾಡ್ತೀವಿ ಸರ್, ಆದ್ರೆ ಸಮಾಜದಲ್ಲಿ ಆರೋಗ್ಯವನ್ನು ಕಾಪಾಡ್ತೀವಿ ಸರ್. ಪೌರಕಾರ್ಮಿಕರ ಕೈಗಳಲ್ಲಿ ಕಸ ಇರಬಹುದು ಸರ್, ಆದರೆ ಅವರ ಕೈಗಳಿಂದ ನಗರಕ್ಕೆ ಗೌರವ ತುಂಬಾನೇ ಸಿಗುತ್ತೆ ಸರ್. ಅದೇ ಸರ್, ನಮಗೆ ನಾವು ಕೆಲಸ ಮಾಡ್ತೀವಿ ಸರ್, ಅದನ್ನ ಒಳ್ಳೆ ಗೌರವದಿಂದ ನಮ್ಮನ್ನು ನೋಡಿದ್ರೆ ನಮ್ಗೆ ಇನ್ನೂ ಸಂತೋಷವಾಗಿರುತ್ತೆ ಸರ್. ನಾವು ಈ ವೃತ್ತಿ ಮಾಡ್ತೀವಿ ಅಂದರೆ ಅವರು ಅನರ್ಮಲ್ಯ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅನರ್ಮಲ್ಯವಾಗಿ ನೋಡಬಾರ್ದು ಸರ್. ಅವ್ರಿಗೂ ಸಮಾಜದಲ್ಲಿ ಒಂದು ಗೌರವ ಐತೆ, ಅವರು ಈ ಕೆಲಸ ಮಾಡ್ತಾ ಇದ್ದಾರೆ, ಅವರು ನಮ್ಮನ್ನು ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡ್ತವ್ರೆ, ಅವ್ರಿಗೆ ನಾವು ತುಂಬ ಸೆಲ್ಯೂಟ್ ಮಾಡಬೇಕು, ಅವ್ರಿಗೆ ತುಂಬ ಗೌರವ ಕೊಡಬೇಕು. ಅವರು ಒಂದು ಸಮಾಜದಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಇದು ಮಾಡಿದ್ರೆ ಅವ್ರಿಗೆ ಇನ್ನೂ ಮತ್ತಷ್ಟು ಇದು ಮಾಡ್ತಾರೆ ಸರ್. ನಾವು ಕೋವಿಡ್ ಟೈಮಲ್ಲೆಲ್ಲ ಅಕ್ಕಪಕ್ಕದ ಮನೆಯವರು ಯಾರು ಅವ್ರನ್ನ ಪಾಪ ನೋಡಕ್ ಹೋಯ್ತಾರನಿಲ್ಲ ಸರ್. ಅವಾಗ ನಾವು ತುಂಬಾ ಶ್ರಮ ಪಟ್ಟಿದೀವಿ ಸರ್, ಯಾಕಂದ್ರೆ ಅವ್ರನ್ನ ಮುಡ್ಸ್ಕೊಳಕ್ಕಾಗ್ಲಿ ಏನೇ ಆಗ್ಲಿ ಪಕ್ಕದ ಮನೇಲಿ ಒಂದು ನೀರು ಕೇಳಿದ್ರು ಹುಡು ಅವ್ರು ಕೊಡದೆ ಇರೋ ಟೈಮಲ್ಲಿ ನಾವು ತುಂಬಾ ನಮ್ಮ ಆರೋಗ್ಯವನ್ನ ಪಣಕ್ಕಿಟ್ಟು ನಾವು ಸಮಾಜದ ಆರೋಗ್ಯಗಳನ್ನೆಲ್ಲ ಕಾಪಾಡಿದೀವಿ ಸರ್. ಅವಾಗೆಲ್ಲ ನಾವು ಸಮ್ ಟೈಮ್ ನಮ್ಮ ಜೀವ ನಮ್ಗೆ ಮುಖ್ಯ ಅನ್ಬಿಟ್ಟು ನಾವೇನಾರು ಕೈ ಚೆಲ್ಲಿದ್ರೆ ಸರ್,

0: ಹಲವಾರು ಜನಕ್ಕೆ ಈಗ ಡಾಕ್ಟರ್ಗಳು ಪಾಪ ಅವರು ಕೆಲಸ ಮಾಡ್ರು, ನಾವು ಕೆಲಸ ಮಾಡಿದ್ವಿ ಸರ್. ಅದಕ್ಕೆ ನಮ್ಮ ಈಗ ಸರ್ಕಾರಗಳು ಇವರು ಸೈನಿಕರು ನಮಗೆ ಆ ಥರ ಅಂತೆಲ್ಲ ಹೊಗಳಿದ್ದಾರೆ ಸರ್, ಪರವಾಗಿಲ್ಲ. ಆದ್ರೂ ಇವರು ನಮ್ಮನ್ನೆಲ್ಲ ಆ ಥರ ಎಲ್ಲ ಮಾಡೋರಲ್ಲ, ಅವತ್ತೆಲ್ಲ ಇವ್ರು ಕೈ ಚೆಲ್ಬಿಟ್ಟಿದ್ರೆ ಇವರು ಸ್ಯಾನಿಟೈಸರ್ ಆಗಿರ್ಬೋದು ಈ ಥರ ಯೂಸ್ ಮಾಡಬೇಕು, ಮಾಸ್ಕ್ ಯೂಸ್ ಮಾಡ್ಬೇಕಂದ್ಬಿಟ್ಟು ಬೀದಿಲಿ ಮನೆಗಳೆಲ್ಲ ಹೋಗಿ ಆರೋಗ್ಯವನ್ನು ಕಾಪಾಡಿದ್ದಾರೆ ಅವರು. ಈ ಥರ ನಮ್ಮ ಜೀವನೇ ಕಾಪಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಒಂದು ಏನು ಒಂದು ಸಣ್ಣದಾಗಿ ಒಂದು ಗೌರವ, ಅವ್ರ ಕೆಲಸ ವೃತ್ತಿ ಮಾಡ್ತಾರೆ ಕೆಲಸಕ್ಕೆ ಗೌರವ ಕೊಡಬೇಕು, ಅವ್ರಿಗೆ ತುಂಬ ಗೌರವ ಕೊಟ್ಟು ಕಾಪಾಡಿದ್ರೆ ನಮಗೂ ಒಳ್ಳೇದನ್ಸುತ್ತೆ ಸರ್. ನಗರವನ್ನು ಸ್ವಚ್ಛವಾಗಿಡೋ ಕೈಗಳು ಕಸದ ಕೈಗಳಲ್ಲ ಸರ್, ಇದು ಸಮಾಜವನ್ನು ಕಾಪಾಡೋ ಕೈಗಳಂತ ಹೇಳ್ತೀನಿ ಸರ್. ಅಂದರೆ ನಾವು ಇವಾಗ ಮಾಡ್ತಾರೋ ಕೆಲಸ ಕಸದ ಕೈಗಳಲ್ಲ ಸರ್, ನಾವು ಸಮಾಜವನ್ನು ಕಾಪಾಡ್ತಿರೋ ಕೈಗಳನ್ನೋದು ನಮಗೆ ಹೆಮ್ಮೆ ಆಗುತ್ತೆ ಸರ್.
1: ಸರ್, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ್ದಕ್ಕೆ ಮತ್ತು ನಿಮ್ಮ ಒಂದು ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ನಮ್ಮ ಕೇಳುಗರ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್.
1: ಪೌರಕಾರ್ಮಿಕರು ಕೇವಲ ಕಸ ತೆಗೆಯುವವರಲ್ಲ, ನಮ್ಮ ಆರೋಗ್ಯವನ್ನು ಕಾಯುವ ಆರಕ್ಷಕರು. ನಮ್ಮ ಮನೆಯ ಕಸವನ್ನು ಸರಿಯಾಗಿ ವಿಂಗಡಿಸಿ ಕೊಡುವುದು ಮತ್ತು ಅವರಿಗೆ ಗೌರವ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸ್ವಚ್ಛತೆ ನಮ್ಮಿಂದಲೇ ಆರಂಭವಾಗಲಿ. ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಪೌರಕಾರ್ಮಿಕರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ವೃತ್ತಿ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಧರ್ಮರಾಜು SS ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಕೇಳುಗರ, ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕ ವೃತ್ತಿಯ ಅನಾವರಣ ಕುರಿತು ಕಳೆದ 10 ವರ್ಷಗಳಿಂದ ಪೌರಕಾರ್ಮಿಕ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಧರ್ಮರಾಜು SS ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
0: ತಪ್ಪದೆ

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಸ್ವಾರ್ಥ. ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನ ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ. ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡುವುದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದ್ರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದ್ಬಿಟ್ಟಿದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲ

0: ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂತೇಳಿ ಹೇಳ್ತಾನೆ.
1: ಅಂದ್ರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದ್ರೆ ಅದನ್ನ ನಾವು ಬಿಡದೆ ಅಭ್ಯಾಸ ಮಾಡಬೇಕು, ಆಗ್ಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬಾ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ ತಿರುಗಿಸ್ತೇನೆ ಅಂತ ಹೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ, ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನ ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನ ನೋಡಿ ಆನಂದಿಸಬಹುದು. ಮನಸ್ಸನ್ನ ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನ ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೇ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನಾ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ

0: ಜಾರಿ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯ ಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಒಟ್ಟು 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸ್ಥಿತಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಇಂಡಿಯನ್ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8 ರ್ಯಾಂಕ್, ದೀಕ್ಷಾ ಶೆಣೈ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6 ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮ ಮತ್ತು ಡಿ ಫಾರ್ಮದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10 ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ಧತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ ವಿಷಯಗಳಿಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ

0: ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತಾ ಹಾಗೂ ಶೈಲೇಂದ್ರ ಕುಶ್ವಾಹಾ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ಉಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ಯಮಿಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3146 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯ ಕುರಿತು ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ

0: ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾ ಅವರು, ನೀವು ಕೂಡ ಕರೆ ಮಾಡಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ತೆ. ಸ್ವಾಗತ
0: ಮೇಡಮ್. ಮೊದಲನೇದಾಗಿ ಈ ಒಂದು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಥವಾ ತಿಳಿಸ್ಬೋದಾ ಮೇಡಮ್?
1: ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1A, 2A, 3A, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಒಂದು, ಮತ್ತೆ ಅದರಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸುತ್ತವೆ.
0: ಮೇಡಮ್, ಈಗ ತಾವು ಹೇಳಿದ್ರಿ 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ್ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
1: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದ್ರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕೆ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ
0: ಇದೀವಿ.
1: ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು, ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
0: ಮೇಡಮ್, ಈಗ ಹೇಳಿದ್ರಿ, ಇದೀಗ ತಾವು ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವಉದ್ಯೋಗ ಅಂತ ಬಂದಾಗ ಯಾವ್ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ.
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ದೇವರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ ಜೊತೆ ಮೇಡಮ್ ಇದ್ದಾರೆ.
2: ಮೇಡಮ್ ಹಲೋ.
1: ಹಲೋ ಹೇಳಿ.
2: ಮೇಡಮ್ ನಮಸ್ಕಾರ.
1: ನಮಸ್ತೆ
2: ಮೇಡಮ್, ಇದು ದೇವರಾಜ್ ಅವರು ಮೆಟ್ರಿಕ್ ಹಾಸ್ಟೆಲ್ ಐತಲ್ಲ ಮೇಡಮ್, ವಿದ್ಯಾರ್ಥಿನಿಲಯ, ನೀವು ಬರ್ತಾ ಮೇಡಮ್?
1: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲಾ ತಾಲೂಕಲ್ಲು ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
2: ಇಲ್ಲಿವರೆಗೂ ಮಕ್ಕಳ ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಪಡ್ತಾ ಇಲ್ಲ ಮೇಡಮ್. ಮೇಡಮ್, ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿಗಳಿಗೆ ಬುಕ್ ಗಳಾಗ್ಲಿ ಬ್ಯಾಗ್ ತಗೊಳಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
1: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳ್ಬೇಕಾಗುತ್ತೆ
2: ಮೇಡಮ್.
1: ಅದನ್ನ ಇವರು ಸರಿ ಕೇಳಿರ್ತೀನಿ, ಅವರು ನಂಬರ್ ಕೊಟ್ಟಿರ್ತೀನಿ, ತಾವೊಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ.
2: ಅಂದ್ರೆ ಸ್ಕಾಲರ್ಶಿಪ್ ಆದಾಯ ಕಡಿಮೆ ಕೇಳ್ತಾರೆ, ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕೂತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಟ್ರೈಬಲ್ ಸಹ 70,000 ಆದಾಯಿಸ್ತಾರೆ ಮೇಡಮ್.
0: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಈ ತರದ್ದು ಇದಕ್ಕೆ ಸಂಬಂಧಪಟ್ಟಂತೆ ಡಿ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಇದು
2: ಸ್ಕಾಲರ್ ಹೇಳಿ.

0: ಮೇಡಮ್ ಮತ್ತೆ ಮೇಡಮ್ ಹಲೋ
1: ಹೇಳಿ ಹೇಳಿ.
0: ಇದು ಗಂಗಾ ಕಲ್ಯಾಣ ಯೋಜನೆನ ಈಗ ಎಮ್ಎಲ್ಎ ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೊಳಕಾಗಲ್ಲ ಮೇಡಮ್.
1: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ ಎಂಎಲ್ಎ ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೆ ಆಯ್ಕೆ ಆಗ್ಬೇಕಾಗುತ್ತೆ.
0: ಪ್ರತಿಯೊಂದು ಸೌಲಭ್ಯಗಳನ್ನ ಈಗ ಜವರಾಸ್ ಅವರು ಪಾಪ ಜನಗಳಿಗೆ ಅಲ್ಲಿರ್ತಕ್ಕಂತ ಗ್ರಾಮೀಣ ಪ್ರದೇಶಗಳ ಸೌಲಭ್ಯ ಸಿಕ್ಕಿ ಎಂಬುದು ಒಂದು ಕಾರ್ಯಯೋಜನೆ ಮಾಡಿದ್ರು ಮೇಡಮ್, ಯೋಜನೆ ತಂದ್ರು. ಇವತ್ತು ಅದನ್ನ ಶಾಸಕರ ಕೈಗಳಿತ್ತು, ಅದು ಪಾಪ ಯಾವ ಅಂದ್ರೆ ಯಾವ ಪಾಪ ರೈತ ಮಕ್ಕಳು ಸಹ ಸಿಕ್ಕಿಲ್ಲ ಮೇಡಮ್.
1: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕು. ಅದು ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, ಪಿ ಯು ಸಿ ಆಗಿ ವೃತ್ತಿಪರ ಕೋರ್ಸ್ಗಳಿಗೆ ಸಿಇಟಿ ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು ಸ್ಕೀಮ್ ಇದೆ ಅದೇನಿಲ್ಲ, ಅದಿಲ್ಲ, ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಅಧ್ಯಕ್ಷತೆಯಲ್ಲಿ ಇರ್ತದೆ.
0: ಮೇಡಮ್ ಇನ್ನೊಂದು, ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡೋದು ಮೇಡಮ್, ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ ನಿಮ್ಮ ಜರೂರ?
1: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು, ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ. ಎಲ್ಲ ನಿಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು ಸಿಗ್ತಾ ಇಲ್ಲ ಅಂತ ಅದೊಂದು ಸ್ಕೀಮ್ ತೆಗೆದು ಹಾಕಿದ್ದಾರೆ. ಈಗ ಹೌದು, ಒಂದೇ ಕಡೆ ಇರೋಂತವ್ರು ಒಂದೇ ಸಂಘದಲ್ಲಿ 10 ಜನ ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟ್ ಅವ್ರು ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ, ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಈಗ ಕಾಲ್ ಮಾಡ್ತೀವಿ.
0: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸಕರ ಕೈಗೆ ಹೋಗ್ಬೇಕು.
1: ಹೌದು,
0: ಅದು ಯಾರು ಶಾಸಕರನ್ನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅವಕಾಶ ಸಿಗತ್ತೆ. ಈಗ ಬಡವರು ಈಗ ರೈತರ ಮಕ್ಕಳು ಯಾವ್ದಕ್ಕೆ ಮುಂದುವರೋಣ, ಮಕ್ಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದುವರೋಣ ಅಂದಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
1: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ ಎಂಎಲ್ಎ ಅವ್ರನ್ನ ಈ ತರ ಹೇಳಿ ಮಾಡ್ಕೊಡ್ತಾರೆ. ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
2: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೆ. ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ ಈಗ ತಮ್ಮ ಈ ಒಂದು ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳು ಅಥವಾ ಸಹಾಯಧನ ಸಿಗುತ್ತೆ ಮೇಡಮ್?
1: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತೆ ಕೃಷಿಯೇತರ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರು ನಮ್ಮಿಂದ ಸಾಲ ಸೌಲಭ್ಯ ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮ ಒಂದಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆನ್ಲೈನ್ ಅಲ್ಲೇ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
2: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನ ತಲುಪಿಸ್ಬೇಕು ಅಂತಕ್ಕಂತ ಗುರಿ ಇದೆಯಾ ಅಥವಾ ಹೇಗೆ?
1: ಹೌದು, ನಮಗೆ ಕ್ಷೇತ್ರವಾರು ಗುರಿ ನಿಗದಿಪಡಿಸಿ ಕ್ರಿಯಾ ಯೋಜನೆ ಮಾಡ್ತಾರೆ ಕೇಂದ್ರ ಕಚೇರಿಯಿಂದ, ಅದ್ರ ಪ್ರಕಾರ ನಮ್ಮಲ್ಲಿ ಆಯ್ಕೆ ಆಗುತ್ತೆ.
2: ಓಕೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ? ಹೈನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು,
1: ನೇರ ಸಾಲ 1 ಲಕ್ಷದವರೆಗೆ, ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ, 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
2: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
1: ಸಹಾಯಧನ 20,000 ಬರುತ್ತೆ.
2: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಅರ್ಹತೆಗಳಿರ್ಬೇಕು, ಏನ್ ಮಾನದಂಡಗಳಿರ್ಬೇಕು ಮೇಡಮ್?
1: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ರೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ನಾವು ಅದನ್ನ ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತೀವಿ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ.

0: ಅದ್ರ ಮೇಲೆ ನಮಗೆ 50% ಅಂದ್ರೆ 5 ಲಕ್ಷ ಆದ್ರೆ 2.5 ಲಕ್ಷ ಸಬ್ಸಿಡಿ ಬರುತ್ತೆ, 6 ಲಕ್ಷ ಆದ್ರೆ 3 ಲಕ್ಷ ಮ್ಯಾಕ್ಸಿಮಮ್, 3 ಲಕ್ಷ ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ,
1: 3 ಲಕ್ಷ
0: ಉಳಿದಿದ್ದು ಬ್ಯಾಂಕ್
1: ಕೊಡ್ಬೇಕಾಗುತ್ತೆ.
0: ನಮ್ಮಿಂದ ಬ್ಯಾಂಕಿಗೆ ಡಿಬಿಟಿ ಆಗುತ್ತೆ, ಇದೆಲ್ಲ ಯಾವ್ದು ಚೆಕ್ ಮೂಲಕ ಯಾವ್ದು ಕೊಡೋದಿಲ್ಲ, ಡಿಬಿಟಿ ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ ಡಿಬಿಟಿ ಮಾಡಿರೋದ್ರಿಂದ ಡಿಬಿಟಿ ಮೂಲಕನೆ ಆಗ್ತದೆ. ಮೊದ್ಲೆಲ್ಲ ಚೆಕ್ ಕೊಡ್ತಾ ಇದ್ರು, ಈಗ ಅದು ಇಲ್ಲ, ಈಗ ಡಿಬಿಟಿ ಮಾಡ್ಬೇಕು.
1: ಇದು ವಾಹನ ಖರೀದಿ, ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಇದನ್ನ ಹೇಗೆ ಎಲ್ಲಾ ವರ್ಗದವರು ಕೂಡ, ಈ ಒಂದು 11 ವರ್ಗ ಬರುತ್ತೆ ಅಂದ್ರೆ 11 ವರ್ಗದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಪಡೆದುಕೊಳ್ಬಹುದಾ ಅಥವಾ ಹೇಗೆ ಮೇಡಮ್?
0: ಹೌದು, 11 ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ. ಕನಿಷ್ಠ 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಸಣ್ಣ ರೈತರ ಆಗಿರ್ಬೇಕು. ಅವರು ಸಣ್ಣ ರೈತರು ಪ್ರಮಾಣ ಪತ್ರ ಕೊಡ್ಬೇಕಾಗತ್ತೆ. ಮತ್ತೆ ಅವರು ಚೆಕ್ ಬಂದಿ RTC ದಾಖಲಾತಿಗಳೆಲ್ಲ ತಡ್ಕೊಂಡು ಅವ್ರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ್ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿಯವರೇ ಬಂದು ಕೊಳವೆ ಬಾವಿ ಕೊರೀತಾರೆ. ಅದ್ರ ನಂತರ ಅವರಿಗೆ ಪಂಪ್ ಸೆಟ್ಟು 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ ನ DBT ಮಾಡ್ತಾ ಇದ್ದಾರೆ ಪಂಪ್ ಸೆಟ್ಗೆ. ಮೊದ್ಲೇ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನೂ ಪಂಪ್ ಸೆಟ್ಟೆ ಕೊಡ್ತಾರೆ. 25-26 ಸಾಲಿಂದ ಎಲ್ಲ ಪಂಪ್ ಸೆಟ್ಟೆ ಕೊಡ್ತಾರೆ. 21-22 ರಿಂದ 24 ವರೆಗೆ DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವ್ರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ KEB ಆನ್ಲೈನ್ ರಿಜಿಸ್ಟ್ರೇಷನ್ ಹಣನು ಕಟ್ತೀವಿ, ಠೇವಣಿ ಹಣನ. ಉಳಿದಿದ್ದ ಅಮೌಂಟ್ ಅವರಿಗೆ DBT ಆಗುತ್ತೆ.
1: ಉಚಿತವಾಗಿ
0: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ ಅವ್ರಿಗೆ ಏನ್ ಕೊಳವೆ ಬಾವಿ ಕೊಳದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ, ಅದಾಗ ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟ ಹಣ ನಾವು ಕೊಡ್ತೀವಿ. ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕೋಬೇಕಾಗುತ್ತೆ.
1: ಅಂದ್ರೆ ಈ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ
0: ಸಲ್ಲಿಸಬೇಕು.
1: ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳು ಇರುತ್ತೆ.
0: ಅರ್ಜಿಗೆ ಅಂತಂದ್ರೆ ಅವರದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು RTC ವಂಶವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
1: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಯುವಕರಿಗೆ, ಹೇಗೆ ಮೇಡಮ್?
0: ಅದೇ ಸ್ವಯಂ ಉದ್ಯೋಗ ಅಂದ್ರೆ ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವ್ದು ಯೋಜನೆಗಳು ಇಲ್ಲ.
1: ಮತ್ತೆ
0: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
1: ಟೈಲರಿಂಗ್ ಕಲ್ತಿರ್ಬೇಕು ಅವರು,
0: ಟೈಲರಿಂಗ್ ಕಲ್ತಿರ್ಬೇಕು ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಅದು MLA ಸೆಲೆಕ್ಷನ್ ಆಗ್ಬೇಕು. ಅದನ್ನ ನಾವು ಟೈಲರಿಂಗ್ ಮಿಷಿನ್ ಕೊಡ್ತಾ ಇದೀವಿ.
1: ಅಂದ್ರೆ ಅವರು ಎಷ್ಟು 3 ತಿಂಗಳ ಒಂದು ತರಬೇತಿಯನ್ನ ಪಡ್ಕೊಂಡು ಪ್ರಮಾಣ ಪತ್ರ ಏನಾದ್ರು ಸಲ್ಲಿಸಬೇಕಾಗುತ್ತೆ?
0: ಅನುಭವ ಪತ್ರ ಕೊಟ್ರೆ ಸಾಕು, ಪ್ರಮಾಣ ಪತ್ರ ಕಲ್ತಿದೀನಿ ಅಂತ ಕೊಟ್ರು ಟೈಲರಿಂಗ್ ಮಾಡ್ತಾ ಇರ್ಬೇಕು.
1: ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
0: ಇಂಜಿನಿಯರಿಂಗ್, ಡೆಂಟಲ್, ಮೆಡಿಕಲ್ ಇಂತ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದೀವಿ. ಸಾಲ ಅಂದ್ರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸ್ಗೆ 4 ವರ್ಷನು ನಾವು ವರ್ಷಕ್ಕೆ 1 ಲಕ್ಷದವರೆಗೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು DBT ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನ ಪಡ್ಕೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅಲ್ಲಿಂದ DBT ಆಗುತ್ತೆ.
1: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ್ಮೇಲೆ ಅವರು ಮರುಪಾವತಿ ಮಾಡ್ಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ ಮಾಡ್ಬೇಕಾಗುತ್ತೆ?
0: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡ್ಬೇಕಾಗುತ್ತೆ.
1: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡ್ಬೇಕು,
0: ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದನೇ ಲೋನ್ ಕಟ್ಬೇಕಾಗುತ್ತೆ.
1: ಅಂದ್ರೆ ಈಗ ತಾವ್ ಹೇಳಿದ್ರಿ, ಈಗ ಅಂದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವರು ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಕೂಡ ತಾವು ತಮ್ಮ ಇಲಾಖೆಯಿಂದ?
0: ಹೌದು, ಫೀಸ್ ಸ್ಟ್ರಕ್ಚರ್ ತಗೋತೀವಿ ನಾವು. ಫೀಸ್ ಸ್ಟ್ರಕ್ಚರ್, ಸ್ಟಡಿ ಸರ್ಟಿಫಿಕೇಟು, ಮತ್ತೆ CET ಅಡ್ಮಿಷನ್ ಆರ್ಡ್ರು, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
1: ಓಕೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ಕೋಟೆಯಿಂದ.
1: ತಮ್ಮ ಹೆಸರು?
2: ಅಶೋಕ್ ಅಂತ.
1: ಹಾಂ ಅಶೋಕ್.

0: ಹೇಳಿ, ನಮ್ ಜೊತೆ ಡಿ ದೇವರಾಜರ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವರಿದ್ದಾರೆ, ಹೇಳಿ.
1: ಸರ್ ನಮ್ಮಿಂದ ಸ್ವಲ್ಪ ಸರ್ ಹಾಸ್ಟೆಲ್ ಹೆಣ್ಮಕ್ಳು ಸ್ವಲ್ಪ ವ್ಯವಸ್ಥಿತ ಇಲ್ಲ ಸರ್, ಮಕ್ಕಳಿಗೆ ಸ್ವಲ್ಪ ಟಾಯ್ಲೆಟ್ ಮತ್ತೆ ಇದು ಸ್ನಾನ ಮಾಡೋದೆಲ್ಲ ಸ್ವಲ್ಪ ವ್ಯವಸ್ಥೆ ಕ್ಲೀನ್ನೆಸ್ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಮಕ್ಕಳು ಸ್ವಲ್ಪ ಹಾಸ್ಟೆಲ್ ಸೇರ್ಕೋತಾರೆ, ಆದ್ರೂ ಪುನಃ ಪಡೋದು ಸ್ವಲ್ಪ ಮೈಂಟೆನ್ಸ್ ಇಲ್ಲ, ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಸರ್.
2: ಹಲೋ,
1: ಹಲೋ.
2: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ, ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್ಲು. ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ, ಅಲ್ಲಿ ತಾಲೂಕು ಅಧಿಕಾರಿ ಇದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
1: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
2: ಹೌದು,
1: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
2: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
0: ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದರೂ ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ, ಹೇಗೆ ಮೇಡಮ್?
2: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ, ನಮ್ಮ ಕೇಂದ್ರ ಕಚೇರಿಗೆ ಏನು ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋಗಿದ್ರೆ ಮಾತಾಡಬೇಕಾಗುತ್ತೆ. ಅದು ನನಗೆ ನಮ್ಮ ಎಂ ಡಿ ಅವ್ರ ಗಮನಕ್ಕೆ ತರ್ತೀನಿ.
0: ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದರೂ ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗಿರ್ಬೋದು ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ,
2: ಅದು ಅಮೃತ ಮುನ್ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದೊಂದು ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದು ಅವರು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನು ಕೊಡ್ತಾ
0: ಇದ್ದೀವಿ.
2: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದು ಮ್ಯಾಕ್ಸಿಮಮ್.
0: ಓಕೆ ಮೇಡಮ್, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ, ಹಲೋ,
3: ಹಲೋ.
0: ಹಾಂ, ನಮಸ್ತೆ, ತಮ್ಮ ಹೆಸರು?
3: ನಮಸ್ತೆ ಸರ್, ನಾಗರಾಜು ಅಂತ ಮಾಗುಡಿಂದ ಮಾತಾಡ್ತಿದ್ದೆ.
0: ಹಾಂ ನಾಗರಾಜ್ ಅವ್ರು, ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಶೋಭಾ ಮೇಡಮ್ ಇದ್ದಾರೆ.
3: ನಮಸ್ತೆ ಮೇಡಮ್.
2: ನಮಸ್ತೆ, ಹೇಳಿ.
3: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರು, ಟ್ರ್ಯಾಕ್ಟ್ರು ಮತ್ತು ಪಂಪ್ ಸೆಟ್ಗಳು
2: ಸರ್, ಅದು ನಮ್ಮಲ್ಲೀಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ
3: ಸರ್.
2: 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ ಸಾಲ ತಗೋಬೇಕಾಗುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನ ಕಮಿಟಿಗೆ ಇಟ್ಟು ಸೆಲೆಕ್ಷನ್ ಮಾಡಿಸ್ಬಿಟ್ಟು ಅದು ಅರ್ಜಿನ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಸ್ಯಾಂಕ್ಷನ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಷ್ಟಿರುತ್ತೆ, ಅದ್ರಲ್ಲಿ 1 ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ. 5 ಲಕ್ಷ ಆದ್ರೆ 20% ಸಬ್ಸಿಡಿ ಬರುತ್ತೆ, ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ. ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ನಮ್ಮಲ್ಲಿ ಮಾಡ್ಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗ್ಬೇಕು. ಹೌದು, ಫಾರಿನ್ ಹೋಗೋ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 ಲ್ಯಾಕ್ ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ, ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ.
0: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದ್ರೆ ವಿದೇಶಿ ಶಿಕ್ಷಣ ಮಾಡೋರ್ಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ, ಅಂದ್ರೆ ಹೇಗೆ ಮೇಡಮ್, ಯಾವ ತರ ಇದನ್ನ ಪಡೆದುಕೊಳ್ಬೇಕು, ಯಾವ ತರ ಒಂದು ಉನ್ನತ ವ್ಯಾಸಂಗ ಮಾಡೋರ್ಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ, ಹೇಗೆ ಮೇಡಮ್?
2: ಇದು ಸ್ನಾತಕೋತ್ತರ ಪದವೀಧರರಿಗೆ, PhD ಪದವರಿಗೆ ಇದೇ ಅದೇ ಫಾರಿನ್ ಎಜುಕೇಶನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದೀವಿ.

0: ಅದರಲ್ಲಿ ಅದೇ ಗರಿಷ್ಠ 50 ಲಕ್ಷ, ವರ್ಷಕ್ಕೆ 25 ಲಕ್ಷದಾಗೆ 50 ಲಕ್ಷದವರೆಗೆ ಸಾಲ ಕೊಡ್ತೀವಿ ನಾವು. ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರ್ ಅಲ್ಲಿ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ,
1: ಪಿ ಎಚ್ ಡಿ ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡತಕ್ಕಂಥ 50 ಲಕ್ಷ ಅಷ್ಟು ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಮೇಡಮ್ ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ಲದ ರೀತಿ ಅವ್ರು ಮರುಪಾವತಿ ಮಾಡಬೇಕು ಅಂತ
0: ಅಂದ್ರೆ ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಯಲ್ಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ ಪಾಸ್ಪೋರ್ಟ್ ಕಾಲೇಜಿಂದ ಅಡ್ಮಿಷನ್ ಆರ್ಡರ್ ಇದೆಲ್ಲ ಕೇಳ್ತೀವಿ, ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿಗೆ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟು ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ ಅವರು ನಿವೇಶನ ಕೊಡೋದಾದ್ರೆ ಮೂಲ ಅವರು ಏನು ಕ್ರಯಪತ್ರನೋ ಏನಿದೆ ದಾಖಲಾತಿಗಳೊಂದು ಲೀಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ, ಅವರು ಅದೇ ಅಭ್ಯರ್ಥಿಗಳಿಗೆ ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅಡ್ಮಿನ್ ಅಪ್ರೂವಲ್ ಲಾಯರ್ ಇಂದ ತಗೋತಾರೆ ಅವರು ಕಚೇರಿಯಲ್ಲಿ, ಆ ಲಾಯರು ಅವರು ಇನ್ನೂ ಏನಾದ್ರು ದಾಖಲಾತಿ ಬೇಕು ಅಂತಂದ್ರೆ ಅವರು ನಮಗೆ ತಿಳಿಸಿದ ನಂತರ ನಾವು ಪುನಃ ಏನ್ ಬೇಕು ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನ ದಾಖಲಾತಿ ಪುನಃ ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನು ಬೇಕು ತಗೊಳ್ಬೇಕು ಆದ್ರೆ ಅದನ್ನ ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ ಡಿಬಿಟಿ
1: ಅವ್ರು ಮರುಪಾವತಿ ವ್ಯವಸ್ಥೆ ಹೇಗೆ?
0: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ಅದ ನಂತರ ಲೋನ್ ಕಟ್ಟಬೇಕಾಗುತ್ತೆ.
1: ಪ್ರತಿ ತಿಂಗಳು ಅವ್ರು ಕಟ್ಕೊಂಡು ಹೋಗ್ಬೇಕಾಗುತ್ತೆ,
0: ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ.
1: ಮೇಡಮ್, ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲು, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ ಏನೇನು ಸೌಲಭ್ಯಗಳಿದೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಇಲಾಖೆಯಿಂದ ಏನು ಅವರುಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಥವಾ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
0: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಪೇಪರ್ ಅಲ್ಲಿ, ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿಗೂ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವೈಸ್ ತಾಲೂಕು ಇಒ ಆಫೀಸಿಗೆಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು, ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಮನೆ ಸ್ಟಾಫ್ ಕಡಿಮೆ ಇರೋದು, ತಾಲೂಕಲ್ಲಿ ಒಬ್ಬರು ಇರ್ತಾರೆ, ಅದರಿಂದ ಕಷ್ಟ.
1: ಮೇಡಮ್, ಈಗ ಒಂದು ಜಿಲ್ಲೆಯಲ್ಲಿ ಈಗ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಿಲ್ಲೆಗೆ ಎಷ್ಟು ಮಂದಿ ಈ ಒಂದು ಫಲಾನುಭವಿಗಳ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಮೇಡಮ್? ಹೇಗೆ
0: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬಾ ಕಡಿಮೆ ಇತ್ತು, ಈ ವರ್ಷ ನಮಗೆ ಎಲ್ಲಾ ನಿಗಮದಿಂದ ಸೇರಿ 2700 ಫಲಾನುಭವಿಗಳಿಗೆ 50 ಕೋಟಿ ಹಣ ಬಿಡುಗಡೆ ಆಗಿರುತ್ತೆ.
1: 2700 ಜನಕ್ಕೆ 50 ಕೋಟಿ ಹಣ ದೇವರ ಜರ್ಸ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಸೊ ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
0: ಎಲ್ಲಾ ಯೋಜನೆಗಳು ಸೇರಿ ನಮಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
1: ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ,
0: ಇಷ್ಟು ಗುರಿ ನಿಗದಿಪಡಿಸಿದ್ರು, ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
1: ಮೇಡಮ್, ಈ ವರ್ಷ ಅಂದ್ರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರಬಹುದು ಅಥವಾ ಸಾರಥಿ ಯೋಜನೆ ಇರಬಹುದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ ಹೇಗೆ ಮೇಡಮ್?
0: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬೇಕಿತ್ತು, ಆದ್ರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ, ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯಾ ಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದ್ರ ನಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ.
1: ಮೇಡಮ್, ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆ ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹೇಗೆ ಈ ಒಂದು ಯೋಜನೆಯಲ್ಲಿ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಹಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ ಹೇಗೆ ಮೇಡಮ್?
0: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ, ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಅಂತದನ್ನ ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ

0: ಮಾಡಿ ಅಂತ ಹೇಳಿ ಮಾಡಿದ್ರು.
1: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ ಎಂಎಲ್ಎ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತಾ ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಯೋಜನೆಗಳು ಯಾವುದು ಇಲ್ವಾ ಹೇಗೆ?
0: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ. ಅದೇ ಎಜುಕೇಶನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವರು ಎಲ್ಲ ಆಯ್ಕೆ ಆಗುತ್ತೆ.
1: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತು ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
0: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ. ಎಲ್ಲ ಸಾಲ ಯೋಜನೆಗಳು
1: ಎಲ್ಲ ಸಾಲ ಯೋಜನೆ ಸಹಾಯಧನಗಳನ್ನ ಪಡ್ಕೊಂಡು ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
0: ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮಗೆ ಆಗುತ್ತೆ. ಮತ್ತೆ ಹೊಲಿಗೆ ಯಂತ್ರ ಒಂದು ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟೋಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ ಅನುಷ್ಠಾನಗೊಳಿಸ್ತೀವಿ.
1: ಮೇಡಮ್, ಇದ್ರ ಜೊತೆಗೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದ್ ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ ಯಾವ ತರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರೆ, ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತಂದಾಗ ಏನು ಇಲಾಖೆಯಿಂದ ಏನಾದ್ರೂ ಅವ್ರಗಳಿಗೆ ಬೇರೆ ತರ ವ್ಯವಸ್ಥೆ ಇರುತ್ತಾ ಹೇಗೆ?
0: ನಮ್ಮಲ್ಲಿ ತಾಲೂಕು ಆಫೀಸರ್ಸ್ ಭೇಟಿ ಫಲಾನುಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ತಿದ್ದಂತವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ.
1: ಓಕೆ, ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನ ಅಂದ್ರೆ ಮರುಪಾವತಿಯನ್ನ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಮೇಡಮ್?
0: ಅದೇ ಸಾಲ ಕೊಟ್ಟು 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ. ಎಜುಕೇಶನ್ ಲೋನ್ ಆದ್ರೆ 1000 ಎಜುಕೇಶನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮ್ಗೆ ಎಜುಕೇಶನ್ ಲೋನ್ ಅಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದ್ದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
1: ಮೇಡಮ್, ಇದ್ರ ಜೊತೆಗೆ ಈಗ
0: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ.
1: ಈಗ ಮೇಡಮ್, ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ ಅಂದ್ರೆ, ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರ, ಅಥವಾ ಅದ್ರ ಪಡೆದುಕೊಂಡು ಏನಾರು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರು ತಾವು ಹೇಳ್ಬೋದು ಹೇಗೆ ಮೇಡಮ್?
0: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
1: ಹೌದು
0: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ ಇರುತ್ತೆ, ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅಲ್ಲಿ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100%
1: ಯಶಸ್ವಿ. ತಮ್ಮಲ್ಲಿ
0: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
1: ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು ಅವರನ್ನ ಫಾಲೋ ಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
0: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರೆ, ಮೊದಲೇ ಇದ್ರಿ ಯಶೋಗತೆ ಎಲ್ಲ ತಗೊಳ್ತೀವಿ, ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
1: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ಸಾರ್ವಜನಿಕರೇನಾದ್ರು ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನ ಸಂಪರ್ಕಿಸಬಹುದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನ ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
0: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತಿದ್ವಿ. ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದ್ರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಪಡ್ಕೊತಾರೆ.
1: ಓಕೆ ಮೇಡಮ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆ

0: ಕೃಷಿಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ, ಅದನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಈಗ ತಾವು 11 ವರ್ಗಗಳನ್ನು ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳಿಗೂ ಕೂಡ ಸೀಮಿತವಾಗಿ ಇದಿಂತ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲಾ ಯೋಜನೆಗಳನ್ನು ಕೂಡ ಎಲ್ಲಾ ವರ್ಗದ ಜನರು?
1: ಎಲ್ಲಾ ಯೋಜನೆಗಳು ಎಲ್ಲಾ ನಿಗಮಗಳಲ್ಲೂ ಇದೆ. ಆದರೆ ಅಂದರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಹೆಸರು ಚೇಂಜ್ ಇದೆ ಅಷ್ಟೇ. ಗಂಗಾ ಕಲ್ಯಾಣ ಯೋಜನೆ ಬದಲು ಜೀವಜಲ ಯೋಜನೆ ಅಂತ ಬಂದಿದೆ. ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
0: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೋದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
1: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ, ಎಜುಕೇಷನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸರತಿ ಮತ್ತು ಪಂಚವೃತ್ತಿ ಯೋಜನೆ ಅಂದರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ 5 ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
0: ಅಂದ್ರೆ ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜನಾಂಗದವರು
1: ಮಾತ್ರ
0: ಪಡ್ಕೊಳ್ಬಹುದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
1: ಇಲ್ಲ ಇಲ್ಲ.
0: ಓಕೆ. ಹಾ ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವನ ಪಡ್ಕೊಳ್ಬಹುದು?
1: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸ ನಿಗಮದ ಜೊತೆನೆ ದೇವರಾಜ ಅರಸ ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ. ದೇವರಾಜ ಅರಸ ನಿಗಮದಲ್ಲಿ ಏನು ಸಾಲ ಕೊಡ್ತೀವಿ ಅದೇ ರೀತಿ ಇರೋ ಸ್ಕೀಮ್ಗಳಿದಾವೆ. ಸ್ವಾವಲಂಬಿ ಸಾರಥಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನು, ಎಲ್ಲ ಸ್ಕೀಮ್ಗಳು ದೇವರಾಜ ಅರಸ ನಿಗಮ.
0: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಅದರಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ? ಹೇಗೆ ಮೇಡಮ್?
1: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದರೆ ಹೈನುಗಾರಿಕೆ, ಕೃಷಿ, ಕುರಿ ಸಾಕಾಣಿಕೆ, ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತೆ ಸ್ವಯಂ ಇದು ವ್ಯಾಪಾರ ಆದರೆ ಯಾವ ವ್ಯಾಪಾರನಾದರೂ ಮಾಡ್ಬೋದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದರೆ ದಿನಸಿ ಅಂಗಡಿ ವ್ಯಾಪಾರ ಅಂದರೆ ಎಲ್ಲ ವ್ಯಾಪಾರಕ್ಕೂ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದರೆ ಹೇರ್ ಕಟಿಂಗ್ ಸೆಲೂನ್ ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸೇವಾ ಸವಿತಾ ಸಮಾಜ ನಿಗಮನೇ ಬೇರೆ
0: ಆಗಿರೋದ್ರಿಂದ
1: ಅಲ್ಲಿ ಸಾಲ ಸೌಲಭ್ಯ
0: ಮೇಡಮ್, ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನಗಳಿಗೆ ಅಂದರೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ, ಅಂದರೆ ಹೇಗೆ ಯಾವ ಥರ ಪಡ್ಕೊಳ್ಬೇಕು, ಎಲ್ಲ ಅಪ್ಲೈ ಮಾಡಬೇಕು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನು ಈ ಯೋಜನೆಯನ್ನು ಪಡ್ಕೊಳ್ಬೇಕು ಅಂದರೆ ಈಗ ಅರ್ಹ ಫಲಾನುಭವಿಗಳು ಯಾವ ಥರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ಥರ ಲೈಸೆನ್ಸನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಮೇಡಮ್?
1: ಅದೇ ಜಾತಿ ಅವ್ರದ್ದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು, ಅವರ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜ್ ಏನು ಈಗ ಕೇಳ್ತಾ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಒಂದು ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಕಂಪನಿ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದು ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ MD ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿದ್ದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು DBT K2 ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟ್ ಅವರು ಬ್ಯಾಂಕಿನ ಪಾಲಿನ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ ಫಲಾನುಭವಿಗಳ ಇದಕ್ಕೆ ಕೊಡ್ತಾರೆ, ಬ್ಯಾಂಕಿಗೆಲ್ಲ,
0: ಕಂಪನಿಯವರಿಗೆ
1: ಅವರು ಕಾರು ಬಿಡುಗಡೆ.
0: ಓಕೆ ಮೇಡಮ್, ಒಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ.

0: ಕರಬೂರು ತಾಲೂಕು.
1: ಸಮಂತ್ ಕುಮಾರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ಸರ್, ಅದೇನೇ ಸರ್, ಇದು ಓಬಿಸಿ ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಮಂಡಳಿ ಕಡೆಯಿಂದ ಏನೇನ್ ಸ್ಕೀಮ್ಗಳಿದೆ
2: ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ಅಂದ್ರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು. 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಖುಷ್ಕಿ ಜಮೀನು ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು. ಅಂತವ್ರಿಗೆ ನಾವು ಸೌಲಭ್ಯ ಕೊಡ್ತೀವಿ. ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, ಮತ್ತೆ ಆರ್ ಟಿ ಸಿ ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಯಿಂದ ಒಂದು ದೃಢೀಕರಣ ತಗೋಬರ್ಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ನ ಆನ್ಲೈನಲ್ಲಿ ಅರ್ಜಿ ಹಾಕೋಬೇಕು. ನಮಗೆ ಈ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ಬೋದು, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡಿಕೊಂಡು ಅರ್ಜಿ ಹಾಕಿ ಆನ್ಲೈನಲ್ಲಿ. ಗ್ರಾಮ ಒನ್ನಲ್ಲಿ ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ 8 ಎಕರೆ ಜಮೀನಿದೆ? ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
1: ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ, ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತಾರೆ ಮೆಡಿಕಲ್ ಸೀಟ್ ಗೋಸ್ಕರ.
2: ಈಗ ಈ ವರ್ಷ ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
1: ಬರ್ತಾ ಇದಾರೆ, ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕೆಲವರುಗಳಿಗೆ ಗೊತ್ತಿರಲ್ಲ, ನಾವು ಫಾರಿನ್ ಅಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ, ಹೇಗೆ ಯಾವ ತರ ಅಂದ್ರೆ ಈಗ ಮೆಡಿಕಲ್ ಮಾಡೋರು ಮಾತ್ರನ ಅಥವಾ ಪಿ ಎಚ್ ಡಿ ಮಾಡೋರು ಮಾತ್ರನ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವರು ಸಾಲ ಸೌಲಭ್ಯವನ್ನ ಪಡಿಬೋದಾ?
2: ವ್ಯಾಸಂಗ ಅಂತಂದ್ರೆ ಎಲ್ಲಾ ಇದಕ್ಕೂ ಎಜುಕೇಶನ್ಗೂ ಕೊಡಲ್ಲ, ನಾವು ಸ್ನಾತಕೋತ್ತರ
1: ಪದವಿಗಳಿಗೆ
2: ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರ್ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ ಅಥವಾ ಅವ್ರು ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
2: ಅಂದ್ರೆ ಅವ್ರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು. ಫಸ್ಟ್ ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ, ಮ್ಯಾಕ್ಸಿಮಮ್ 32 ವರ್ಷ, 18 ರಿಂದ 32 ವರ್ಷದೊಳಗೆ ಇರ್ಬೇಕು ಅವರು.
1: ಅಂದ್ರೆ
2: ಇವರು ಇದು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಇದು ಪ್ರವೇಶ ಪತ್ರ, ವೀಸಾ, ಪಾಸ್ಪೋರ್ಟ್, ಏರ್ ಟಿಕೆಟ್ ಪ್ರತಿ ಒದಗಿಸ್ಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ, ಮತ್ತೆ ಕ್ಯೂ ಆರ್ ಕೋಡ್, ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ 1000 ಕ್ಯೂ ಆರ್ ಕೋಡ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
3: ಗೋವಿಂದರಾಜ್ ಅಂತ ಹೇಳಿ.

0: ಗೋವಿಂದ ರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
1: ಸರ್, ಇವಾಗ ದೇವರಾಜ್ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದ್ರೂ ಅವಕಾಶ ಇದೆಯಾ, ಮತ್ತೆ ಅದೇನಾದ್ರು ಸಬ್ಸಿಡಿ ಬರುತ್ತಾ?
2: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ? ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ, ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ ಇದೆ. ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ. ಹಲೋ, ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
0: ಓಕೆ, ಧನ್ಯವಾದಗಳು ಗೋವಿಂದ ರಾಜ್ ಅವರೇ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಅದನ್ನು ಅವರು ಮರುಪಾವತಿ ಮಾಡಬೇಕಂದ್ರೆ ಅವರು ಉದ್ಯೋಗಕ್ಕೆ ಸೇರಿದ ನಂತರದಲ್ಲೇ ಮರುಪಾವತಿ ಮಾಡಬೇಕಾ, ಅಥವಾ ಅವರು ಎಜುಕೇಷನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡಬೇಕಾ, ಹೇಗೆ ಮೇಡಮ್?
2: ಎಜುಕೇಷನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡಬೇಕಾಗುತ್ತೆ.
0: ಓಕೆ,
2: ಅಂದ್ರೆ ಅದು 36, ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ, ಈಗ 60 ಕಂತು ಮಾಡಿದೆ.
0: ಓಕೆ, ಈ ಒಂದು ಯೋಜನೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅರ್ಜಿ ಆಗುತ್ತೆ, ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು?
2: ಕಾಲಮಿತಿಯಲ್ಲೇ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
0: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ ಮಾತ್ರ
2: ಹಾಕಬೇಕು? ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ. ಅದೇ ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ, ಯಾವಾಗಾದ್ರೂ ಅರ್ಜಿ ಹಾಕೋಬಹುದು. ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ, ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ. ಇದು ಸ್ವಯಂ ಉದ್ಯೋಗ ಇದಕ್ಕೆಲ್ಲ ಈಗ ಇಂತ ತಿಂಗಳು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಆಗ ಅದನ್ನ ಕ್ಲೋಸ್ ಮಾಡ್ತಾರೆ.
0: ಓಕೆ ಮೇಡಮ್, ಈಗ ತಮ್ಮ ಇಲಾಖೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡೆದುಕೊಳ್ಬೇಕು ಅಂದ್ರೆ, ಕೆಲವು ಸಾಮಾನ್ಯ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ, ಒಂದ್ ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನ ಹೇಗೆ ಭೇಟಿ ಮಾಡಬಹುದು, ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸಬಹುದು ಮೇಡಮ್?
2: ಕಚೇರಿ ವಿಳಾಸ ಸರಸ್ವತಿಪುರಂ, ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ, ಅಪೋಲೋ ಹಾಸ್ಪಿಟ್ಲು ಪಕ್ಕದಲ್ಲೇ ಇದೆ, ಸರಸ್ವತಿಪುರಂ ಸೇರುತ್ತೆ.
0: ಓಕೆ ಓಕೆ ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ, ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್?
2: ಅಂದ್ರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು, ಸಾಲ ಪಡೆದು ಮರುಪಾವತಿನೂ ಮಾಡಬೇಕು, ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು.
0: ಓಕೆ, ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬಿರುವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತರಾಜು, ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇ.91.3% ಹೆಚ್ಚಳ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026, 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಿ

ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು

0: ಎನ್ಎಫ್ಎಚ್ಆರ್ಸಿ ಆರರ ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ಆರ್ರ ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ ಮೂರು ಮತ್ತು ಆರರ ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡ 43.9% ಶೇಕಡ 76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡ 38% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡ 46.91% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡ 87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡ 5% ರಿಂದ ಶೇಕಡ 60.2% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟಿನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿಸಲಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ

0: ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 1,50,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ 16 ಸದಸ್ಯರನ್ನೊಳಗೊಂಡ ಟಿ20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲಿಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಯ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಕೇಳುಗರ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದರು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.